ಆಕಾಶವಾಣಿ ಕಾರವಾರ. ಇಂದು 2026 ಇಸ್ವಿ ಆಗಸ್ಟ್ ತಿಂಗಳ 4 ತಾರೀಕು ಮಂಗಳವಾರ. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:58:30. ಆತ್ಮೀಯರೇ, ತಮಗೆಲ್ಲರಿಗೂ ನಿಮ್ಮ ರೇಡಿಯೋ ಗೆಳತಿ ಗೀತಾ ಪಾಲೇಕರ್ ಹೇಳುವ ನಮಸ್ಕಾರಗಳು. ನಿಲಯದ ಇಂದಿನ ಪ್ರಸಾರ ಕಾರ್ಯಕ್ಕೆ ನಮ್ಮೆಯ ಸ್ವಾಗತ.

ಆಕಾಶವಾಣಿ ಕಾರವಾರ ನಿಲಯದಿಂದ ಪ್ರಸಾರವಾಗಲಿರುವ ಇಂದಿನ ಕಾರ್ಯಕ್ರಮಗಳ ವಿವರಗಳು ಹೀಗಿವೆ. 6:10 ಕರುನಾಳು ಬಾಬೆಳಕಿ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗಿ. 6:15 ಭಕ್ತಿಗೀತೆಗಳು. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಡಾಕ್ಟರ್ ಪದ್ಮಿನಿ ನಾಗರಾಜು ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ಗಾನಸುದ್ದಿ. 7:15 ಕಾವ್ಯಯಾನ. ಕವಿ ಮುದ್ದಣ್ಣನ ಶ್ರೀರಾಮಾಶ್ವ ಮೇಧಂ ಕಾವ್ಯದ ವಾಚನ ಹಾಗೂ ವ್ಯಾಖ್ಯಾನ. ವಾಚನಕಾರರು ಧನ್ಯ ಪದ್ಯಣ, ವ್ಯಾಖ್ಯಾನಕಾರರು ಮುಳಿಯ ಶಂಕರ ಭಟ್. 7:45 ಚಿತ್ರಗೀತೆಗಳು. 8:30 ಮಂಜುಳಗಾನ. 8:50 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು. 9:15 ತಂಗಿಗೊಂದು ಕಾಲ್ಪನಿಕ ಪತ್ರ. ಈ ಕುರಿತು ಮಾತನಾಡುತ್ತಾರೆ ರಾಜು ಭಟ್. 9:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಾಸ್ಟರ್ ರವಿ ಕಿರಣ್ ಅವರಿಂದ ಗೋಟು ವಾದ್ಯ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳ ಸಹಪ್ರಸಾರ.

ಮಧ್ಯಾಹ್ನ 12:05ಕ್ಕೆ ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ. ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ತಾಯಿ ಎದೆಹಾಲಿನ ಮಹತ್ವ ಕುರಿತು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರೊಂದಿಗೆ ಸಂದರ್ಶನ ಪ್ರಸ್ತುತಿ ಕೀರ್ತನಾ ವಿ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಸಂಚಿಕೆ. ಸ್ತನ್ಯಪಾನದ ಮಹತ್ವ ಕುರಿತು ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞೆ ಡಾಕ್ಟರ್ ಕವಿತಾ ಐತಾಳ ಇವರೊಂದಿಗೆ ಸಂದರ್ಶನ. ನಂತರ ಚಿಕ್ಕ ಮಕ್ಕಳಲ್ಲಿ ಮಲಬದ್ಧತೆ ಕುರಿತು ಡಾಕ್ಟರ್ ಅಕ್ಷಯ ಕಲಾವತ್ ಅವರಿಂದ ಮಾಹಿತಿ. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00ಗೆ ಪ್ರಗತಿ ಪಥ. ಪಿಎಂ ಸ್ಟ್ಯಾಂಡಪ್ ಇಂಡಿಯಾ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎಸ್ಎನ್ ಸುಧಾಕರ. ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1:20ಕ್ಕೆ ಚಿತ್ರಗೀತೆಗಳು. 1:30ಕ್ಕೆ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40ಕ್ಕೆ ಹಿಂದಿ ಪಾಠ ಹೇಳಿಕೊಡುತ್ತಾರೆ ಶ್ರೀನಿವಾಸ ಮೂರ್ತಿ. 3:00ಯಿಂದ ವಿವಿಧ ಭಾರತಿ ಮುಂಬೈ ಕೇಂದ್ರದ ಕಾರ್ಯಕ್ರಮಗಳ ಸಹ ಪ್ರಸಾರ.

ಸಂಜೆ 5 ಗಂಟೆಗೆ ಯುವವಾಣಿ, ಉತ್ತರ ಕನ್ನಡ ಜಿಲ್ಲೆ ಸಿರಿಸಿಯ ರತ್ನಾಕರ ಹಾಗೂ ಸಂಗಡಿಗರಿಂದ ಜನಪದ ವೈವಿಧ್ಯ. 5:30ಕ್ಕೆ ಸಂದೇಶ ಸಂಗಮ, ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ. ಈ ವಾರದ ವಿಷಯ ಪ್ರಯಾಸವಾದ ಪ್ರವಾಸ. 6:30ಕ್ಕೆ ಅವಲೋಕನ, 6:50ಕ್ಕೆ ಕಿಸಾನವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ರೈತ ಉತ್ಪಾದಕ ಸಂಘಗಳ ಪ್ರಯೋಜನ ಕುರಿತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯ ಕೃಷಿ ವಿತರಣಾ ವಿಭಾಗದ ಮುಖ್ಯಸ್ಥರಾಗಿರುವ ಡಾಕ್ಟರ್ ಕೆಪಿ ರಘುಪ್ರಸಾದ್ ಇವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಇಲಾಖೆ. 7:20ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸೀದಾ ಜಿ ಭಟ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. 7:45ಕ್ಕೆ ಗಜಲ್ಗಳು. 8:15ಕ್ಕೆ ಪಾರ್ಲಿಮೆಂಟ್ ರಿವ್ಯೂ. 8:30ಕ್ಕೆ ಭಾವಗೀತೆಗಳು. 9:15ಕ್ಕೆ ಹಿಂದಿ ಚಿತ್ರಗೀತೆಗಳು. 9:30ಕ್ಕೆ ಮನಿ ಟಾಕ್. ನಂತರ ಮಂಥನ್ ಕಾರ್ಯಕ್ರಮ. 10:00ಕ್ಕೆ ಸಂಸತ್ತಿನ ಉಭಯ ಸದನಗಳ ಕಾರ್ಯಕಲಾಪಗಳ ಧ್ವನಿ ಮುದ್ರಣ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇದುವರೆಗೂ ನಿಲಯದಿಂದ ಪ್ರಸಾರವಾಗಲಿರುವ ಇಂದಿನ ಕಾರ್ಯಕ್ರಮಗಳ ವಿವರಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಕಾರವಾರ ಕೇಂದ್ರ. ಸಮಯ 6:05ವಾಗುತ್ತಲಿದೆ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ಈಗ ಸುಮಾರೊಂದು 6-8 ತಿಂಗಳ ಹಿಂದೆ ಬೆಂಗಳೂರಲ್ಲಿ ಒಂದು ಘಟನೆ ಆಯ್ತು. ಅದು ನನ್ನ ಮನಸ್ಸನ್ನು ತಲ್ಲಣಗೊಳಿಸ್ಬಿಡ್ತು ಅಂತ ಹೇಳ್ಬೇಕು. ಬಹಳ ಜನಕ್ಕಾಗಿದೆ. ಪೇಪರಲ್ಲಿ ಸುದ್ದಿ ಬಂತು, ಒಬ್ಬರ ಅಜ್ಜಿ 5ನೇ ಅಂತಸ್ತು ಮಹಡಿಯಿಂದ ಕೆಳಗಡೆ ಬಿದ್ದು ಸತ್ತೋದ್ರು ಅಂತ ಬಂತು. ಕೆಳಗೆ ಬಿದ್ದಾಗ ಮಗ ಓಡಿ ಬಂದು ಹೋ ಅಂತ ಅತ್ತ, ಅಮ್ಮ ಬಿದ್ಲು ಅಮ್ಮ ಸತ್ತೋದ್ಲು ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ. ಇಲ್ಲ, ಬರೋವಾಗ ತೀರ್ಕೊಂಡ್ರು ಅವರು ಅಂತೆಲ್ಲ ಹೇಳಿದರು. ಆ ದುಃಖ ಪಟ್ಟ ಮಗ. ಮಗ ಅಳೋದನ್ನು ಕೇಳಿ ತುಂಬ ಜನ ಅಂದರು, ಪಾಪ ಎಂಥ ಒಳ್ಳೆ ತಾಯಿ ಹೋಗ್ಬಿಟ್ರು, ಪಾಪ ಕಳ್ಕೊಂಬಿಟ್ಟ ತಾಯಿನ ಅಂತತ್ರು. ಆದರೆ ಪಕ್ಕದ ಮನೆಯವ್ರು ಹೇಳಿದರು, ಏನೋ ಮೋಸ ಇದೆ ಇದ್ರೊಳಗೆ, ಆಕೆಗೆ ನಡೆಯೋಕ್ಕೆ ಬರಲ್ಲ, ವೀಲ್ ಚೇರ್ ಇರೋರು. 5ನೇ ಮಹಡಿಗೆ ಹೆಂಗೆ ಹೋದ್ರು ಅವರು? ಅಲ್ಲಿರೋ CCTV ಕ್ಯಾಮ್ರಾ ಇರ್ತಾವಲ್ಲ, ತೆಗೆದು ನೋಡಿದ್ರೆ ಏನಾಗಿದೆ ಗೊತ್ತಾ ಸ್ನೇಹಿತರೆ? ಮಗ ತಾಯಿನ ಕರ್ಕೊಂಡು ಹೋಗಿದ್ದಾನೆ ವೀಲ್ ಚೇರ್ ಲಿಫ್ಟಲ್ಲಿ ಕರ್ಕೊಂಡು ಹೋಗಿದ್ದಾನೆ. ಮೇಲೆ ಪೂರ್ತಿ ಮಳೆಗೆ ಕರ್ಕೊಂಡು ಹೋಗಿ ಆ ವಿಡಿಯೋ ರೆಕಾರ್ಡ್ ಆಗಿದೆ. ಅದು ಮೇಲಿಂದ ತಾಯಿನ ತಳ್ಳಿದ್ದಾನೆ, ತಾಯಿ ಸತ್ತೋಗಿದ್ದಾರೆ. ಅವನು ಸಿಕ್ಕರು, ಗೊತ್ತಾಯ್ತಲ್ಲ, ಪ್ರೂಫ್ ಸಿಕ್ತಲ್ಲ. ಪೊಲೀಸ್ ದಬಾಯಿಸಿದಾಗ ಕೇಳ್ತಾನೆ, ನಮ್ಮ ತಾಯಿನ ನೋಡ್ಕೊಳ್ಳೋದು ಕಷ್ಟ ಆಗ್ತಿತ್ತು, ನನಗೆ ತುಂಬ ಖರ್ಚಾಗ್ತಿತ್ತು, ಅದಕ್ಕೆ ತಳ್ಳಿಬಿಟ್ಟೆ ಅಂತ ಹೇಳ್ತಾನೆ. ಪಾಪ ಅವನು ತುಂಬ ಕಮ್ಮಿ ಸಂಬಳ, ತಿಂಗಳಿಗೆ 3.5 ಲಕ್ಷ ಸಂಬಳ ಅವನಿಗೆ, ತಾಯಿ ನೋಡ್ಕೊಳ್ಳೋದು ಕಷ್ಟ ಅಂತ. ಅವನು ನನಗೆ ಅದನ್ನು ನೋಡಿ ರೊಚ್ಚಿ ಬಂದ್ಬಿಡ್ತು, ನನಗೆ ಭಾರಿ ಕೋಪ ಬಂತು ನನಗೆ. ಯಾಕಂದ್ರೆ 3.5 ಲಕ್ಷ ಗಳಿಸುವಂತಹ ಮಗನಿಗೆ ತಾಯಿ ಭಾರ ಆದ್ಲ, ಇದೇ ರೀತಿ ಆ ತಾಯಿಗೆ ಮಗ ಭಾರ ಅಂದು ಆಕೆ ಆತನ ಹುಟ್ಟಿದಾಗ ಬಿಸಾಕಿದ್ರೆ ಎಲ್ಲಿ ಹೋಗ್ತಿದ್ದ ಇವನು? ಆದ್ರೆ ಆ ತಾಯಿ ಕಷ್ಟದಲ್ಲಿ ಬೆಳೆಸಿ ಇವನು ಮಾಡಿ ಮನುಷ್ಯನನ್ನಾಗಿ ಮಾಡಿದ್ಲಲ್ಲ, ನೋಡ್ಕೊಳ್ಳಿಕ್ ನನಗೆ ಆರೋಗ್ಯ ಸರಿ ಇಲ್ಲ, ಆಕೆ ಕಷ್ಟ ಆಗ್ತದೆ ನೋಡ್ಕೊಳ್ಳಿ, ಖರ್ಚಾಗ್ತದೆ ಅಂತ ಹೇಳಿದ್ನಲ್ಲ, ಬಹಳ ದುಃಖ ಅನಿಸ್ತದೆ ನನಗೆ. ಹೀಗೆ ನೋಡ್ಕೋಬೇಕಾ ನಮ್ಮ ತಂದೆ ತಾಯಿಗಳನ್ನ? ನಾವು ನಮ್ಮ ಹಿರಿಯರ ಆರೋಗ್ಯವನ್ನು ಹೀಗೆ ಕಾಪಾಡಬೇಕಾ? ನಾಳೆ ನಮಗೂ ವಯಸ್ಸಾಗಲ್ವಾ? ನಮಗೂ ವಯಸ್ಸಾದಾಗ ಅವ್ನು ನೋಡ್ಕೊಳ್ಳೋರು ಹಾಗೇನೆ ನೀವು ಭಾರ ಆಗ್ತೀರಿ, ಖರ್ಚು ಜಾಸ್ತಿ ಆಗ್ತದೆ ಅಂತ ಎತ್ತಿ ಎಸೆಯೋದಾದ್ರೆ ನಿಮ್ಮ ಮನಸ್ಸಿಗೆ ಏನು ಅನಿಸಿದ್ದಿತ್ತು? ನಮ್ಗೆ ಘಟನೆ ಹೇಳಬೇಕು. ವಯಸ್ಸಾದ್ಮೇಲೆ ನಿಮ್ಮೆಲ್ಲರೂ ಪ್ರಾರ್ಥನೆ ಮಾಡೋದು, ನಾನು ವಯಸ್ಸಾದ್ಮೇಲೆ ಮರುಗುಳಿತನ ಬಂದ್ಬಿಡ್ತದೆ, ಮರ್ತು ಹೋಗ್ಬಿಡ್ತಾವೆ ಎಷ್ಟೋ. ಆದರೆ ಕೆಲವೊಂದು ಮಾತ್ರ ಪರ್ಮನೆಂಟ್ ಆಗಿ ನೆನಪಿರ್ತವೆ, ಸೆಲೆಕ್ಟಿವ್ ಮೆಮರಿ ಅಂತ ಕರಿತೀವಿ ಅದನ್ನು. ನೋಡಿರ್ಬೇಕು, ನಿಮ್ಮ ಮನೆಯಲ್ಲಿ ಹಿರಿಯರಿದ್ದರೆ ಅದೇ ಹೇಳ್ತಿರ್ತಾರೆ, ದಿವಸಕ್ಕೊಂದು 20 ಸಲ ಹೇಳ್ತಾರೆ, ಅಯ್ಯೋ 8 ಸಲ ಹೇಳ್ತೀವಿ ಬಿಡಮ್ಮ ಕೇಳಿದ್ದೀನಿ ಅನ್ನೋದು ಹೇಳ್ತಿರ್ತಾರೆ. ನನಗೆ ಒಂದ್ಸಲ ಆದದ್ದು, ಡಾಕ್ಟರ್ ಕಲಾಂ ಅವ್ರ ಜೊತೆ ಟ್ರಾವೆಲ್ ಮಾಡಬೇಕಾದ್ರೆ ಪ್ರವಾಸ ಮಾಡುವಾಗ ಹವ್ ಐ ಟೋಲ್ಡ್ ಯು ಅಬೌಟ್ ಮೈ ಟೀಚರ್ ಅಂತ ಕೇಳಿದ್ರು. ನೋ ಅಂದೆ ನಾನು, 10 ಸಲ ಕೇಳಿದ್ದೇನೆ ಅವ್ರ ಕಡೆಯಿಂದ, ಅದನ್ನೇ ಅವ್ರು ಹೇಳೋದನ್ನೇ ಕೇಳಿದ್ದೀನಿ. ಅವ್ರು ಹೇಳಿದ್ರೆ ಮುಂದೆ ಏನಾಗ್ತದೆ ಕೂಡ ಹೇಳಬಲ್ಲೆ ನಾನು. ಇಲ್ಲ ಅಂದೆ. ಇಲ್ವಾ, ನಿಮ್ಗೆ ಹೇಳಿಲ್ವಾ? ಮತ್ತೆ ಶುರು ಮಾಡಿದ್ರು. ಅವ್ರ ಸೆಕ್ರೆಟರಿ ಮುಂದೆ ಕೂತವನು ಊರು ಮುಟ್ಟಿದ್ಮೇಲೆ ಕೇಳಿದ, ಯಾಕೆ ರಿಸುಳ್ ಹೇಳ್ತೀರಿ, ನನ್ ಮುಂದೆ 4 ಸಲ ಕೇಳಿದ್ರಿ, ಮತ್ತೆ ಯಾಕೆ ಇಲ್ಲ ಅಂದ್ರಿ ಅಂದ್ರು. ನಾನು ಇನ್ನೂ 10 ಸಲ ಹೇಳಿದ್ರು ಇಲ್ಲ ಅಂತ ಹೇಳುವ, ನಾನು ಕೇಳ್ಬೇಕದನ್ನು. ಯಾಕೆ ನಾ ಇದೇ ವಯಸ್ಸಾದ್ಮೇಲೆ ಅವ್ರು ನೆನೆಸ್ಕೋತಾರೆ ಅದನ್ನು, ಘಟನೆನ ನಿಮ್ಮ ಮನೇಲಿ ನೋಡಿ, ದಯವಿಟ್ಟು ನಿಮ್ಮ ಮನೇಲಿ ನೋಡಿ. ನಮ್ಮ ಮನೇಲಿ ಆಗೋದು, ನಮ್ಮ ತಂದೆ ಸಣ್ಣವರಿದ್ದಾಗ ಮೋಟರ್ ಸೈಕಲ್ ತೊಗೊಂಡಿದ್ರು ಅಂತ, ಕಲಿಯೋಕೆ ಹೊಡೆಯೋಕೆ ಬರಲ್ಲ, ಬರಲಾರದೆ ಮನೆಗೆ ಹೆಂಗೆ ತೊಗೊಂಡು ಹೋದೆ, ಒಂದು ರೊಮ್ಯಾಂಟಿಕ್ ಸ್ಟೋರಿ ಅದು. ಅದನ್ನೊಂದು 100 ಸಲ ಹೇಳಿರ್ಬೇಕು ನನಗೆ. ನನ್ನ ಮಕ್ಕಳೇ ಅಯ್ಯೋ ಅಜ್ಜ ಮತ್ತೆ ಶುರು ಮಾಡಿದ್ರಪ್ಪ ಮೋಟರ್ ಸೈಕಲ್ ಅಂತ ಓಡೋಗ್ತಿದ್ರು. ನಾನು ಮಾತ್ರ ಅವರೊಬ್ಬರೇ ಕೂತ ಹೋಗಿ, ಅಣ್ಣ ನೀವು ಮೋಟರ್ ಸೈಕಲ್ ತೊಗೊಂಡಿದ್ಯಾ, ನಿನಗೆ ಹೇಳಿಲ್ಲೇನೋ ಮತ್ತೆ ಶುರು ಮಾಡೋರು. ನನ್ನ ಮಕ್ಕಳು ಕೇಳಿದ್ರು, ಯಾಕಪ್ಪ ತಿರ್ಗಾಮೂರ್ಗ ಕೇಳ್ತೀಯಾ? ನಾನು ಹೇಳಿದೆ,

0: ನೋಡು, ಈ ವಯಸ್ಸಿಗೆ ಏನ್ ಕೊಡ್ಬೋದಪ್ಪ ಅವ್ರಿಗೆ? ನಾವು ಹೊಸ ಬಟ್ಟೆ ಕೊಡ್ತೀಯ, ಬಂಗಾರ ಕೊಡ್ತೀಯ, ಕಾರ್ ಕೊಡಿಸ್ತೀಯ, ಏನ್ ಮಾಡ್ತೀಯ ಅವ್ರಿಗೆ? ಅವರ ಕತೆ ಹೇಳುವಾಗ ಅವ್ರ ಕಣ್ಣು ನೋಡು ಮಿಂಚುತ್ತದೆ. ಅವ್ರೇನ್ ಹಳೆಯ ವಯಸ್ಸು ತಂದು ಕೊಡೋಕ್ಕಾಗಲ್ಲ, ಆದ್ರೆ ಭಾವನಾತ್ಮಕವಾಗಿ ಆ ವಯಸ್ಸಿಗೆ ಹೋಗಿದ್ದಾರೆ ಅವರು. ಹೇಳ್ಬೇಕಾದ್ರೆ ಸಂತೋಷ ಕೊಡುತ್ತೆ. ಇದಕ್ಕಿಂತ ಕಾಣಿಕೆ ಏನು ಕೊಡ್ಬೋದಪ್ಪ ದೊಡ್ಡವ್ರಿಗೆ? ನೀವೇನೂ ಕೊಡಬೇಡಿ, ಅವ್ರು ಹೇಳೋದನ್ನು ಸಂಭ್ರಮದಿಂದ ಕೇಳಿಸ್ಕೊಳ್ಳಿ. ಏ ಚೆನ್ನಾಗಿದೆಯಲ್ಲ, ಇನ್ನೊಮ್ಮೆ ಹೇಳುವನಿ, ಅವ್ರಿಗೆ ಏನು ಖುಷಿ ಉಕ್ಕುತ್ತೆ ಗೊತ್ತಾ? ನೀವು ಅವರಿಗೆ ದೈಹಿಕವಾಗಿ ಕೊಡದೆ ಹೋದ್ರೂ ಮಾನಸಿಕವಾಗಿ ತಾರುಣ್ಯವನ್ನು ಕರೆಕೊಟ್ಟಿರ್ತೀರಿ. ದಯವಿಟ್ಟು ಕೊಡಿ, ಪ್ರೀತಿಯನ್ನು ನೋಡ್ಕೊಳ್ಳಿ. ಆ ಜೀವ ನಮಗೋಸ್ಕರ ಬದುಕಿದಂಥ ಜೀವಗಳು, ಆದ್ದರಿಂದ ನಮ್ಮ ಜೀವನದ ಕೆಲವು ಅವಧಿಗಳನ್ನಾದರೂ ಅವರಿಗೋಸ್ಕರ ಮೀಸಲಿಡಬೇಕಾಗ್ತದೆ. ಇದು ಎರಡಿದೆ, ಇದರೊಳಗೆ ಋಣ ತೀರಿಸೋದು ಅಂತ ಒಂದು, ಅವ್ರು ಮಾಡಿದ ಋಣ ಸ್ವಲ್ಪ ಆದರೂ ತೀರಿಸಬೇಕು ಅಂತ ಒಂದಾದರೆ ಮುಂದಿನ ತಲೆಮಾರಿಗೆ ಸೇವೆ ಅಂದರೆ ಏನು ಅಂತ ಕಲಿಸ್ಕೊಡ್ಬೇಕಾಗತ್ತೆ. ಇವೆರಡನ್ನು ಮಾಡದೆ ಹೋದರೆ ನಮ್ಮ ಅಪರಾಧಿಗಳಾಗ್ಬಿಡ್ತೀವಿ. ಆದ್ದರಿಂದ ಹಿರಿಯರ ಆರೈಕೆ ಒಂದು ಭಾರ ಅಲ್ಲ, ಒಂದು ಕಿರಿಕಿರಿ ಅಲ್ಲ, ಒಂದು ತೊಂದರೆ ಅಲ್ಲ, ನಾವು ಮನುಷ್ಯರಾಗಿ ಮಾಡಲೇಬೇಕಾದಂಥ ಒಂದು ದೊಡ್ಡ ಜವಾಬ್ದಾರಿ.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
2: ಈರುಳು ಕತ್ತಲೆಯಾಗವಿ ಮನದೂರ ಕನಿಕರಿಸಿ,
1: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
2: ಕೈ ಹಿಡಿದು ನಡೆಸೆನ್ನನು,
1: ಪ್ರಸ್ತುತಿ ಮಂಜುಳಾ ಪುರಾಣಿ.
2: ಕರುಣಾಳು ಬಾ ಬೆಳಕೆ.
3: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪಾಗತಿ?
4: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಆಕಾಶವಾಣಿ ಕಾರವಾರ ಭಕ್ತಿ ಗೀತೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಆರಂಭದಲ್ಲಿ ಕೇಳಿ ರತ್ನಪ್ರಭಾ ಜೋಶಿ ಹಾಡಿರುವ ಬಸವೇಶ್ವರರ ವಚನ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಹಿಂದೆ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಷಡಕ್ಷರಿ ಅವರ ವಚನ, ಶ್ರೀನಿವಾಸ ಜೋಶಿ ಅವರ ಸ್ವರದಲ್ಲಿ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಶಿವಮೊಗ್ಗ ಸ್ವಾಮಿ ಅವರ ವಚನ, ಲತಾ ಜಾಗೀರದಾರ್ ಅವರ ಸ್ವರದಲ್ಲಿ.

ಇದುವರೆಗೂ ಭಕ್ತಿ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಕಾರವಾರ ಕೇಂದ್ರ. ಸಮಯ 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನವನ್ನು ಕೇಳುವಿರಿ.

0: ಆಕಾಶವಾಣಿ ಈಗ ಚಿಂತನ ಡಾಕ್ಟರ್ ಪದ್ಮಿನಿ ನಾಗರಾಜು ಅವರಿಂದ.
1: ಶ್ರೀ ರಾಮಕೃಷ್ಣ ಪರಮಹಂಸರು ಪ್ರಾಸಂಗಿಕವಾಗಿ ತಿಳಿಸಿದ ದೃಷ್ಟಾಂತವೊಂದು ಹೀಗಿದೆ. ಒಂದು ದಿನ ಸಕ್ಕರೆಯ ಪರ್ವತದ ಸಮೀಪಕ್ಕೆ ಒಂದು ಇರುವೆ ಬಂತಂತೆ. ಅದು ಒಂದು ಚೂರು ಸಕ್ಕರೆಯನ್ನು ಬಾಯಲ್ಲಿ ಕಚ್ಚಿಕೊಂಡು ಹೋಗುತ್ತಿತ್ತು. ಅದು ದಾರಿಯಲ್ಲಿ ಯೋಚಿಸ್ತಂತೆ, ಮತ್ತೆ ಒಂದು ಸಲ ಇಲ್ಲಿಗೆ ಬಂದಾಗ ನಾನು ಇಡೀ ಸಕ್ಕರೆಯ ಬೆಟ್ಟವನ್ನೇ ನನ್ನ ಗೂಡಿಗೆ ಸಾಗಿಸ್ಬಿಡ್ತೇನೆ ಅಂತ. ಬಹುಶಃ ನಮ್ಮಲ್ಲಿ ಅನೇಕರು ಬದುಕನ್ನು ಕುರಿತು ಇದೇ ರೀತಿ ಯೋಚನೆ ಮಾಡುತ್ತೇವೆ. ಇನಿಯವು ಮೊದಲೋಳ್, ನಂಜಿನ ಪನಿವೋಲ್, ಬಳಿ ಕೈದೆ ಮುಳಿದು ಕೊಂದಿಕ್ಕುವವು, ಇಂತು ಎನೆಯನೆ ವಿಷಯ ಸುಖ ಆಸ್ವಾದನದೋಳ್ ಲಂಪಟರ್ ಇದೇಕೋ ನರಪಶುಗಳ್. ಮೊದಲಿಗೆ ಪಂಚೇಂದ್ರಿಯ ಸುಖಗಳು ಸಿಹಿಯಾಗಿರುತ್ತವೆ, ಆನಂತರ ವಿಷದ ಹನಿಯಂತೆ ಚೆನ್ನಾಗಿ ಕೆರಳಿ ಕೊಂದು ಹಾಕುತ್ತವೆ. ಹೀಗೆ ಮತ್ತೆ ಮತ್ತೆ ಗೊತ್ತಿದ್ದರೂ ಇಂತಹ ವಿಷಯ ಸುಖಗಳನ್ನು ಅನುಭವಿಸುವುದರಲ್ಲಿ ನರಪಶುಗಳು ಇದರಲ್ಲಿಯೇ ಹೆಚ್ಚು ಆಸಕ್ತಿ ಉಳ್ಳವರಾಗುತ್ತಾರೆ ಎಂದು ಬಾಹುಬಲಿ ತನ್ನ ಹಾಗೂ ಭರತನ ಯುದ್ಧದ ನಂತರ ಯೋಚಿಸುವ ಚಿಂತನೆಗಳನ್ನು ಪಂಪ ಕಟ್ಟಿಕೊಡುತ್ತಾನೆ. ಈ ಜಗತ್ತಿನಲ್ಲಿ ಬಯಸಿದ್ದೆಲ್ಲ ಸಿಗಬೇಕು ಎಂಬ ಆಸೆ ಇದೆಯಲ್ಲ, ಅದು ಅನೇಕ ಬಾರಿ ದುಃಖವನ್ನೇ ಕೊಡುತ್ತದೆ. ಈ ಲೋಕದಲ್ಲಿ ಬಯಸಿದ್ದು ಸಿಗುವುದಿಲ್ಲ, ಬಯಸಿದಷ್ಟೂ ಸಿಗುವುದಿಲ್ಲ, ಸಿಕ್ಕಿದ್ದು ಬಯಸಿದಂತೆ ಇರುವುದಿಲ್ಲ. ಜಗದ ನಿಯಮವೇ ಬೇರೆ. ಹಣ ಅಂತಹ ಸುಖವನ್ನು ತಂದುಕೊಡುತ್ತದೆ ಎನ್ನುವುದು ಮೂರ್ಖತನ. ದುಡ್ಡಿನಿಂದ ಎಲ್ಲವನ್ನೂ ಗಳಿಸಿಬಿಡುತ್ತೇವೆ ಎಂಬ ಭ್ರಮೆ ನಮ್ಮದು. ದುಡ್ಡು ವಸ್ತು ತೆಗೆದುಕೊಳ್ಳಲು ಖರೀದಿಸಲು ಸಹಕಾರಿಯಾಗಬಹುದೇ ಹೊರತು ನೆಮ್ಮದಿ ಸುಖ ಶಾಂತಿ ಕೊಡುವುದಿಲ್ಲ. ಅದಕ್ಕೆ ಒಂದು ಕಡೆ ಸರ್ವಜ್ಞ ಉನ್ನದೇ ಒಡವೆಯ ಗಳಿಸಿ ಮಣ್ಣಿನೊಳು ತಾನಿರಿಸಿ ಸಣ್ಣಿಸಿಯೇ ನೆಲದ ಸಾರಿದನ ಬಾಯೊಳಗೆ ಮಣ್ಣು ಕಾಣಯ್ಯ ಸರ್ವಜ್ಞ ಎನ್ನುತ್ತಾನೆ. ಇಂತಹ ಆಸೆಗಳನ್ನು ಬಿಡಬೇಕೆಂಬುದು ಬಹುಮುಖ್ಯ. ರಷ್ಯಾದ ತತ್ವಶಾಸ್ತ್ರಜ್ಞ ಲಿಯೋ ಟಾಲ್‌ಸ್ಟಾಯ್ ಅವರ ಕಥೆಯೊಂದನ್ನು ನಾವು ಸದಾ ತಿಳಿದುಕೊಳ್ಳಬೇಕು. ಒಬ್ಬ ರಾಜ ಇದ್ದನಂತೆ. ಅವನು ಒಂದು ದಿನ ತನ್ನ ರಾಜ್ಯದಲ್ಲಿ ಡಂಗುರ ಸಾರಿಸುತ್ತಾನೆ. ನಾಳೆ ನನ್ನ ಜನ್ಮದಿನ, ಆದ್ದರಿಂದ ನನ್ನ ನಾಡಿನ ಪ್ರಜೆಗಳಿಗೆ ಭೂಮಿ ಕೊಡಲು ನಿರ್ಧಾರ ಮಾಡಿದ್ದೇನೆ. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಯಾರು ಎಲ್ಲಿಯವರೆಗೆ ಓಡ್ತಾರೋ ಆದಷ್ಟು ನಿಮ್ಮದೇ ಭೂಮಿ ಎಂದು. ಓಡುವುದಷ್ಟೇ ಅಲ್ಲ, ಎಲ್ಲಿಯವರೆಗೆ ಓಡುತ್ತಿರುತ್ತಾರೋ ಅಲ್ಲಿಂದ ವಾಪಸ್ಸು ಸೂರ್ಯಾಸ್ತದೊಳಗೆ ಪ್ರಾರಂಭಿಸಿದ ಜಾಗಕ್ಕೆ ಬರುವಂತವರಿಗೆ ಅವರಿಗೆ ಅಷ್ಟು ಭೂಮಿಯನ್ನು ಬರೆದುಕೊಡುತ್ತೇನೆ ಎಂಬ ಮಾತನ್ನು ಕೇಳಿ ಅನೇಕ ಜನ ಓಡಲು ಪ್ರಾರಂಭಿಸುತ್ತಾರೆ. ಓಡುವಾಗ ಬಾಯಾರಿಕೆ ಆಯಿತು, ದಣಿವಾಯಿತು, ಹಸಿವಾಯಿತು, ನಿಂತು ತಿರುಗಿ ನೋಡಿದರೆ ಬಹಳಷ್ಟು ಜನ ಓಡಿಯೇ ಬರ್ತಾ ಇದ್ದಾರೆ. ಅದನ್ನು ನೋಡಿ ಓಡುತ್ತಿದ್ದ ಆತ ಓಡಿ

ಓಡಿ ಸಂಜೆಯೊಳಗೆ ಸತ್ತು ಬಿದ್ದ. ಮನುಷ್ಯನ ಆಸೆಗೆ ಇದಕ್ಕಿಂತ ಒಳ್ಳೆಯ ಕಥೆಯಿಲ್ಲ. ಜೀವನಕ್ಕೆ ತೃಪ್ತಿ ಅತ್ಯವಶ್ಯಕ. ಸಂತೋಷದಿಂದ ಇರುವವರ ಹತ್ತಿರ ಎಲ್ಲವೂ ಇರುತ್ತದೆ ಅಂತಲ್ಲ, ಇದ್ದುದರಲ್ಲೇ ತೃಪ್ತಿ ಕಾಣುವ ಗುಣವೇ ಅವರ ಸಂತೋಷಕ್ಕೆ ಕಾರಣ ಎಂದರ್ಥ. ಕಬೀರರು ತಮ್ಮ ದೋಹೆಯೊಂದರಲ್ಲಿ, ಮಾಯೆಯೊಂದು ಉರಿಯುವ ದೀಪ, ಮನುಜನೇ ಪತಂಗ, ಪತಂಗ ದೀಪದಿ ಬೀಳುವ ತೆರದಿ, ಮನುಜ ಮಾಯೆಯೊಳಗೆ ಎಂಬ ಮಾತನ್ನು ತಿಳಿಸಿದ್ದಾರೆ. ಹೆಣ್ಣು, ಹೊನ್ನು, ಮಣ್ಣು, ಮಾಯೆ ಎಂಬುದು ಅವು ಯಾವುವು?

0: ಇಲ್ಲದ್ದಕ್ಕೆ ಕೊರಗದೆ ಬದುಕು ಸಾಗಿಸುವ ಜಾಣತನ ನಮ್ಮದಾಗಬೇಕಿದೆ.
1: ಇದುವರೆಗೆ ಡಾಕ್ಟರ್ ಪದ್ಮಿನಿ ನಾಗರಾಜ ಅವರಿಂದ ಚಿಂತನೆ ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಪರಂಪರೆಯನ್ನು ಪಸರಿಸುವ
3: ಐತಿಹಾಸಿಕ ಸ್ಥಳಗಳ ಪರಿಚಯ
2: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
3: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
2: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
3: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
4: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ರೈತರಿಗೆ ಸಲಹೆ.
5: ಮಳೆ ನೀರ ಕೊಯ್ಲು ಅಂತಂದ್ರೆ ಓಡುವ ನೀರನ್ನು ನಡೆಯುವ ಹಾಗೆ ಮಾಡುವಂತಹದ್ದು, ನಡೆಯುವ ನೀರನ್ನು ತೆವಳುವಂತೆ ಮಾಡುವಂತಹದ್ದು, ತೆವಳುವ ನೀರನ್ನು ನಿಲ್ಲಿಸುವಂತಹದ್ದು ಮತ್ತು ನಿಂತ ನೀರನ್ನು ಇಂಗಿಸುವಂತಹದ್ದು ಎನ್ನುವಂತಹ ಮಾತಿದೆ. ಅಂದರೆ ಬೀಳುವ ಮಳೆ ನೀರಿಗೆ ಭೂಮಿಯಲ್ಲಿ ಇಂಗುವುದಕ್ಕೆ ಸಮಯಾವಕಾಶವನ್ನು ನಾವು ಕಲ್ಪಿಸಬೇಕು. ನಿಮ್ಮ ಜಮೀನಿನಿಂದ ಅದರಷ್ಟಕ್ಕೆ ಬಿಟ್ಟರೆ ಕಾಲು ಗಂಟೆಯಲ್ಲಿ ನೀರು ಹರಿದು ಹೋಗ್ತದೆ. ಇದೇ ನೀರನ್ನು ನೀವು ಯಾವುದಾದ್ರೂ ಕ್ರಮದ ಮೂಲಕ ಅರ್ಧ ಗಂಟೆ ನಿಲ್ಲುವ ಹಾಗೆ ಮಾಡಿದರೆ ಸರಿ ದುಪ್ಪಟ್ಟು ನೀರು ಭೂಮಿಯ ಒಳಗಡೆ ಇಂಗ್ತದೆ. ಇನ್ನಷ್ಟು ಪ್ರಯತ್ನ ಮಾಡಿ ಒಂದು ಗಂಟೆ ಕಾಲ ತಡೆ ಹಿಡಿದರೆ ನಿಮ್ಮ ಭೂಮಿ ನಾಲ್ಕು ಪಾಲು ಹೀರಿಕೊಳ್ತದೆ. ಹೀಗೆ ಎಷ್ಟು ಹೆಚ್ಚು ಕಾಲ ಸಾಧ್ಯವೋ ಅಷ್ಟು ಕಾಲ ಮಳೆ ನೀರನ್ನು ಜಮೀನಿನಲ್ಲಿ ಉಳಿಸಿಕೊಂಡ್ರೆ ನೀರು ಇಂಗುವ ದೃಷ್ಟಿಯಿಂದ ತುಂಬ ಒಳ್ಳೆಯದಾಗ್ತದೆ. ಮಳೆ ನೀರು ಕೊಯ್ಲು ಮಾಡುವುದಕ್ಕೆ ಬೇರೆ ಬೇರೆ ವಿಧಾನವನ್ನು ಅನುಸರಿಸಲಾಗ್ತದೆ. ಮನೆಯ ಚಾವಣಿಗೆ ದಂಬೆ, ದೋಣಿ ಅಥವಾ ತಾರಸಿ ಮನೆಗೆ ಸೂರ್ಯನ ನೀರು ಕೆಳಗಿರಿಸುವಂತಹ ಪೈಪ್ಗಳನ್ನು ಜೋಡಿಸಿರುವಂತಹದ್ದನ್ನು ನಾವು ಎಲ್ಲ ನೋಡ್ತೀವಿ. ಈ ವ್ಯವಸ್ಥೆ ಇದ್ದಲ್ಲಿ ಒಂದಷ್ಟು ಮುಂಜಾಗ್ರತೆಯನ್ನು ತೆಗೆದುಕೊಂಡು ಚಾವಣಿಯ ನೀರನ್ನು ನೇರವಾಗಿ ಪೈಪ್ ಮೂಲಕ ಬಾವಿಗೆ ಉಣಿಸಬಹುದು. ಇಲ್ಲಿ ಮೊದಲ 2-3 ಮಳೆಗಳ ನೀರನ್ನು ಹೊರಬಿಡುವಂತಹ ಏರ್ಪಾಡು ಮಾಡಿಕೊಳ್ಳಬೇಕು. ಯಾಕಂದರೆ ಮೊದಲ ಮಳೆಗೆ ವಾತಾವರಣದಿಂದ ಸೇರಿರುವಂತಹ ಅನಿಲಗಳು, ಮಾಡು ಅಥವಾ ತಾರಸಿಯ ಮೇಲಿನ ಕಲ್ಮಶಗಳು ನೀರಿನೊಂದಿಗೆ ಸೇರಿಕೊಂಡು ಕಲ್ಮಶ ಮಾಡುವಂತಹ ಸಾಧ್ಯತೆ ಇರುತ್ತದೆ. ಚಾವಣಿಯ ನೀರನ್ನು ಕೆಳಗಿಳಿಸುವ ಪೈಪಿನ ಮುಚ್ಚಳ ತೆರೆದಿರಿಸಿದರೆ ನೀರು ಹೊರಗೆ ಹೋಗ್ತದೆ. ಮುಚ್ಚಳ ಹಾಕಿದಾಗ ನೀರು ಬಾವಿಯನ್ನು ಸೇರುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಬಹುದು. ಹೀಗೆ ಸಂಗ್ರಹಿಸಿರುವಂತಹ ನೀರು ಬಾವಿಯ ಒಳಗಡೆ ಬಿಡುವುದಕ್ಕೆ ಮೊದಲು ಕಸ ಶೋಧಕವನ್ನು ಅಳವಡಿಸುವಂತಹದ್ದು ಕೂಡ ಬಹಳಷ್ಟು ಒಳ್ಳೆಯದು. ಇಲ್ಲಿ 2 ಪದರದ ಬಟ್ಟೆಯನ್ನು ಬಳಕೆ ಮಾಡಬಹುದು, ಇಲ್ಲವೇ ನೈಲಾನ್ ಮೆಷನ್ನು ಬಳಕೆ ಮಾಡಬಹುದು, ಅಥವಾ PVC ಪೈಪ್ನಲ್ಲೇ ಯು ಆಕಾರದ ಒಂದು ಬಾಗುವಿಕೆಯನ್ನು ಕೊಟ್ಟು ನಂತರ ನೀರು ಬಾವಿಗೆ ಹೋಗುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಬಹುದು. ಹಾಗೆ ಚಾವಣಿ ನೀರನ್ನು ಇಳಿಸುವುದಕ್ಕೆ ಪೈಪ್ ಜೋಡಿಸುವುದು ಕಷ್ಟವಾಗುವಂತಹ ಸಂದರ್ಭದಲ್ಲಿ ಇಂಗು ಗುಂಡಿಗಳನ್ನು ಕೂಡ ತೋಡಬಹುದು. ಇವು ಇಷ್ಟೇ ಗಾತ್ರದಲ್ಲಿ ಇರಬೇಕು ಅಂತಿಲ್ಲ. ಸಾಮಾನ್ಯ ರೀತಿಯಲ್ಲಿ ಮಳೆ ಬಂದಾಗ ಹರಿದು ಬರುವಂತಹ ನೀರನ್ನು ಹಿಡಿದಿಟ್ಟುಕೊಳ್ಳುವಷ್ಟು ದೊಡ್ಡ ಇದ್ರೆ ಒಳ್ಳೆಯದು. ಬಿಸಿಲು ಬೀಳುವಂತಹ ಜಾಗವಾದರೆ ತುಂಬ ಅಗಲ ಇರಬಾರದು. ಸುಮಾರು 1 ಮೀಟರ್ ಉದ್ದ, 1/2 ಮೀಟರ್ ಅಗಲ ಹಾಗೂ ಆಳ ಇರುವಂತಹ ಗುಂಡಿಯಲ್ಲಿ ಸುಮಾರು 250 ಲೀಟರ್ ನೀರನ್ನ ಹಿಡಿದಿಟ್ಟುಕೊಳ್ಳಬಹುದು. ಬಾವಿಯಿಂದ ಎಷ್ಟು ದೂರದಲ್ಲಿ ಇಂಗು ಗುಂಡಿಯನ್ನು ತೆಗಿಬೇಕು ಎನ್ನುವಂತಹದ್ದು ಕೂಡ ಮುಖ್ಯವಾಗ್ತದೆ. ಬಾವಿಯ ಹತ್ತಿರವೇ ತೋಡಿದರೆ ಹೆಚ್ಚೇನು ಪ್ರಯೋಜನ ಇಲ್ಲ. ನೀರು ಇಂಗುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಸಾಕು. ಇಂಗಿರುವಂತಹ ನೀರು ಅಲ್ಲಿನ ಜಲಮಟ್ಟವನ್ನ ಹೆಚ್ಚಿಸುತ್ತದೆ. ಹೀಗೆ ಜಲಮಟ್ಟ ಏರಿದಾಗ ಬಾವಿಯ ನೀರು ಕೂಡ ಹೆಚ್ಚಾಗ್ತದೆ. ಮನೆ ನಿವೇಶನದ ನೀರೆಲ್ಲವೂ ಒಂದೇ ಗುಂಡಿಯಲ್ಲಿ ಇಂಗುವುದಕ್ಕಿಂತ ಅಲ್ಲಲ್ಲಿ ಇಂಗಿಸುವಂತಹದ್ದು ಸೂಕ್ತ. ಶೌಚಾಲಯದ ಹೊಂಡದಿಂದ ಇಂಗು ಗುಂಡಿಗೆ ಕನಿಷ್ಠ 25 ಅಡಿ ಅಂತರವನ್ನಾದರೂ ಇರುವ ಹಾಗೆ ನೋಡಿಕೊಳ್ಬೇಕು. ಸಾಮಾನ್ಯವಾಗಿ 3-4 ಗಂಟೆಗಳಲ್ಲಿ ನೀರು ಇಂಗಿದರೆ ಅದು ಒಳ್ಳೆಯ ಇಂಗುವಿಕೆ ಅಂತ ಹೇಳಬಹುದು. ಇಂಗುವುದು ಕಡಿಮೆಯಾದಲ್ಲಿ ಅದನ್ನು ಹೆಚ್ಚಿಸುವುದಕ್ಕೆ ಸನ್ನೆಗೋಲನ್ನು ಬಳಸಿ ಗುಂಡಿಯ ಒಳಗಡೆ ಲಂಬವಾಗಿ ಎಷ್ಟು ಆಳ ಸಾಧ್ಯವೋ ಅಷ್ಟು ಆಳದ ತೂತುಗಳನ್ನು ಮಾಡಬೇಕು. ಇದರೊಳಗೆ ಮಣ್ಣು ತುಂಬುವುದನ್ನು ತಪ್ಪಿಸುವುದಕ್ಕೆ ದುಂಡಗಿನ ಕಲ್ಲುಗಳನ್ನು ತುಂಬಬಹುದು. ಕೃಷಿ ಭೂಮಿಯಲ್ಲಿ ಇಂಗು ಗುಂಡಿಯನ್ನು ಕೆಲವೊಂದು ರೂಪಾಂತರವನ್ನು ಮಾಡಿಕೊಂಡು ಅಳವಡಿಸಿಕೊಳ್ಳಬೇಕಾಗ್ತದೆ. ಸಮತಳ ಬದುಗಳು ಅಥವಾ ಕಾಂಟೂರ್ ಬಂಡ್ಸ್ ಮತ್ತು ಸಮತಳದ ಕಣಿಗಳು ಅಥವಾ ಕಾಂಟೂರ್ ಟ್ರೆಂಚಸ್ ಇವುಗಳನ್ನು ಬಳಕೆ ಮಾಡುವುದರಿಂದ ಹೆಚ್ಚು ಹೆಚ್ಚು ನೀರು ಇಂಗು ಹಾಗೆ ಮಾಡಬಹುದು. ಸಾಮಾನ್ಯವಾಗಿ

0: ರಬ್ಬರ್ ತೋಟಗಳಲ್ಲಿ ಇಂತಹ ವ್ಯವಸ್ಥೆಯನ್ನು ಮಾಡುವುದನ್ನು ನಾವು ನೋಡಬಹುದು.
1: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ.

0: ಇದು ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಅಂಬಿಗರ ಚೌಡಯ್ಯ ಅವರ ವಚನವನ್ನ ಹಾಡಿದವರು ಹನುಮಂತರಾವ್ ಗೋನ್ನಾರ್ವರ್.

0: ಹೌದು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಕೆ ಎಂ ಕುಸುಮ ಹಾಡಿರುವ ದೇವರ ದಾಸ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರುವಾಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಗಾನಸುಧೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನ ಕೇಳುತ್ತಿದ್ದೀರಿ. ಇನ್ನು ಮುಂದೆ ಕೇಳಿ ಬಸವಣ್ಣನವರ ವಚನವನ್ನು ಹಾಡಿದವರು ಮಾಲತಿ ಶರ್ಮಾ.

ಇದು ಆಕಾಶವಾಣಿ ಕಾರವಾರ ಕೇಂದ್ರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಸಮಯ 6:55 ದೇಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

ಆಕಾಶವಾಣಿ ಕಾರವಾರ, ಸಮಯ 7:02. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ಇನ್ನು ಮುಂದೆ ಕೆಲವು ಜಾಹೀರಾತುಗಳು, ನಂತರ 7:05 ಪ್ರದೇಶ ಸಮಾಚಾರ ಪ್ರಸಾರವಾಗುವುದು. ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಆಟ
1: ಅಲಲೇ ಇರಲಿ ಗೆಲುವೇ ಬರಲಿ ನಿಜವೇ ಬಾಳಲ್ಲಿ ಹೊನ್ನಾಗಲಿ
2: ಪರಂಪರೆಯನ್ನು ಪಸರಿಸುವ
3: ಐತಿಹಾಸಿಕ ಸ್ಥಳಗಳ ಪರಿಚಯ
2: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
3: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
2: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
3: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ನೂತನ ಸಚಿವರಿಂದ ಜಿಲ್ಲೆಗಳ ಅತಿವೃಷ್ಟಿ ಅನಾವೃಷ್ಟಿ ಪರಿಶೀಲನೆ. ಶೀಘ್ರ ಸರ್ಕಾರಕ್ಕೆ ಹಾನಿಯ ಸಮಗ್ರ ವಸ್ತುನಿಷ್ಠ ವರದಿ ಸಲ್ಲಿಕೆ. ಭಾರತ್ ಜೋಡೋ ಯುವ ಸಂಘಗಳ ಆನ್ಲೈನ್ ನೋಂದಣಿ ಪ್ರಕ್ರಿಯೆಗೆ ನಾಡಿದ್ದು 6ನೇ ತಾರೀಕು ರಾಜ್ಯಾದ್ಯಂತ ಚಾಲನೆ. ಪತ್ರಿಕಾ ಛಾಯಾಗ್ರಾಹಕರ ರಾಷ್ಟಮಟ್ಟದ ಛಾಯಾಚಿತ್ರ ಸ್ಪರ್ಧೆ ಫೋಕಸ್ ಆನ್ ನ್ಯೂಸ್ ಬೆಂಗಳೂರಿನಲ್ಲಿ ಯಶಸ್ವಿ ಸಂಪನ್ನ. ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ ಹಲವು ಸ್ಪರ್ಧೆಗಳ ಮೂಲಕ ಯುವಜನ ಜಾಗೃತಿ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದ ನೂತನ ಸಚಿವರಾಗಿ ಸಂತೋಷ್ ಲಾಡ್, ಶಿವರಾಜ ತಂಗಡಗಿ, ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ಮಧು ಬಂಗಾರಪ್ಪ, ಎಸ್ಎಸ್ ಮಲ್ಲಿಕಾರ್ಜುನ್, ಲಕ್ಷ್ಮಣ್ ಸಬದಿ ಸೇರಿದಂತೆ ಒಟ್ಟು 19 ಶಾಸಕರು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ನೂತನ ಸಚಿವರಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಬೆಂಗಳೂರಿನ ಲೋಕಭವನದಲ್ಲಿ ಪ್ರಮಾಣವಚನ ಬೋಧಿಸಿದರು. ವಿಧಾನಸಭೆ ನೂತನ ಸಭಾಧ್ಯಕ್ಷರಾಗಿ ರೋಣ ಶಾಸಕ ಜಿಎಸ್ ಪಾಟೀಲ್, ಉಪ ಸಭಾಧ್ಯಕ್ಷರಾಗಿ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಆಯ್ಕೆಯಾಗಿದ್ದಾರೆ. ಬಳಿಕ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ ನಡೆಯಿತು. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಭೆಯ ವಿವರ ಹಂಚಿಕೊಂಡಿರುವ ಡಿಕೆ ಶಿವಕುಮಾರ್, ನೂತನ ಸಚಿವರು ಕೂಡಲೇ ತಮ್ಮ ಜಿಲ್ಲೆಗಳಿಗೆ ತೆರಳಿ ಅತಿವೃಷ್ಟಿ ಅನಾವೃಷ್ಟಿ ಪರಿಶೀಲಿಸಿ ಕಂದಾಯ ಖಾತೆ ಸಚಿವರಿಗೆ ಸಮಗ್ರ ವರದಿ ನೀಡುವಂತೆ ಸೂಚಿಸಿದ್ದಾಗಿ ತಿಳಿಸಿದ್ದಾರೆ. ಕಲಬುರಗಿ, ಬೆಳಗಾವಿ ಹಾಗೂ ಚಿತ್ರದುರ್ಗ ವಿಭಾಗದಲ್ಲಿ ನೆರೆ ಬರ ಪರಿಶೀಲನಾ ಸಭೆ ನಡೆದಿದೆ. ಮೈಸೂರು ವಿಭಾಗದ ಸಭೆ ಸದ್ಯದಲ್ಲೇ ನಡೆಯಲಿದೆ. ಕುಡಿಯುವ ನೀರಿನ ಪೂರೈಕೆಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಮಳೆ ಕೊರತೆ ಹಿನ್ನೆಲೆ ರೈತರು ಸಂಕಷ್ಟದಲ್ಲಿದ್ದಾರೆ. ಸೂಕ್ತ ಬೆಳೆ ಪರಿಹಾರ ಹಾಗೂ ಜಿಲ್ಲೆಯನ್ನು ಬರಪೀಡಿತ ಎಂದು ಘೋಷಿಸಲು ಆಗ್ರಹಿಸಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಜಿಲ್ಲಾಡಳಿತ ಭವನದ ಮುಂದೆ ಅಹೋರಾತ್ರಿ ಧರಣಿ ನಡೆಸಿದರು. ವಿಧಾನಸಭೆಯಲ್ಲಿ ವಿಪಕ್ಷದ ಮುಖ್ಯ ಸಚೇತಕ ಹಾಗೂ ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್ ಹಾಗೂ ಕೊಪ್ಪಳ ಜಿಲ್ಲೆ ಬಿಜೆಪಿ ಅಧ್ಯಕ್ಷ ನವೀನ್ ಕುಮಾರ್ ಗುಳಗಣ್ಣವರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ದೊಡ್ಡನಗೌಡ ಪಾಟೀಲ್,
1: ಬರಗಾಲದ ಪರಿಸ್ಥಿತಿಯಲ್ಲಿ ಮಳೆ ಇಲ್ಲ, ರೈತ ಬಹಳ ಸಂಕಷ್ಟದಲ್ಲಿದ್ದಾನೆ. ಕುಡಿಯೋದಕ್ಕೆ ನೀರಿಲ್ಲ, ಜಾನುವಾರುಗಳಿಗೆ, ಜನರಿಗಿಲ್ಲ, ದುಡಿಯೋದಕ್ಕೆ ಜಿರಾಮ್ಜಿಯನ್ನು ಅದನ್ನು ಕೂಡ ಮಾಡಿಲ್ಲ. ಬರ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು. ತ್ವರಿತವಾಗಿ ಕಾಮಗಾರಿ ಪ್ರಾರಂಭ ಆಗಬೇಕು, ಗೋಶಾಲೆಗಳು ಪ್ರಾರಂಭ ಆಗಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಬೇಕು, ಅಧಿಕಾರಿಗಳು ಪ್ರತಿ ತಾಲೂಕಿಗೆ ಭೇಟಿ ಕೊಡ್ತಕ್ಕಂಥದ್ದಾಗಬೇಕು. ಮಳೆ ಆಯಿತು, ಬೆಳೆ ಬಿತ್ತಿದ್ವಿ, ಈಗ ಸಂಕಷ್ಟ ಸಿಕ್ಕಿದ್ದಾರೆ. ಅವ್ರಿಗೆ 50,000 ರೂಪಾಯಿ ಕನಿಷ್ಠ 1 ಎಕರೆಗೆ ಪರಿಹಾರ ಕೊಡಬೇಕು.
0: ಗದಗ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಕೇಂದ್ರ ಪುರಸ್ಕೃತ ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿರಾಮ್ಜಿ ಅಡಿ ಕೂಲಿಕಾರರಿಗೆ ವರ್ಷಕ್ಕೆ 125 ದಿನಗಳ ಉದ್ಯೋಗ ಕಲ್ಪಿಸಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಸಿಆರ್ ಮುಂಡರಗಿ ತಿಳಿಸಿದ್ದಾರೆ. ಕೆಲಸ ಹುಡುಕಿಕೊಂಡು ಗುಳೆ ಹೋಗದೆ ಕೂಲಿಕಾರರು ತಮ್ಮ ಗ್ರಾಮ ಪಂಚಾಯಿತಿಗೆ ತೆರಳಿ ನಮೂನೆ 6ರಲ್ಲಿ ಕಾಮಗಾರಿಗೆ ಬೇಡಿಕೆ ಸಲ್ಲಿಸುವಂತೆ ಅವರು ಮನವಿ ಮಾಡಿದ್ದಾರೆ. ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ವಿಧಿಸಲಾದ ಶಿಕ್ಷೆಗೆ ರಾಜ್ಯ

0: ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ನೀಡಿದ ಹಿನ್ನೆಲೆ ಶಾಸಕ ಸ್ಥಾನ ಪುನಃಸ್ಥಾಪಿತವಾಗಿದೆ ಎಂದು ವಿಧಾನಸಭೆಯ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಅಧಿಸೂಚನೆಯಲ್ಲಿ ತಿಳಿಸಿದ್ದಾರೆ. ಮೇ 2, 2026 ಹೊರಡಿಸಲಾಗಿದ್ದ ಶಾಸಕತ್ವ ಅನರ್ಹತೆ ಆದೇಶ ಹಿಂಪಡೆಯಲಾಗಿದೆ. ಭಾರತ್ ಜೋಡೋ ಯುವ ಸಂಘಗಳಲ್ಲಿ ಕನಿಷ್ಠ 16 ಗರಿಷ್ಠ 35 ವರ್ಷದೊಳಗಿನ ಯುವಕ ಯುವತಿಯರು ಸದಸ್ಯರಾಗಬಹುದು. ನಾಡಿದ್ದು 6 ತಾರೀಖಿನಿಂದ BJYS ವೆಬ್ಸೈಟ್ನಲ್ಲಿ ನೋಂದಣಿ ಪ್ರಕ್ರಿಯೆ ಆರಂಭವಾಗಲಿದೆ ಎಂದು ಉಡುಪಿ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ ತಿಳಿಸಿದ್ದಾರೆ. ಭಾರತ್ ಜೋಡೋ ಯುವ ಸಂಘಗಳಲ್ಲಿ 100 ಸದಸ್ಯರಿಗೆ ಅವಕಾಶವಿದೆ ಎಂದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು 196 ಗ್ರಾಮ ಪಂಚಾಯಿತಿಗಳಿದ್ದು 196 ಭಾರತ್ ಜೋಡೋ ಸಂಘಗಳು ಸ್ಥಾಪನೆಯಾಗಲಿವೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ 4,000 ಜನಸಂಖ್ಯೆಗೆ ಒಂದು ಭಾರತ್ ಜೋಡೋ ಸಂಘದಂತೆ 296 ಸಂಘಗಳನ್ನು ಸ್ಥಾಪಿಸುವ ಗುರಿ ಹೊಂದಲಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಅಸೋಸಿಯೇಟೆಡ್ ಪ್ರೆಸ್ ಸುದ್ದಿ ಸಂಸ್ಥೆಯ ಹಿರಿಯ ಛಾಯಾಚಿತ್ರ ಸಂಪಾದಕ ಎಜಾಜ್ ರಾಹಿ ನಿರ್ಣಾಯಕರಾಗಿದ್ದ 2 ಆವೃತ್ತಿಯ ಫೋಕಸ್ ಆನ್ ನ್ಯೂಸ್ ಪತ್ರಿಕಾ ಛಾಯಾಗ್ರಾಹಕರ ರಾಷ್ಟಮಟ್ಟದ ಛಾಯಾಚಿತ್ರ ಸ್ಪರ್ಧೆಯಲ್ಲಿ ಕೇರಳದ ಬಿನುರಾಜ್ ಪ್ರಥಮ, ಮುಂಬೈಯ ಕುನಾಲ್ ಪಾಟೀಲ್ ದ್ವಿತೀಯ ಹಾಗೂ ತೆಲಂಗಾಣದ ವೀರಗೋಣಿ ರಜನಿಕಾಂತ್ ತೃತೀಯ ಸ್ಥಾನ ಪಡೆದಿದ್ದಾರೆ. ಬೆಂಗಳೂರಿನ ಕರ್ನಾಟಕ ಚಿತ್ರಕಲಾ ಪರಿಷತ್ತಿನಲ್ಲಿ ಕ್ಯಾಮೆರಾ ಹಾಗೂ ಸುದ್ದಿ ಛಾಯಾಚಿತ್ರಗಳ ಅಪರೂಪದ ಪ್ರದರ್ಶನಿಯನ್ನು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸಹಯೋಗದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಯೋಜಿಸಿತ್ತು. ವಾರ್ತಾ ಇಲಾಖೆ ಕಾರ್ಯದರ್ಶಿ ಜೆ ಮಂಜುನಾಥ್, ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದ ಆಯಶಾ ಖಾನಂ ಸೇರಿದಂತೆ ಹಿರಿಯ ಛಾಯಾಗ್ರಾಹಕರು ಪಾಲ್ಗೊಂಡಿದ್ದರು. ದೇಶದ ನಾನಾ ಭಾಗಗಳಿಂದ 222 ಹೆಚ್ಚು ಛಾಯಾಚಿತ್ರಗಳನ್ನು ಪ್ರದರ್ಶಿಸಲಾಯಿತು. ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ ಅಭಿಯಾನದಡಿ ಬಾಗಲಕೋಟೆ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಬಸವೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಉತ್ತಮ ಸಾಧನೆಗೈದು ರಾಜ್ಯಮಟ್ಟದ ಸ್ಪರ್ಧೆಗಳಿಗೆ ಆಯ್ಕೆಯಾಗಿದ್ದಾರೆ. ಮೈ ಭಾರತ್ ಹಾಗೂ ಚಿತ್ರದುರ್ಗ ಜಿಲ್ಲಾ ಯುವ ಕೇಂದ್ರದ ವತಿಯಿಂದ ನಾಳೆ ಡಾನ್ ಬಾಸ್ಕೋ ಮಹಾವಿದ್ಯಾಲಯದಲ್ಲಿ ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ ಜಿಲ್ಲಾ ಮಟ್ಟದ ಸ್ಪರ್ಧೆಗಳು ನಡೆಯಲಿವೆ ಎಂದು ಜಿಲ್ಲಾ ಯುವಜನ ಅಧಿಕಾರಿ ಧನಂಜಯ್ ಜಗತಾಪ್ ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ರೋಟರಿ ಕ್ಲಬ್ ಹಾಗೂ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸಹಯೋಗದಲ್ಲಿ 9 ವಿಕಸಿತ ಭಾರತ ನಶೆಮುಕ್ತ ಯುವಜನತೆ ಯುವಜನ ಜಾಗೃತಿ ಜಾಥಾ ಆಯೋಜಿಸಲಾಗಿದೆ ಎಂದು ಧಾರವಾಡ ರೋಟರಿ ಕ್ಲಬ್ ಸೆಂಟ್ರಲ್ ಅಧ್ಯಕ್ಷೆ ಶರಯು ಮಿಶ್ರಾ ನಾಯಕ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯ ಕೆಎಲ್ಇ ಟೆಕ್ ವಿಶ್ವವಿದ್ಯಾಲಯದ ಬಿವಿ ಭೂಮರೆಡ್ಡಿ ತಾಂತ್ರಿಕ ಮತ್ತು ಅಭಿಯಾಂತ್ರಿಕ ಮಹಾವಿದ್ಯಾಲಯದ ಆವರಣದಿಂದ ಅಂದು ಬೆಳಗ್ಗೆ 7 ಆರಂಭವಾಗುವ ಯುವಜನ ಜಾಗೃತಿ ಜಾಥಾ ತೋಳನಕೆರೆವರೆಗೆ ಸಾಗಲಿದೆ. ಸುಮಾರು 10,000 ವಿದ್ಯಾರ್ಥಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹುಲಿಕೆರೆ ಗ್ರಾಮದ ಪ್ರಯೋಗಶೀಲ ಕೃಷಿಕ ವಿಶ್ವೇಶ್ವರ ಸಜ್ಜನ್ ತಮ್ಮ 3 ಮಳೆಯಾಶ್ರಿತ ಜಮೀನಿನಲ್ಲಿ ಬಳುವಲ ಹಣ್ಣಿನ ಕೃಷಿ ಕೈಗೊಂಡು ನೈಸರ್ಗಿಕ ಕೃಷಿ ಮೂಲಕ ಇತರ ರೈತರಿಗೆ ಮಾದರಿಯಾಗಿದ್ದಾರೆ. ಜೀವನವನ ಫಾರ್ಮ್ ಬರದಲ್ಲೂ ಆಹಾರ ಭದ್ರತೆಗೆ ಮಾದರಿ ತೋಟವಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ವಿಶ್ವೇಶ್ವರ ಸಜ್ಜನ್ ಬಳುವಲ ಹಣ್ಣಿನ ಔಷಧೀಯ ಮಹತ್ವದ ಬಗ್ಗೆ ಮಾಹಿತಿ ನೀಡಿದ್ದಾರೆ.
4: ಬೇಲ ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಬೆಳೆಗಳಲ್ಲಿ ಒಂದು ಅದ್ಭುತ ಔಷಧಿಗಳ ಭಂಡಾರ ಬೇಲ. ಈ ಕಪಿತ್ತ ಜಂಬು ಫಲಸಾರ ಭಕ್ಷಿತಂ ಅಂತ ಮಂತ್ರ ಹೇಳ್ತೀವಿ. ಕಪಿತ್ತ ಅಂದ್ರೆ ಬೇಲನೆ. ಇದರಲ್ಲಿರ್ತಕ್ಕಂಥ ಪೆಕ್ಟಿನ್ನು ಹೃದಯ ರಕ್ತನಾಳ ಶುದ್ಧಿ ಮಾಡುತ್ತೆ. ರೈಬೋಫ್ಲಿಮಿನ್ B2 ವಿಟಮಿನ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ತಂಪು ಕಾರಕ, ನಂಜುಹಾರ, ಪಿತ್ತಹಾರ. ರಾಮನವಮಿಯಲ್ಲಿ ಬೇಲದ ಹಣ್ಣಿನ ಪಾನಕ ಅಂತೀವಿ. ಶಿವರಾತ್ರಿಯಲ್ಲಿ ಬೇಲದ ಹಣ್ಣು ಅಭಿಷೇಕಕ್ಕೆ ಬೇಕು ಅಂತೀವಿ. ವಡಚಿ ವೀರಭದ್ರ ಸ್ವಾಮಿಯ ಜಾತ್ರೆನೇ ಬೇಲದ ಹಣ್ಣಿನ ಜಾತ್ರೆ. ಇದನ್ನೊಂದು ರೈತರು ವಾಣಿಜ್ಯ ಬೆಳೆಯಾಗಿ

0: ಈ ಸ್ವೀಕರಿಸಿದ್ರೆ ಬರದಲ್ಲಿ ಬೆಳೀತತೆ. ನಾವು ಗಿಡ ಮರ ಆಧಾರಿತ ಕೃಷಿಕರಿಗೆ ಬೇಲ, ಸೀತಾಫಲ, ಬಾಡ್ಬೆರಿಕ್ಚರಿ, ಸೀಹುಣಸೆ ರೈತರು ಬದಲಾವಣೆ ಮಾಡಿಕೊಂಡ್ರೆ ಬರದಲ್ಲೂ ಚೆನ್ನಾಗಿ ಉಳಿಬಹುದು, ಬೆಳಿಬಹುದು. ಹಣ್ಣು, ಹಂಪಲು, ಗಡ್ಡೆ, ಗೆಣಸು ಇಂಥವು ಹೆಚ್ಚಾದಾಗ ಆಹಾರ ಭದ್ರತೆನೂ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿರ್ತೀವಿ.
1: ಧಾರವಾಡ ಜಿಲ್ಲೆಯಲ್ಲಿ 13,35,368 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದ್ದು 82.33% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಗೈರು, ಸ್ಥಳಾಂತರ, ಮರಣ ಹಾಗೂ ದ್ವಿಪ್ರತಿ ಸಂಬಂಧಿಸಿ ಮತದಾರ ಪಟ್ಟಿ ಸಮಗ್ರ ಪರಿಷ್ಕರಣೆಯಲ್ಲಿ 286,177 ಮತದಾರರನ್ನು ಗುರುತಿಸಲಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ 18,32,271 ಮತದಾರರ ಗಣತಿ ನಮೂನೆ ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಸಚಿವರಿಂದ ಜಿಲ್ಲೆಗಳ ಅತಿವೃಷ್ಟಿ ಅನಾವೃಷ್ಟಿ ಪರಿಶೀಲನೆ, ಶೀಘ್ರ ಸರ್ಕಾರಕ್ಕೆ ಹಾನಿಯ ಸಮಗ್ರ ವಸ್ತುನಿಷ್ಠ ವರದಿ ಸಲ್ಲಿಕೆ. ಭಾರತ್ ಜೋಡೋ ಯುವ ಸಂಘಗಳ ಆನ್ಲೈನ್ ನೋಂದಣಿ ಪ್ರಕ್ರಿಯೆಗೆ ನಾಡಿದ್ದು 6ನೇ ತಾರೀಕು ರಾಜ್ಯಾದ್ಯಂತ ಚಾಲನೆ. ಪತ್ರಿಕಾ ಛಾಯಾಗ್ರಾಹಕರ ರಾಷ್ಟಮಟ್ಟದ ಛಾಯಾಚಿತ್ರ ಸ್ಪರ್ಧೆ ಫೋಕಸ್ ಆನ್ ನ್ಯೂಸ್ ಬೆಂಗಳೂರಿನಲ್ಲಿ ಯಶಸ್ವಿ ಸಂಪನ್ನ. ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ, ಹಲವು ಸ್ಪರ್ಧೆಗಳ ಮೂಲಕ ಯುವಜನ ಜಾಗೃತಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಕಾರವಾರ, ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ ಕಾವ್ಯಯಾನ, ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ. ಈಗ ಕಾವ್ಯಯಾನದ 92ನೇ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಧನ್ಯ ಪದ್ಯಾಣ, ವ್ಯಾಖ್ಯಾನಕಾರರು ಮುಳಿಯ ಶಂಕರ ಭಟ್.
4: ತನ್ನ ಸೇನಾಬಲ ಕಂಗೆಟ್ಟಾಗ ರಾಕ್ಷಸನಾದ ವಿದ್ಯುನ್ಮಾರಿಯೇ ಯುದ್ಧಕ್ಕೆ ಮುಂದಾಗುತ್ತಾನೆ. ಶತ್ರುಘ್ನನ ಹಿರಿತನದಲ್ಲಿರುವ ಸೇನಾಭಟರನ್ನು ಉದ್ದೇಶಿಸಿ, ನಿಮ್ಮನ್ನೆಲ್ಲ ಪಿಶಾಚಿಗಳಿಗೆ ಬಲಿಕೊಡುತ್ತೇನೆ, ನನ್ನ ತಾತನ ಶ್ರಾದ್ದ ಮಾಡಿ ನಿಮ್ಮ ಮಾಂಸವನ್ನು ನಿಮಂತ್ರಿತ ಬ್ರಹ್ಮರಾಕ್ಷಸರಿಗೆ ಬಡಿಸುತ್ತೇನೆ ಎಂದು ಗರ್ಜಿಸುತ್ತಾನೆ. ಅದಕ್ಕೆ

ವಂಚನೆಯ ಸಾಲಿನ ನಿಮ್ಮಂತವರಿಗೆ ಈ ಪರಾಕ್ರಮ ಸೇರಿದುದಿರಬಹುದು. ಅಂದಿನ ಮಹಿರಾವಣ ರಾವಣ ಕುಂಭಕರ್ಣಾದಿಗಳ ಸೊಕ್ಕು ಜರ್ಕು ನಿಮ್ಮವರ ತ್ರಾಣದ ನೆಲೆಯನ್ನು ಹೇಳುವುದಿಲ್ಲವೇ? ಛೀ ಮರುಳೆ, ರಾವಣ ಮುಂತಾದ ದಿಗಂತ ವಿಶ್ರಾಂತ ಕೀರ್ತಿಯ ದೈತ್ಯರನ್ನು ಒಡೆದು ಪುಡಿಗಟ್ಟಿದ ಶ್ರೀರಾಮನು ನಡೆಸುವ ಯಜ್ಞದ ಪಶುವನ್ನು ಕದ್ದೊಯ್ದು ಬಾಳುವೆನೆಂದು ಬಗೆಯುವ ನೀನು ಯಾವನು? ಮತ್ತು ಆ ದಿನದ ಹೆಣ್ಣುಗಳ್ಳನೇನಾದನೆಂದು ಈ ದಿನದ ಹಸುಗಳ್ಳನು ನೀನು ಬಗೆಯಬೇಡ ಎಂದು ಜರೆದರು. ಆಗ ಅಸುರನು

ಅದಕ್ಕೆ ಆ ಪ್ರತಿಪಕ್ಷದ ಯೋಧರು ಕೋಪದಿಂದ ಎದುರಿಸಿ ಬಾಣಗಳಿಂದ ಹೂಳಿ ಎಲೆಲೆ ಚರ್ಮ ಕುಂದಿದ ಹಾಳಾಗಿ ಹೋದ ಜೀವಚ್ಛವವೇ, ನರಿಯಂತೆ ಉಳಿದರೆ ನಾಯಿಯಂತೆ ಬಗುಳಿದರೆ ಸಾಕೆ, ವೀರರಂತೆ ಪರಾಕ್ರಮಿಗಳಂತೆ ಕೈಗುಣವನ್ನು ತೋರಿಸಬೇಡವೆ. ಓ, ನೀನೇನು ಮಾಡಬಲ್ಲೆ?

0: ಎನ್ನ ಗೆಳೆಯನನ್ಕೊಂದ ನಿಮ್ಮವರನ್ ಬಿಡುವೆನೆ ಎಂದಾರ್ಭಟಿಸಿದನ್.
1: ಆಗ ರಾಕ್ಷಸನು ಅತಿ ತೀಕ್ಷ್ಣವಾಗಿ ಕುಂದದ ಬಾಣಪ್ರಯೋಗದ ಕೈಚಳಕದಿಂದ ಹಗೆಗಳನ್ನು ಹೊಡೆದು ಬೆದರಿಸಿ, ನನಗೆ ಗೊತ್ತಿಲ್ಲವೇ ನಮ್ಮ ನಿಮ್ಮ ಸಾಹಸದ ಸ್ಥಿತಿ, ಗಳಹಿದರೆ ಏನು ಫಲವು, ಕೊಡಲಿಯ ಹಿಡಿಯೇ ಕುಲಕ್ಕೆ ಕೇಡಾದುದು ಹೊರತು ಲೋಕಪ್ರಸಿದ್ಧಿಯ ಪರಾಕ್ರಮಿಯಾದ ರಾವಣನನ್ನು ಗೆಲ್ಲುವ ಕೊಲ್ಲುವ ಮಾನವರಿದ್ದಾರೆ. ಏನು ಸಣ್ಣ ತಂಗಿ ಶೂರ್ಪಣಕೆ ಕುಂಚಿನಿಯ ಒಂದು ಚಾಡಿಯನ್ನಾಡಿ ಕೊಂದಳಲ್ಲದೆ, ತಮ್ಮ ವಿಭೀಷಣನು ದ್ರೋಹದಿಂದ ತಾನೇ ಕೊಂದನಲ್ಲದೆ, ಉಂಡು ನಿದ್ರಿಸುವ ಕುಂಭಶ್ರವಣನು ನಿದ್ರಿಸಿ ಸೋಮಾರಿತನದಿಂದ ಒಡನೆಯೇ ಕೊಂದನಲ್ಲದೆ, ಆ ತನ್ನ ಹಣೆಬರಹದ ಒಕ್ಕಣೆಯೇ ರಾವಣನನ್ನು ಕೊಂದುದಲ್ಲದೆ, ಹೋ ರಾಮನು ಕೊಂದನೆ ಹೆಚ್ಚೇನು, ಬೆಡಗಿನ ಮೋಹಕತೆಯ ಕಪಟ ಜಾಲವನ್ನು ಬೀಸಿ ಚಂಚಲತೆಯ ಸೊಕ್ಕಿನ ಹೀನ ಸ್ತ್ರೀಯಾದ ಸೀತೆ ತಾನೇ ತನಗೊಲಿದ ಚೆಲುವನಾದ ರಾವಣನನ್ನು ಕೈಯಾರೆ ಕೊಂದು ಕುಡಿದಳಲ್ಲದೆ, ಈ ಕುರಿವಾನಸರು, ಈ ವೃದ್ಧ ಕಪಿಗಳು, ಈ ಸ್ವರ್ಗದ ಕಟ್ಟದ ಕುಂದಿಮೂಳರಾದ ಬೋಳರು ಅಹ್ ಚಿ ಕೊಂದರೆ ಹಾಗಿದ್ದು ತನ್ನಿಂದ ತಾನೇ ಮಡಿದ ರಾವ

ರಾವಣನನ್ನು ಕೊಂದವೆಂದೇ ಬಗೆದು ಆತನ ಮರಣದ ಶಾಂತಿಗೆಂದು ಆತನ ಮಹಾಲಯವೋ ಎಂಬಂತೆ ನೀವು ಮಾಡಿದ ಈ ಯಜ್ಞದ ಪಶುವನ್ನು ಹಿಡಿದರೆ ನಿಮಗೆ ಸಿಟ್ಟಾಯಿತೆ. ಬೇಡ, ತಡೆಯಿರಯ್ಯ, ಇಷ್ಟೂ ಕಷ್ಟಬೇಕೆ? ಹಾಗೆ ಒದಗಿ ಬಂದ ದೋಷಕ್ಕೆ ನಿಮ್ಮನ್ನು ಕೊಂದು ಕೊಲೆಗೆ ಕೂಳಿಕ್ಕುತ್ತೇನೆ ಎಂದು, ನನ್ನ ಗೆಳೆಯನನ್ನು ಕೊಂದ ನಿಮ್ಮವರನ್ನು ಬಿಡುವೆನೇ ಎಂದು ಆರ್ಭಟಿಸುತ್ತಾನೆ. ಅಷ್ಟರಲ್ಲಿ

ಅಷ್ಟರಲ್ಲಿ ಆತನನ್ನು ಪ್ರತಿಭಟಿಸಿ ಪುಷ್ಕರಾದಿಗಳು ಬಾಯಿ ಕೊಬ್ಬಿನ ಸೊಕ್ಕಿನ ಅಸುರನಿಗೆ, ಎಲೆ ಸೋಮಾರಿ, ನಿನ್ನ ಗೆಳೆಯನು ಹೇಗೋ ಸತ್ತು ಮೃತ್ಯುವಿನ ಊರ ಚಾವಡಿಗೆ ಸೇರಿ ಬಲಾತ್ಕಾರದಿಂದ ಸಿಂಹಾಸನವೇರಿ ಅಲ್ಲಿ ರಾಜ್ಯಭಾರ ಮಾಡುತ್ತಿದ್ದಾನೆ. ಹಾಗಿರುತ್ತಾ ನೀನು ಛೀ ಈ ಹಾಳುಗೆಟ್ಟ ನಾಡಿನಲ್ಲಿರಬಹುದೇ? ಹೋಗು, ನಿನ್ನನ್ನು ಆ ರಾಜ್ಯಕ್ಕೆ ಯುವರಾಜ ಪದವಿಗೆ ಅಟ್ಟುತ್ತೇವೆ ಎಂದು ಅಕ್ಷಯ ಬಾಣಗಳನ್ನು ಬಿಲ್ಲಿಗೆ ಜೋಡಿಸಿದರು. ಹೀಗಾದೊಡನೆ

0: ರಕ್ಕಸಂಸೋಲ್ತು ಸುಣ್ಣದೊಳಾದನ್.
1: ಹೀಗೆ ಇತ್ತಂಡದ ಕಲಿಗಳು ಬೆರೆತು ಮಲೆತು ಒಳಗೊಳಗೆ ಹೋರಾಡುತ್ತಿರಲು ರಾಕ್ಷಸನ ಕೈಯ ಬಾಣವೂ ದೇಹದ ಕವಚವೂ ತಲೆಯ ಶಿರಸ್ತ್ರಾಣವೂ ತುಂಡಾದು. ಮುಖದ ಕಾಂತಿ ಹಗಲ ಚಂದನ ಕಾಂತಿಗೆ ಸಮಾನವಾಗಲು ಮನಸ್ಸಿನ ರೋಷ ಸಂಧ್ಯಾಕಾಲದ ಮುಳುಗುವ ಸೂರ್ಯನ ಉರಿಗೆ ಸಮಾನವೆಣಿಸಿ ಬಾಹುಬಲವು ಮರದ ತೋಳಿನ ಬಲವನ್ನು ಹೋರುತ್ತಿರಲು ರಕ್ಕಸನು ಸೋತು ಸುಣ್ಣವಾದನು. ಈ ರೀತಿ

0: ಈ ಪ್ರಕಾರವಾಗಿ ರಕ್ಕಸನ ಹರುಷವು ಆರಲು ಮನಸ್ಸನ್ನು ದೃಢಗೊಳಿಸಿ ಮನಸ್ಸಿನಲ್ಲಿ ಮಾಯೆಯನ್ನು ಬಗೆದು ಕಪಟ ವಿದ್ಯೆಯನ್ನೊಡ್ಡಿ ನಿಲ್ಲಲು ಪುಷ್ಕರನು ನಾರಾಯಣಾಸ್ತ್ರವನ್ನು ಸೆಳೆದು ಬಿಟ್ಟನು. ಆಗ ಮಾಯೆ ಮಾಯವಾಯಿತು.
1: ಕಾವ್ಯಯಾನ ಕವಿ ಮುದ್ದಣ್ಣನ ಶ್ರೀ ರಾಮಾಶು ಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಧನ್ಯ ಪದ್ಯಾಣ, ವ್ಯಾಖ್ಯಾನಕಾರರು ಮುಳಿಯ ಶಂಕರ ಭಟ್, ಪರಿಕಲ್ಪನೆ ಡಾ ವಸಂತಕುಮಾರ್ ಪೆರ್ಲ, ಪ್ರಸಾರ ಸಂಯೋಜನೆ ಡಾ ಬಿಎಂ ಶರಭೇಂದ್ರ ಸ್ವಾಮಿ. ಮಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಾರವಾರ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.
2: ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
3: ಆಕಾಶವಾಣಿ ಕಾರವಾರ.
4: ಮೈಸೂರ್ ಸ್ಯಾಂಡಲ್
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಕೆಳಗರೆ ಇಂದು ಸಂಜೆ 5:30 ಸಂದೇಶ ಸಂಗಮ, ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ. ಇಂದಿನ ವಿಷಯ ಪ್ರಯಾಸವಾದ ಪ್ರವಾಸ.

ಆಕಾಶವಾಣಿ ಕಾರವಾರ. ಈಗ ಸಮಯ 7:34 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತಾ ಪ್ರಸಾರ.

ಆಕಾಶವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಹೈದರಾಬಾದ್ನಲ್ಲಿ ಇಂದಿನಿಂದ ಬ್ರಿಕ್ಸ್ ಭ್ರಷ್ಟಾಚಾರ ವಿರೋಧಿ ಕಾರ್ಯಪಡೆ ಹಾಗೂ ಅಕ್ರಮ ಆಸ್ತಿ ಮರು ಪಡೆಯುವಿಕೆ ತಜ್ಞರ ಜಾಲದ ಎರಡನೇ ಸಭೆ ಆಯೋಜನೆ. ಪೆಟ್ರೋಲ್, ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತು ಮೇಲಿನ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಪ್ರಧಾನಿಯವರ ಸಾಮಾಜಿಕ ಮಾಧ್ಯಮ ಸಂದೇಶ ತೆರವು ಪ್ರಕರಣ 10 ದಿನದ ಒಳಗೆ ಸಂಪೂರ್ಣ ಲಿಖಿತ ವರದಿ ನೀಡುವಂತೆ ಮೆಟಾಗೆ ಕೇಂದ್ರ ಸರ್ಕಾರ ಸೂಚನೆ. ಈಶಾನ್ಯ ರಾಜ್ಯಗಳ ಪ್ರವಾಹ ನಿಯಂತ್ರಣಕ್ಕೆ ಕೇಂದ್ರದಿಂದ 2,536 ಕೋಟಿ ರೂಪಾಯಿ ನೆರವು, ಜಲಶಕ್ತಿ ಸಚಿವಾಲಯ. ಬಿಡಬ್ಲ್ಯೂಎಫ್ ಪ್ಯಾರಾ ವರ್ಲ್ಡ್ ಸರ್ಕ್ಯೂಟ್ ಬ್ಯಾಡ್ಮಿಂಟನ್ ಭಾರತದ ಬಿರಿ ತರಕಗೆ 2 ಪದಕ. ವಾರ್ತೆಗಳ ವಿವರ. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವಂತಹ 2026 ಬ್ರಿಕ್ಸ್ ಶೃಂಗಸಭೆಯ ಅಂಗವಾಗಿ ಬ್ರಿಕ್ಸ್ ಭ್ರಷ್ಟಾಚಾರ ವಿರೋಧಿ ಕಾರ್ಯಪಡೆ ಹಾಗೂ ಅಕ್ರಮ ಆಸ್ತಿ ಮರು ಪಡೆಯುವಿಕೆ ತಜ್ಞರ ಜಾಲದ ಎರಡನೆಯ ಸಭೆ ಇಂದು ಮತ್ತು ನಾಳೆ ಹೈದರಾಬಾದ್ನಲ್ಲಿ ನಡೆಯಲಿದೆ. ಕೇಂದ್ರ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಆಯೋಜನೆ ಮಾಡಿರುವ ಈ ಉನ್ನತ ಮಟ್ಟದ ಸಭೆಯನ್ನು ಇಲಾಖೆಯ ಕಾರ್ಯದರ್ಶಿ ರಚನಾ ಶಾ ಉದ್ಘಾಟನೆ ಮಾಡಲಿದ್ದಾರೆ. ಬ್ರಿಕ್ಸ್ ಒಕ್ಕೂಟದ ಸದಸ್ಯ ರಾಷ್ಟಗಳ ಹಿರಿಯ ನೀತಿ ನಿರೂಪಕರು, ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಗಳ ಅಧಿಕಾರಿಗಳು ಮತ್ತು ಕಾನೂನು ಜಾರಿ ಸಂಸ್ಥೆಗಳ ಪ್ರತಿನಿಧಿಗಳು ಈ ಸಮ್ಮೇಳನದಲ್ಲಿ ಭಾಗಿಯಾಗಲಿದ್ದಾರೆ. ಸದೃಢತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯ ವಾಕ್ಯದೊಂದಿಗೆ ನಡೆಯುತ್ತಿರುವ ಈ ಸಭೆಯಲ್ಲಿ ಭ್ರಷ್ಟಾಚಾರ ನಡೆಸಿ ವಿದೇಶಕ್ಕೆ ಪರಾರಿಯಾಗಿರುವ ಅಪರಾಧಿಗಳ ಪತ್ತೆ, ಗಡಿಯಾಚೆಗಿನ ಭ್ರಷ್ಟಾಚಾರ ತಡೆ, ಸುಲಲಿತ ಹಸ್ತಾಂತರ ಪ್ರಕ್ರಿಯೆ ಮತ್ತು ಫಿನ್ಟೆಕ್ ಮತ್ತು ಡಿಜಿಟಲ್ ಹಣಕಾಸು ಕ್ಷೇತ್ರದಲ್ಲಿ ಉದ್ಭವಿಸುವ ಭ್ರಷ್ಟಾಚಾರದ ಸವಾಲುಗಳನ್ನು ಎದುರಿಸುವ ಕುರಿತಂತೆ ವಿವರವಾಗಿ ಚರ್ಚಿಸಲಾಗುವುದು. ಇದರ ಜೊತೆಗೆ ಆಗಸ್ಟ್ 5 ತಂತ್ರಜ್ಞಾನ ಮತ್ತು ನಾವೀನ್ಯತೆ ಆಧಾರಿತ ನೈತಿಕ ಆಡಳಿತ ಎಂಬ ವಿಷಯದ ಕುರಿತು ವಿಶೇಷ ಗೋಷ್ಠಿ ನಡೆಯಲಿದೆ. ಡೀಸೆಲ್, ಪೆಟ್ರೋಲ್ ಮತ್ತು ವಿಮಾನ ಇಂಧನ ರಫ್ತಿನ ಮೇಲಿನ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಕೇಂದ್ರ ಸರ್ಕಾರ ಪರಿಷ್ಕರಿಸಿದ್ದು, ನೂತನ ದರಗಳು ಇಂದಿನಿಂದಲೇ ಜಾರಿಗೆ ಬಂದಿವೆ. ಡೀಸೆಲ್ ರಫ್ತು ಸುಂಕವನ್ನು ಪ್ರತಿ ಲೀಟರ್ಗೆ 1.50 ರೂಪಾಯಿ, ರಸ್ತೆ ಮತ್ತು ಮೂಲಸೌಕರ್ಯ ಸೆಸ್ ಸೇರಿದಂತೆ 25.50 ರೂಪಾಯಿಗೆ ಮತ್ತು ವಿಮಾನ ಇಂಧನ ರಫ್ತು ಸುಂಕವನ್ನು ಪ್ರತಿ ಲೀಟರ್ಗೆ 22 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಅದೇ ರೀತಿ ಪೆಟ್ರೋಲ್ ರಫ್ತು ಮೇಲಿನ ಸುಂಕವನ್ನು ಪ್ರತಿ ಲೀಟರ್ಗೆ 3.50 ರೂಪಾಯಿಗೆ ಪರಿಷ್ಕರಿಸಲಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಇಂಧನ ಕೊರತೆಯಾಗದಂತೆ ತಡೆಯಲು ಈ ವರ್ಷದ ಮಾರ್ಚ್ 27 ಈ ರಫ್ತು ಸುಂಕವನ್ನು ಜಾರಿಗೆ ತರಲಾಗಿತ್ತು. ಅಂತಾರಾಷ್ಟೀಯ ಮಾರುಕಟ್ಟೆಯ ಕಚ್ಚಾತೈಲ ದರಗಳ ಆಧಾರದ ಮೇಲೆ ಪ್ರತಿ 15 ದಿನಗಳಿಗೊಮ್ಮೆ ಈ ದರಗಳನ್ನು ಮರು ಪರಿಶೀಲಿಸಲಾಗುತ್ತದೆ. ಆದರೆ ದೇಶೀಯ ಬಳಕೆಯ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಹಾಲಿ ಅಬಕಾರಿ ಸುಂಕದಲ್ಲಿ ಯಾವುದೇ ಬದಲಾವಣೆ ಮಾಡಲಾಗಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಅಧಿಕೃತ ಫೇಸ್ಬುಕ್ ಪೋಸ್ಟ್ ಒಂದನ್ನು ತಾತ್ಕಾಲಿಕವಾಗಿ ತೆರವುಗೊಳಿಸಿದ್ದ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಸದೀಯ ಸಂವಹನ ಮತ್ತು ಮಾಹಿತಿ ತಂತ್ರಜ್ಞಾನ ಸಮಿತಿ ಮೆಟಾ ಸಂಸ್ಥೆಯನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದೆ. ಇದನ್ನು ಕೇವಲ ತಾಂತ್ರಿಕ ದೋಷ ಎಂದು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಎಂದು ಸಮಿತಿ ಸ್ಪಷ್ಟಪಡಿಸಿದೆ. ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ನೇತೃತ್ವದ ಈ ಸಮಿತಿ ಮೆಟಾ, ಗೂಗಲ್, ಯೂಟ್ಯೂಬ್, ಸ್ನಾಪ್ಚಾಟ್ ಮತ್ತು ಎಕ್ಸ್ ಸಂಸ್ಥೆಯ ಪ್ರತಿನಿಧಿಗಳು ಸೇರಿದಂತೆ ಗೃಹ ಮತ್ತು ಐಟಿ ಸಚಿವಾಲಯದ ಅಧಿಕಾರಿಗಳಿಂದ ವಿವರಣೆ ಕೇಳಿದೆ. ಪ್ರಧಾನಿಯವರಂತಹ ಉನ್ನತ ಹುದ್ದೆಯಲ್ಲಿರುವಂತಹವರ ಪೋಸ್ಟ್ಗಳೇ ಇಂತಹ ಲೋಪ ಉಂಟಾದರೆ ಸಾಮಾನ್ಯ ಬಳಕೆದಾರರ ಭದ್ರತೆಯ ಪರಿಸ್ಥಿತಿ ಏನು ಎಂದು ಸಮಿತಿ ಪ್ರಶ್ನಿಸಿತ್ತು. 10 ದಿನಗಳ ಒಳಗೆ ಸಂಪೂರ್ಣ ಆಡಿಟ್ ವರದಿ ಮತ್ತು ಲಿಖಿತ ವಿವರಣೆ ನೀಡುವಂತೆ ಮೆಟಾಗೆ ಸೂಚನೆ ನೀಡಿದೆ. ಇದರ ಜೊತೆಗೆ 2025 ದೇಶದಲ್ಲಿ ನಡೆದಂತಹ 22,495 ಕೋಟಿ ರೂಪಾಯಿ ಮೊತ್ತದ 28.15 ಲಕ್ಷಕ್ಕೂ ಹೆಚ್ಚಿನ ಸೈಬರ್ ವಂಚನೆ ಪ್ರಕರಣಗಳು, ಎಐ ಆಧಾರಿತ ಡೀಪ್ ಫೇಕ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚುತ್ತಿರುವಂತಹ ಸುಳ್ಳು ಹೂಡಿಕೆ ವಂಚನೆಗಳ ಕುರಿತು ಸಮಿತಿಯು ಗಂಭೀರ ಕಳವಳ ವ್ಯಕ್ತಪಡಿಸಿದೆ. ಮಾರ್ಚ್ 2026 ಈವರೆಗೆ ಸಿಕ್ಕಿಂ ಸೇರಿದಂತೆ ಈಶಾನ್ಯ ರಾಜ್ಯಗಳಲ್ಲಿನ 263 ಪ್ರವಾಹ ನಿರ್ವಹಣಾ ಯೋಜನೆಗಳಿಗೆ ಪ್ರವಾಹ ನಿರ್ವಹಣೆ ಮತ್ತು ಗಡಿ ಪ್ರದೇಶಗಳ ಕಾರ್ಯಕ್ರಮದ ಅಡಿಯಲ್ಲಿ 2,536 ಕೋಟಿ ರೂಪಾಯಿ ಕೇಂದ್ರ ನೆರವು ನೀಡಲಾಗಿದೆ ಎಂದು ಕೇಂದ್ರ ಸರ್ಕಾರ ರಾಜ್ಯಸಭೆಗೆ ಮಾಹಿತಿ ನೀಡಿದೆ. ಈ ಕುರಿತು ಲಿಖಿತ ಉತ್ತರ ನೀಡಿದೆ

0: ಜಲಶಕ್ತಿ ಖಾತೆ ರಾಜ್ಯ ಸಚಿವ ರಾಜ್ಭೂಷಣ್ ಚೌಧರಿ, ಬ್ರಹ್ಮಪುತ್ರ ಮಂಡಳಿಯು ಈಶಾನ್ಯ ರಾಜ್ಯಗಳಿಗಾಗಿ 52 ಕ್ರಿಯಾ ಯೋಜನೆಗಳನ್ನು ಸಿದ್ದಪಡಿಸಿದೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಕೇಂದ್ರ ಜಲ ಆಯೋಗ ದೇಶದ 360 ಕೇಂದ್ರಗಳ ಮೂಲಕ ಮುನ್ನೆಚ್ಚರಿಕೆ ಹಾಗೂ ಪ್ರವಾಹ ಮುನ್ಸೂಚನೆಗಳನ್ನು ನೀಡುತ್ತಿದ್ದು, ನದಿ ಕೊಳ್ಳಗಳ ಪರಿಣಾಮಕಾರಿ ನಿರ್ವಹಣೆಗಾಗಿ ನೆರೆ ದೇಶಗಳೊಂದಿಗೂ ಹವಾಮಾನ ದತ್ತಾಂಶಗಳನ್ನು ಹಂಚಿಕೊಳ್ಳಲಾಗುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಸಂಸತ್ತಿನ ಮುಂಗಾರು ಅಧಿವೇಶನದ ಕೊನೆಯ 10 ದಿನಗಳ ಕಾರ್ಯತಂತ್ರ ರೂಪಿಸಲು ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟದ ಸಾಪ್ತಾಹಿಕ ಸಂಸದೀಯ ಪಕ್ಷದ ಸಭೆ ಮಂಗಳ ಮಿಲನ ಇಂದು ಜರುಗಲಿದೆ. ಪ್ರಧಾನಿ ನರೇಂದ್ರ ಮೋದಿ, ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸೇರಿದಂತೆ ಎನ್ಡಿಎ ಮೈತ್ರಿಕೂಟದ ಲೋಕಸಭೆ ಮತ್ತು ರಾಜ್ಯಸಭೆಯ ಎಲ್ಲಾ ಸಂಸದರು ಭಾಗಿಯಾಗಲಿದ್ದಾರೆ. ಶಿಕ್ಷಣ ಎಂಬುದು ಕೇವಲ ಜ್ಞಾನಾರ್ಜನೆಯ ಮಾರ್ಗವಲ್ಲ, ಅದು ಚಾರಿತ್ರ ನಿರ್ಮಾಣ, ಸಾಮಾಜಿಕ ಪರಿವರ್ತನೆ ಮತ್ತು ರಾಷ್ಟ ನಿರ್ಮಾಣದ ಅಡಿಪಾಯವಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿಪ್ರಾಯಪಟ್ಟಿದ್ದಾರೆ. ಒಡಿಶಾದ ಕಟಕ್ನಲ್ಲಿ ಜಗದ್ಗುರು ಕೃಪಾಳು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿಕಸಿತ ಭಾರತ 2042 ಹಾಗೂ ವಿಕಸಿತ ಒಡಿಶಾ 2036 ಗುರಿಗಳನ್ನು ತಲುಪುವಲ್ಲಿ ಶೈಕ್ಷಣಿಕ ಸಂಸ್ಥೆಗಳು ಪ್ರಮುಖ ಪಾತ್ರವನ್ನು ವಹಿಸಲಿವೆ ಎಂದು ಹೇಳಿದ್ದಾರೆ. ಮೌಲ್ಯಾಧಾರಿತ ಶಿಕ್ಷಣ, ಸಂಶೋಧನೆ ಮತ್ತು ನಾವೀನ್ಯತೆಗಳ ಮೂಲಕ ಯುವ ಜನರಲ್ಲಿನ ಸಾಮರ್ಥ್ಯವನ್ನು ಹೊರತರಲು ವಿಶ್ವವಿದ್ಯಾಲಯಗಳು ಸೂಕ್ತ ವಾತಾವರಣವನ್ನು ನಿರ್ಮಿಸಬೇಕು ಎಂದು ಕರೆ ನೀಡಿದ್ದಾರೆ. ಇದೇ ವೇಳೆ ಹೆಣ್ಣುಮಕ್ಕಳು, ಬುಡಕಟ್ಟು ವಿದ್ಯಾರ್ಥಿಗಳು ಮತ್ತು ವಂಚಿತ ವರ್ಗಗಳ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವಂತೆ ವಿಶ್ವವಿದ್ಯಾಲಯಕ್ಕೆ ಮನವಿ ಮಾಡಿದ ರಾಷ್ಟಪತಿಗಳು, ನೈತಿಕ ಮೌಲ್ಯವುಳ್ಳಂತಹ ನಾಯಕರು ಮತ್ತು ಉದ್ಯೋಗ ಸೃಷ್ಟಿಕರ್ತರನ್ನು ರೂಪಿಸಲು ಆಡಳಿತ ಮಂಡಳಿಗೆ ಕಿವಿಮಾತನ್ನ ಹೇಳಿದರು. ರಾಷ್ಟಪತಿಗಳು ತಮ್ಮ ತವರು ರಾಜ್ಯವಾದ ಒಡಿಶಾಕ್ಕೆ ನಿನ್ನೆಯಿಂದ 3 ದಿನಗಳ ಭೇಟಿಯಲ್ಲಿದ್ದಾರೆ. ಆಹಾರ ಸುರಕ್ಷತಾ ನಿಯಮಗಳ ತೀವ್ರ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ FSSAI ನಿನ್ನೆ ಪ್ರಮುಖ ಕ್ರಮವನ್ನು ಕೈಗೊಂಡಿದ್ದು, ತ್ರಿಪುರಾದ ಮಾತ್ರಿ ಡ್ರಿಂಕಿಂಗ್ ವಾಟರ್ ಸಂಸ್ಥೆಯ ಪರವಾನಗಿಯನ್ನು ಅಮಾನತುಗೊಳಿಸಿದೆ. ಜೊತೆಗೆ ಪಂಜಾಬ್ನ ಮೊಹಾಲಿಯ ನೋಬಲ್ ಹೆಲ್ತ್ ಕೇರ್ ಸಂಸ್ಥೆಯ ವೆನೋಲೆಕ್ಸ್ ಫೋರ್ಟೆ ಎಂಬ ಉತ್ಪನ್ನದ ತಯಾರಿಕೆ, ಸಂಗ್ರಹಣೆ ಮತ್ತು ಮಾರಾಟವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸಂಪೂರ್ಣವಾಗಿ ನಿಷೇಧ ಮಾಡಿದೆ. ನಿಯಂತ್ರಕ ತಪಾಸಣೆಯ ವೇಳೆ ಈ ಉತ್ಪನ್ನದಲ್ಲಿ ಅನುಮತಿ ಇಲ್ಲದ ಔಷಧೀಯ ಘಟಕಗಳಾದಂತಹ ಕ್ಯಾಲ್ಸಿಯಂ ಡೊಬೆಸಿಲೇಟ್, ಡಿಯೋಸ್ಮಿನ್ ಹಾಗೂ ಯುರೋಫೋಪಿಯಾ ಪ್ರೋಟ್ರಾಕ್ಟರ್ ಬಳಸಿರುವುದು ಪತ್ತೆಯಾಗಿದೆ. ಅಲ್ಲದೆ ಇದರಲ್ಲಿನ ವಿಟಮಿನ್ ಸಿ ಪ್ರಮಾಣ ICMR NIN ನಿಗದಿಪಡಿಸಿದ ದೈನಂದಿನ ಮಾನದಂಡಕ್ಕಿಂತ ಹೆಚ್ಚಾಗಿದೆ ಎಂದು ಪ್ರಾಧಿಕಾರ ಹೇಳಿದೆ. ಉತ್ಪನ್ನದ ಮೇಲೆ ಆಹಾರ ಪೂರಕ ಎಂದು ನಮೂದಿಸಿ FSSAI ಪರವಾನಗಿ ಸಂಖ್ಯೆಯನ್ನು ಪ್ರದರ್ಶಿಸುವ ಮೂಲಕ ಗ್ರಾಹಕರನ್ನು ದಾರಿ ತಪ್ಪಿಸಲಾಗುತ್ತಿದ್ದು ಎಂದು ಸ್ಪಷ್ಟಪಡಿಸಿದಂತಹ FSSAI ಸಾರ್ವಜನಿಕರ ಆರೋಗ್ಯ ರಕ್ಷಣೆಯ ಹಿತದೃಷ್ಟಿಯಿಂದ ಈ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರುವುದಾಗಿ ತಿಳಿಸಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನಿನ್ನೆ ನವದೆಹಲಿಯಲ್ಲಿ ಉಜ್ಬೇಕಿಸ್ತಾನದ ವಿದೇಶಾಂಗ ಸಚಿವ ಬಕ್ತಿಯೋರ್ ಸೈದೋ ಅವರೊಂದಿಗೆ ಸಭೆ ನಡೆಸಿದರು. ಭಾರತ ಮತ್ತು ಉಜ್ಬೇಕಿಸ್ತಾನ ನಡುವಿನ ದ್ವಿಪಕ್ಷೀಯ ಸಂಬಂಧಗಳು ವರ್ಷಗಳಿಂದ ವಿಸ್ತರಿಸಿದ್ದು ಇದೀಗ ವಿವಿಧ ಕ್ಷೇತ್ರಗಳನ್ನು ಒಳಗೊಂಡಿದೆ ಎಂದು ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ಬಕ್ತಿಯೋರ್ ಸೈದೋ ಅವರು ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ರಾಷ್ಟಪತಿ ಭವನದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದರು. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದ್ದು, ಪ್ರತಿಭಟನಾಕಾರರು ಸ್ಥಳದಿಂದ ತೆರಳಲು ನಿರಾಕರಿಸಿದ ಹಿನ್ನೆಲೆಯಲ್ಲಿ ಭದ್ರತಾ ಪಡೆಗಳು ಗುಂಡಿನ ದಾಳಿಯನ್ನು ನಡೆಸಿವೆ. ಬ್ರೆಜಿಲ್ನಲ್ಲಿ ನಡೆದಂತಹ BWF ಪ್ಯಾರಾ ವರ್ಲ್ಡ್ ಸರ್ಕ್ಯೂಟ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಅರುಣಾಚಲ ಪ್ರದೇಶದ ಪ್ಯಾರಾ ಶಟ್ಲರ್ ಬಿರಿ ತಕ್ಕರ್ ಪುರುಷರ ಡಬಲ್ಸ್ನಲ್ಲಿ ಚಿನ್ನ ಮತ್ತು ಸಿಂಗಲ್ಸ್ನಲ್ಲಿ ಕಂಚಿನ ಪದಕ ಗೆಲ್ಲುವ ಮೂಲಕ ದ್ವಿಪದಕದ ಸಾಧನೆ ಮಾಡಿದ್ದಾರೆ. ಈ ಅಂತಾರಾಷ್ಟೀಯ ಸಾಧನೆಗಾಗಿ ಬಿರಿ ತಕ್ಕರ್ ಅವರನ್ನು ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಪೇಮಾ ಖಂಡು ಅಭಿನಂದಿಸಿದ್ದಾರೆ. ತರಕ್ ಅವರು ರಾಜ್ಯ ಸರ್ಕಾರದ ಸಿಎಂ ACES ಯೋಜನೆಯ ಫಲಾನುಭವಿಯಾಗಿದ್ದು, ಅವರ ಈ ಯಶಸ್ಸು ರಾಜ್ಯದಲ್ಲಿ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಸರ್ಕಾರದ ಪ್ರಯತ್ನಗಳಿಗೆ ಸಾಕ್ಷಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೈದರಾಬಾದ್ನಲ್ಲಿ ಇಂದಿನಿಂದ ಬ್ರಿಕ್ಸ್ ಭ್ರಷ್ಟಾಚಾರ ವಿರೋಧಿ ಕಾರ್ಯಪಡೆ ಮತ್ತು ಅಕ್ರಮ ಆಸ್ತಿ ಮರು ಪಡೆಯುವಿಕೆ ತಜ್ಞರ ಜಾಲದ ಎರಡನೆಯ ಸಭೆ

0: ಆಯೋಜನೆ. ಪೆಟ್ರೋಲ್, ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತು ಮೇಲಿನ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಪ್ರಧಾನಿಯವರ ಸಾಮಾಜಿಕ ಮಾಧ್ಯಮ ಸಂದೇಶ ತೆರವು ಪ್ರಕರಣ 10 ದಿನದ ಒಳಗೆ ಸಂಪೂರ್ಣ ಲಿಖಿತ ವರದಿ ನೀಡುವಂತೆ ಮೆಟಾಗೆ ಕೇಂದ್ರ ಸರ್ಕಾರ ಸೂಚನೆ. ಈಶಾನ್ಯ ರಾಜ್ಯಗಳ ಪ್ರವಾಹ ನಿಯಂತ್ರಣಕ್ಕೆ ಕೇಂದ್ರದಿಂದ 2,536 ಕೋಟಿ ರೂಪಾಯಿ ನೆರವು, ಜಲಶಕ್ತಿ ಸಚಿವಾಲಯ. ಬಿಡಬ್ಲ್ಯೂಎಫ್ ಪ್ಯಾರಾ ವರ್ಲ್ಡ್ ಸರ್ಕ್ಯೂಟ್ ಬ್ಯಾಡ್ಮಿಂಟನ್, ಭಾರತದ ಬಿರಿ ತರಕಕ್ಕೆ 2 ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು. ಶರಪಂಜರ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್, ಪಿ ಸುಶೀಲ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರ ಗೀತರಚನೆ, ಸಂಗೀತ ಸಂಯೋಜನೆ ಇದೆ ವಿಜಯ್ ಭಾಸ್ಕರ್.

0: बॉल
1: उल्ले गजकर्णा साई बॉल केसर हुन्ना
2: साई बॉल
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಗಣಪ ಚಿತ್ರದ ಗೀತೆಯನ್ನ ಹಾಡಿದವರು ಅನುರಾಧ ಭಟ್. ಹೃದಯ ಶಿವ ಅವರ ಗೀತರಚನೆ ಸಂಗೀತ ಸಂಯೋಜನೆ ಇದೆ ಕರಣ್ ಬಿ ಕೃಪಾ.

ಕುಣಾವ್ ಗಾಂಜಾವಾಲಾ ಹಾಗೂ ಚಿತ್ರ ಯುಗಳ ಸ್ವರದಲ್ಲಿ ಹಾಡಿರುವ ತವರಿನ ಸಿರಿ ಚಿತ್ರದ ಗೀತೆ. ಗೀತರಚನೆ ಮತ್ತು ಸಂಗೀತ ಸಂಯೋಜನೆ ಇದೆ ಹಂಸಲೇಖಾ.

ಕೆಳಗುರಿ ಇಂದು ಸಂಜೆ 5:30 ಸಂದೇಶ ಸಂಗಮ ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ. ಇಂದಿನ ವಿಷಯ ಪ್ರಯಾಸವಾದ ಪ್ರವಾಸ.

ಆಕಾಶವಾಣಿ ಕಾರವಾರ. ಈಗ ಸಮಯ 8:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ, ನಂತರ 8:15 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಪ್ರಸಾರವಾಗುತ್ತದೆ.

0: and Indian shuttlers to begin their campaign at Korea Masters 2026 badminton tournament today. And with that, we end the morning news. Have a great day.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 8:30:25. ಮಂಜುಳಗಾನ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಮಹಾಲಕ್ಷ್ಮಿ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಗೀತರಚನೆ, ಸಂಗೀತ ಉಪೇಂದ್ರ ಕುಮಾರ್ ಅವರದು.

0: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
0: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
1: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
0: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
1: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
0: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
1: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
0: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
1: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
0: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
1: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
0: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
1: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಾನು ನೀನು ಜೋಡಿ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಹಾಡಿರುವ ಗೀತೆ, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರ ಗೀತ ರಚನೆ, ಸಂಗೀತ ಎಂ ರಂಗರಾವ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಮನ ಮೆಚ್ಚಿದ ಸೊಸೆ ಚಿತ್ರದ ಗೀತೆ. ಗೀತರಚನೆ ಜಿ ಉದಯಶಂಕರ್, ಸಂಗೀತ ಸಂಯೋಜನೆ ಇದೆ ಉಪೇಂದ್ರ ಕುಮಾರ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಆನಂದ ಭೈರವಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ಪಿ ಶೈಲಜಾ ಹಾಡಿರುವ ಗೀತೆ. ಜಿ ಉದಯಶಂಕರ್ ಅವರ ಗೀತರಚನೆ ಸಂಗೀತ ಸಂಯೋಜನೆ ಇದೆ ರಮೇಶ್ ನಾಯ್ಡು ಅವರದು.

ಗಾನೆ ಕಾರ್ಯಕ್ರಮದಲ್ಲಿ ಕನ್ನಡ ಹಳೆಯ ಚಿತ್ರಗೀತೆಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಕಾರವಾರ ಕೇಂದ್ರ. ಸಮಯ 8:50 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಿ ಕಗ್ಗದ ಸಿರಿ.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕಣ್ಣನು ಪಿಡಿಬುದೇನು ದಿಗಿಲಾಗಿಪುದು, ಏನನು ನೆನೆದು ಸರ್ರೆಂದು ಹಾರುವುದು. ಏನು ಕಣ್ಣನು ಪಿಡಿಬುದೇನು ದಿಗಿಲಾಗಿಪುದು, ಏನನು ನೆನೆದು ಸರ್ರೆಂದು ಹಾರುವುದು. ಬಾನೊಳಾಡುವ ಹಕ್ಕಿಗಿದುವೆ ನಿತ್ಯಾನುಭವ, ನೀನದನು ಮೀರಿಹೆಯ ಮಂಕುತಿಮ್ಮ. ಬಾನೊಳಾಡುವ ಹಕ್ಕಿಗಿದುವೆ ನಿತ್ಯಾನುಭವ, ನೀನದನು ಮೀರಿಹೆಯ ಮಂಕುತಿಮ್ಮ.

ಹಕ್ಕಿಯ ಪ್ರತಿಮೆಯಲ್ಲಿ ಮುಂದುವರಿಯುತ್ತೆ. ಹಕ್ಕಿಯ ಸ್ವಭಾವ ಏನು ಅಂತಂದರೆ ಸುಮ್ಮನೆ ಹಾರ್ತಾ ಇರುತ್ತಲ್ಲ, ರೆಕ್ಕೆ ಆಡಿಸ್ಕೊಂಡು ಹೋಗ್ತಾ ಇರುತ್ತೆ, ಇದ್ದಕ್ಕಿದ್ದಂತೆ ತಟಸ್ಥವಾಗಿಬಿಡುತ್ತೆ, ಒಂದು ಮರದ ಕೆಳಗೆ ಕೂತ್ಕೊಳ್ಳುತ್ತೆ, ಮತ್ತೆ ಹಾರುತ್ತೆ. ಏನು ಕಣ್ಣನ್ನು ತೆರೆಯುವುದು, ಎಲ್ಲೋ ಒಂದು ಕಡೆ ಕಣ್ಣು ತೆರೆಯುತ್ತೆ, ಹಾಗೆ ಏನೋ ದಿಗಿಲಾಗಿಪುದು, ಏನೋ ದಿಗಿಲಾಗುತ್ತೆ, ಏನನೋ ನೆನೆದು ಸರರೆಂದು ಹಾರುವುದು. ಹಕ್ಕಿಗಳು ಪಾಪ ಕೂತಿರುತ್ತಲ್ಲ, ನೀವು ಹೋಗ್ತಾ ಇದ್ರಿ ಅಂತ ಗೊತ್ತಾದರೆ ಸದ್ದಾಗ್ಬಿಟ್ರೆ ಹಾರುಬಿಡ್ತವೆ. ಬಾನುಳಾಡುವ ಹಕ್ಕಿಗೆ ಇದುವೇ ನಿತ್ಯ ಅನುಭವ. ಅಂದರೆ ಬದುಕಿನ ಅನುಭವಗಳು ನಮ್ಮನ್ನು ಬಂದು ತಾಕತ್ವೆ. ಭಾಳ ಒಳ್ಳೆ ಮಾತಿದೆ, ಕಣ್ಣನ್ನು ಪಿಡಿಯುವುದು. ಯಾವುದೋ ಕಣ್ಣನ್ನು ಸೆಳೆಯುತ್ತೆ ನಿಮ್ಮ ಕಣ್ಣನ್ನು, ಯಾವುದೋ ಒಂದು ವಸ್ತು ದಿಗಿಲಾಗಿಸುತ್ತೆ, ಏನನೋ ನೆನೆದು ಸರರೆಂದು ಹಾರುವುದು. ಬಾನುಳಾಡುವ ಹಕ್ಕಿಗೆ ಇದುವೇ ನಿತ್ಯಾನುಭವ. ನೀನಿದನು ಮೀರೇಹೇಯ ಮಂಕುತಿಮ್ಮ. ಅಲ್ಲಯ್ಯ, ಹಕ್ಕಿ ಅನುಭವ ಇಷ್ಟೇ, ವಿವಿಧ ಭಾವಗಳಿಗೆ ತನ್ನ ಹೃದಯವನ್ನು ತೆರೆದುಕೊಳ್ಳುತ್ತೆ. ಸದಾ ಸಂಚಾರಶೀಲ ಅಂದರೆ ಇಲ್ಲಿ ಕ್ರಿಯಾತ್ಮಕವಾದದ್ದು ಅಂತ. ಕೆಲಸ ಮಾಡ್ತಾ ಇರೋ ನೀನು, ಮಾನಸಿಕವಾಗ್ಬೋದು, ದೈಹಿಕವಾಗ್ಬೋದು, ಯಾವುದೇ ಆಗ್ಬೋದು, ಕೆಲಸವನ್ನು ಮಾಡ್ತಾ ಇರೋ. ಬಾನುಳಾಡುವ ಹಕ್ಕಿಗೆ ನಿತ್ಯಾನುಭವ ಇದೆಯಲ್ಲ, ನೀನು ಅದನ್ನು ಮೀರಿಲ್ಲ, ಇದು ಜ್ಞಾಪಕ ಇಟ್ಕೋ. ಅಂದರೆ ನಾವು ಲೋಕದಲ್ಲಿ ಕಷ್ಟ ಸುಖಗಳನ್ನು ಎದುರಿಸಬೇಕಾದ ಸಂದರ್ಭ ಬಂದಾಗ ನಾವು ನೆಮ್ಮದಿಯಿಂದ ಹಾರಾಡುವ ಪಕ್ಷಿಯ ಒಂದು ಮನೋಧರ್ಮವನ್ನು ಕಲಿತ್ಕೊಂಡ್ರೆ ಅದಕ್ಕೆ ಪ್ರತಿಕ್ರಿಯೆ ನೀಡುತ್ತೆ ತಕ್ಷಣ, ಪುರಂತ ಹಾರೋಗ್ಬಿಡುತ್ತೆ, ಒಂದು ಕಡೆ ಯೋಚನೆ ಮಾಡ್ತಾ ಇರುತ್ತೆ ಸರಂತ, ಇನ್ನೊಂದು ಕಡೆ ಬಂದು ಇಳಿದು ಬಿಡುತ್ತೆ. ಹಾಗೆ ನಮ್ಮ ಅಂತರಂಗ ಶುದ್ಧವಾಗಿದ್ದರೆ, ಹಕ್ಕಿ ಅಂತ ಇದ್ದರೆ ಬದುಕು ನಿರ್ಮಲವಾಗುತ್ತೆ.

ಯಾವ ಕಡೆ ಹಾರುವುದು ಆವ ಕಡೆ ತಿರುಗುವುದು, ಆವಾಗಳಾವ ಕಡೆ ಗೆರಗುವುದು ಹಕ್ಕಿ. ಆವ ಕಡೆ ಹಾರುವುದು ಆವ ಕಡೆ ತಿರುಗುವುದು.

ಆವಾಗಳಾವ ಕಡೆ ಎರಗುವುದೋ ಹಕ್ಕಿ. ನಾವು ಮಂತೆಯ ಸೃಷ್ಟಿ, ಕೃತ್ರಿಮದ ಕೈಗೊಂಬೆ. ಜೀವ ಮಾರ್ಗವನೂಹ್ಯ ಮಂಕುತಿಮ್ಮ. ನಾವು ಮಂತೆಯ ಸೃಷ್ಟಿ, ಕೃತ್ರಿಮದ ಕೈಗೊಂಬೆ. ಜೀವ ಮಾರ್ಗವನೂಹ್ಯ ಮಂಕುತಿಮ್ಮ.

0: ಈ ಹಕ್ಕಿಯ ಭಾವ ಎರಡು ಪದ್ಯಗಳಲ್ಲಿ ನೋಡಿದ್ದೀವಿ. ಮೂರನೇ ಪದ್ಯದಲ್ಲಂತೂ ಅದು ಇನ್ನಷ್ಟು ವಿಸ್ತಾರವಾಗುತ್ತೆ. ಡಿ ವಿ ಜಿಯವರು ಒಂದು ಪ್ರತಿಮೆಯನ್ನು ವಿವರಿಸೋದಕ್ಕೆ ಏನೇನು ಕೌಶಲವನ್ನು ತೋರಿಸ್ತಾರೆ ಅಂತ, ಒಂದು ಬೌದ್ಧಿಕವಾದದ್ದು, ಇನ್ನೊಂದು ಭಾಷಿಕವಾದದ್ದು, ಮತ್ತೊಂದು ಮನೋ ವಲಯದಲ್ಲಿ ವಿಜೃಂಭಿಸುವಂಥದ್ದು. ಆವ ಕಡೆ ಹಾರುವುದು, ಆವ ಕಡೆ ತಿರುಗುವುದು, ಆವಾಗ ಆವ ಕಡೆ ಎರಗುವುದು ಹಕ್ಕಿ. ಅದು ನೋಡ್ತಾ ಇರೋದು ಈಗ, ಅದು ದೊಡ್ಡ ದೊಡ್ಡ ಹಕ್ಕಿ ಕಾಡಿನಲ್ಲಿದ್ದವರಿಗೆ ಗೊತ್ತಾಗುತ್ತೆ. ಇದು ನಾನು ಮಡಿಕೇರಿ ಇದ್ದಾಗ ಈ ಹಕ್ಕಿಗಳ ವಿಳಾಸವನ್ನೇ ನೋಡಿ ಸಂತೋಷ ಪಡ್ತಾ ಇದ್ದೆ. ಅಲ್ಲ, ಯಾವ ಕಡೆ ಹಾರುತ್ತೋ ಗೊತ್ತಾಗಲ್ಲ, ಹಾಗೆ ಯಾವ ಕಡೆ ತಿರುಗುತ್ತೋ ಹೋಗ್ತಾ ಇದ್ದೀವಿ, ಇದಕ್ಕಿದಾಗಿ ಬೇರೆ ಕಡೆ ತಿರುಗಿಬಿಡ್ಬೋದು. ಇದಂತೂ ಆವಾಗ ಆವ ಕಡೆ ಎರಗುವುದು. ಅಲ್ಲಿ ಒಂದು ಮರಗಳು ಚೆನ್ನಾಗಿ ಬೆಳೀತಾ ಇದ್ವಲ್ಲ, ಮರಗಳಲ್ಲಿ ಕೊಂಬೆಗಳಲ್ಲೇ ಹುಳ ಇರುತ್ತೆ, ಅದನ್ನು ತಿನ್ನೋದಕ್ಕೆ ಅದು ಬರುತ್ತವೆ, ಅಥವಾ ಕೆಲವೊಂದು ಕಾಯ್ತಾ ಇರುತ್ತೆ ತಮ್ಮ ಆಹಾರವನ್ನು, ಅದನ್ನು ತಿನ್ನೋದಕ್ಕೇ ಅದು ಯಾವ ಕಡೆಗೆ ಹಾರುತ್ತೋ, ಯಾವ ಕಡೆ ತಿರುಗುತ್ತೋ, ಯಾವ ಕಡೆ ಎರಗುತ್ತೋ. ನೋಡಿ, ಹಾರು, ತಿರುಗು, ಎರಗು, ಡಿ ವಿ ಜಿಯವರು ಈ ಶಬ್ದಗಳಲ್ಲಿ ಕೂಡ ಒಂದು ಹೊಸ ಒಂದು ವಿನ್ಯಾಸವನ್ನು ಅದು ಕಾಣಿಸ್ಕೊಡ್ತಾರೆ. ನಾವು ಅಂತೆಯೇ, ಮನುಷ್ಯನೂ ಅಷ್ಟೇ. ಇಲ್ಲಿ ತನಕ ಹಕ್ಕಿ ವಿಚಾರ ಹೇಳಿದವರು, ಮನುಷ್ಯ ತಾನೇ ಏನ್ರಿ ಇವನು? ನಾವು ಮಂತೆಯೇ ಸೃಷ್ಟಿ ಕೃತ್ರಿಮದ ಕೈಗೊಂಬೆ. ಈ ಸೃಷ್ಟಿಯ ಒಂದು ಕೃತ್ರಿಮ ಇದೆಯಲ್ಲ, ಕೃತ್ರಿಮ ಅಂದರೆ ಶೂನ್ಯ ಅಂತ ಒಂದರ್ಥ. ಇನ್ನೊಂದು ಆಟ ಇದೆಯಲ್ಲ ಸೃಷ್ಟಿಯ, ಕೃತ್ರಿಮ ಅಂದರೆ ಈಗ ನಾವು ಒಂದು ಗೊಂಬೆ ಆಡಿಸ್ತೀವಲ್ಲ, ಅದು ಕೃತ್ರಿಮ. ಅದು ದೇವರಿಗೆ ನಾವು ಹಾಗೆ, ಆಸ್ ಫ್ಲೈಸ್ ಟು ವ್ಯಾಂಟನ್ಸ್ ಆರ್ ವಿ ಟು ಗಾಡ್ಸ್, ಆಸ್ ಫ್ಲೈಸ್ ಟು ವ್ಯಾಂಟನ್ಸ್ ಮಕ್ಕಳಿಗೆ ಹುಳುಗಳಿದ್ದಾಗೆ ಆರ್ ವಿ ಟು ಗಾಡ್ಸ್. ಅವು ಏನು ತಮ್ಮ ಅನುಕೂಲಕ್ಕೆ ಅವು ಉಪಯೋಗಿಸ್ಕೊಳ್ತವೆ. ಅದರಿಂದ ಜೀವ ಮಾರ್ಗ ಅನೂಹ್ಯ ಅಂದರೆ ನಮ್ಮ ಬದುಕಿನ ದಾರಿ ತುಂಬ ಸೂಕ್ಷ್ಮವಾದದ್ದು, ಊಹೆಗೆ ಮೀರಿದ್ದು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂ ಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ರಾಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ವಾಣಿಜ್ಯ ಪ್ರಕಟಣೆಗಳು.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ

0: ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार. अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई. आज ही आयुष्मान ऐप डाउनलोड कर आयुष्मान कार्ड बनाएं. ज्यादा जानकारी के लिए 1455 पर कॉल करें.

ಕೆಲವರೇ ಇಂದು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞೆ ಡಾಕ್ಟರ್ ಕವಿತಾ ಐತಾಳ ಇವರೊಂದಿಗೆ ಸಂದರ್ಶನ ಕೇಳುವರಿ. ನಂತರ ಚಿಕ್ಕ ಮಕ್ಕಳಲ್ಲಿ ಮಲಬದ್ಧತೆ ಕುರಿತು ಡಾಕ್ಟರ್ ಅಕ್ಷಯ್ ಕಲಾವಂತ್ ಇವರಿಂದ ಮಾಹಿತಿ ಕೇಳಲಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಇಂದು ಸಂಜೆ 5:30 ಸಂದೇಶ ಸಂಗಮ ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ. ಇಂದಿನ ವಿಷಯ ಪ್ರಯಾಸವಾದ ಪ್ರವಾಸ.

ಇದೊಂದು ಪ್ರಕಟಣೆ. 2026-27 ಸಾಲಿನ ಶೈಕ್ಷಣಿಕ ವರ್ಷಕ್ಕಾಗಿ ಕಲ್ಯಾಣ ನಿಧಿಯಿಂದ 1ನೇ ತರಗತಿಯಿಂದ ಪಿಯುಸಿ 2ನೇ ವರ್ಷದವರೆಗೆ ಓದುವ ಮಕ್ಕಳಿಗೆ ಪುಸ್ತಕ ಅನುದಾನವನ್ನು ವಿಶೇಷ ನಿಧಿಯಿಂದ ಪದವಿ, ಡಿಪ್ಲೊಮಾ, ಜಿಒಸಿ, ಪ್ರೊಫೆಷನಲ್ ವಿದ್ಯಾಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳಿಗೆ ಶಿಷ್ಯವೇತನಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆದ್ದರಿಂದ ಮಾಜಿ ಸೈನಿಕರ ಹೆಣ್ಣು ಹಾಗೂ ಗಂಡು ಮಕ್ಕಳ ಅರ್ಜಿಗಳನ್ನು ಉಪನಿರ್ದೇಶಕರು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಎಂಜಿ ರಸ್ತೆ, ಕಾರವಾರ ಇವರನ್ನ ಸಂಪರ್ಕಿಸಿ ನಿಗದಿತ ಅರ್ಜಿ ನಮೂನೆಯನ್ನು 31 ಅಕ್ಟೋಬರ್ 2026 ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಕಾರವಾರ ಇವರಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು 30 ನವೆಂಬರ್ 2026 ಹಿಂದಿರುಗಿಸಲು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0838222268 ಸಂಪರ್ಕಿಸಬಹುದಾಗಿದೆ. ಪ್ರಕಟಣೆ ಕೇಳಿದಿರಿ.

0: ಆಕಾಶವಾಣಿ ಕಾರವಾರ ಭಾವಗೀತೆಗಳು.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಘಮ ಘಮ್ಮ ಮೂಡಿಸ್ತಾವ ಮಲ್ಲಿಗೆ. ದರಾ ಬೇಂದ್ರೆ ವಿರಚಿತ ಗೀತೆಯನ್ನ ಹಾಡಿದವರು ಎಂ ಡಿ ಪಲ್ಲವಿ.

ಕೆಎಸ್ ನರಸಿಂಹಸ್ವಾಮಿ ವಿರಚಿತ ಗೀತೆಯನ್ನ ಹಾಡಿದವರು ಸಂಗೀತ ಕಟ್ಟಿ. ಮಣ್ಣಿನೊಡನೆ ಮಣ್ಣಿನಂತೆ ನನ್ನ ನಿನ್ನ ಸಂಗಮ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಇದುವರೆಗೂ ಭಾವಗೀತೆಗಳು ಪ್ರಸಾರವಾದವು. ಇದು ಆಕಾಶವಾಣಿ ಕಾರವಾರ ಕೇಂದ್ರ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಈಗ ಕೇಳಿ ತನ್ನಿಗೊಂದು ಕಾಲ್ಪನಿಕ ಪತ್ರ. ಈ ಕುರಿತು ಮಾತನಾಡುತ್ತಾರೆ ರಾಜು ಭಟ್.
5: ಪ್ರೀತಿಯ ಪುಟ್ಟಿ, ನಿನಗೇಕೆ ಪತ್ರ ಬರೆಯಬೇಕು? ನೀನೇನು ಒಡಹುಟ್ಟಿದವಳ ಅಥವಾ 16 ವರ್ಷದ ಆತ್ಮೀಯ ಗೆಳತಿಯ? ಈ ಪ್ರಶ್ನೆ ಇಂದು ಬೆಳಿಗ್ಗೆ 100ನೇ ಸಲ ಉದ್ಭವಿಸಿತು. ಅದೇ ಸಮಯಕ್ಕೆ ಅಣ್ಣ ಗುಡ್ ಮಾರ್ನಿಂಗ್, ಇವತ್ತು ಬೇಗ ಎದ್ದೆ, ನಿನ್ನಿಂದ ಮೆಸೇಜು. ಮತ್ತೊಂದು ಗಂಟೆ ಕಳೆದಿರಬಹುದು. ಮೆಸೇಜು ಎಲ್ಲಿದ್ದೆ ಅಣ್ಣಯ್ಯ? ಅಣ್ಣ ತಂಗಿಯರಾಗಲು ರಕ್ತ ಹಂಚಿಕೊಂಡು ಹುಟ್ಟಬೇಕೆಂದಿಲ್ಲ, ಸೋದರ ಭಾವ ಪರಸ್ಪರರಲ್ಲಿ ಒಡಮೂಡಿದರೆ ಸಾಕು. ಅಣ್ಣ ತಂಗಿ ಬಾಂಧವ್ಯ ಗಟ್ಟಿಗೊಳ್ಳಲು ಅಭಿರುಚಿಯೋ ಆಸಕ್ತಿಯೋ ಮುಖ್ಯವಲ್ಲ, ಸೋದರತೆಯ ಭಾವ ಮುಖ್ಯ. ಭಾರತ ದೇಶ ಬಾಂಧವ್ಯದ ವಿಷಯದಲ್ಲಿ ಅತ್ಯಂತ ಶ್ರೀಮಂತವಾದ ದೇಶ. ಇಲ್ಲಿಯ ಜನಸಂಖ್ಯೆ 1 ಕೋಟಿ ಇದ್ದರೂ ಜನರ ನಡುವಿನ ಆತ್ಮೀಯವಾದ ಬಾಂಧವ್ಯಕ್ಕೆ ಕೊರತೆಯಿಲ್ಲ. ಏಳಿಗೆಯ ಹಾದಿಯಲ್ಲಿ ಸಾಗುತ್ತಿರುವ ಈ ದೇಶಕ್ಕೆ ರೈತ ಒಂದು ರೀತಿಯ ಶಕ್ತಿಯಾದರೆ, ಮಂದಿಯ ನಡುವಿನ ಸಂಬಂಧಗಳು ಅಂದರೆ ಅಣ್ಣ ತಮ್ಮ ಬಂಧು ಬಾಂಧವರ ಆತ್ಮೀಯತೆ, ಪ್ರೀತಿ ಹಾಗೂ ನಂಬಿಕೆಗಳ ಸಮಾಗಮಗಳು ಮತ್ತೊಂದು ಬಗೆಯ ಶಕ್ತಿಯಾಗಿದೆ. ಇಂದಿಗೆ ಸರಿಯಾಗಿ 6 ತಿಂಗಳ ಹಿಂದೆ ಸೋಮವಾರ ನಾನು 2-ವೀಲರ್ನಲ್ಲಿ ಹೋಗುತ್ತಿದ್ದಾಗ ಒಂದು ಫೋನ್ ಕಾಲ್. ಹಲೋ ರಾಜಣ್ಣ, ನಾನು ಪ್ರಿಯ ಅಂತ. ಮಗುವಿನಂತಹ ಧ್ವನಿ ಇರುವ ಹುಡುಗಿಯ ಮಾತು ಮೊದಲ ಸಲ ಕೇಳಿದಾಗ ನನಗೆ ಗೊತ್ತಾಗಲಿಲ್ಲ. ನನ್ನ 2-ವೀಲರ್ ಸೈಡಿಗೆ ಹಾಕಿ ಈಗ ಹೇಳಿ ಯಾರು ಅಂತ ಎಂದೆ. ಮತ್ತೆ ನಿನ್ನಿಂದ ಅದೇ ಮಾತು ಮುಂದುವರೆದು, ನಿನ್ನ ನಂಬರನ್ನು ಇಂಟರ್ನೆಟ್ಟಿಂದ ಕದ್ದೆ, ನಿಮಗೆ ಬೇಸರವಿಲ್ಲವಲ್ಲ ಎಂದು ಹೇಳಿ ನಿನ್ನ ಪರಿಚಯ ಮಾಡಿಕೊಂಡೆ. ಆಗ ನನಗೆ ಗೊತ್ತಾಗಿದ್ದು, ನೀನು ನನ್ನ ದೂರದ ಸಂಬಂಧಿ, ಪ್ರತಿನಿತ್ಯ ಓದಿ ಕಮೆಂಟ್ ಮಾಡದೆ ಪ್ರತಿಕ್ರಿಯಿಸುತ್ತಿರುವ ಹುಡುಗಿ ಅಂತ. ಸ್ವಲ್ಪ ಹೊತ್ತು ಮಾತಾಡಿದ ನಂತರ, ನಿಮ್ಮ ಫೋನ್ ನಂಬರನ್ನು ನಿಮ್ಮ ಗೆಳೆಯರೊಬ್ಬರಿಂದ ಕೇಳಿ ಪಡೆದುಕೊಂಡೆ ಎಂದು ಹೇಳಿ ನಿನ್ನ ನಂಬರನ್ನು ಮೆಸೇಜ್ ಮಾಡಿದೆ. ಆಮೇಲೆ ಹರಿದಾಡಿತಲ್ಲ SMSಗಳು. ಮೊದಲ ದಿನವೇ ನಿನ್ನ ವಿಚಾರ ಸ್ವಲ್ಪ ತಿಳಿಯಿತು. ದಿನದ ಕೊನೆಯಲ್ಲಿ ನಿನ್ನಿಂದ ಬಂತಲ್ಲ ಒಂದು ಮೆಸೇಜ್, ನನಗೆ ಅಣ್ಣ ಇಲ್ಲ, ಅದಕ್ಕೆ ನಿಮ್ಮನ್ನೇ ಅಣ್ಣ ಅಂತೀನಿ, ನನಗೆ ತಂಗಿ ಇಲ್ಲ, ನಿನ್ನನ್ನೇ ತಂಗಿ ಅಂತೀನಿ. ನಾನು ತಕ್ಷಣ SMS ಕಳುಹಿಸಿದ್ದೆ. ಈ ಕ್ಷಣ ಹಾಗೇಕೆ ಮಾಡಿದನೋ ಗೊತ್ತಿಲ್ಲ. ಪ್ರತಿ ವ್ಯಕ್ತಿಯ ಆಸೆಯು ತನ್ನ ಬದುಕು ವೈವಿಧ್ಯತೆಗಳಿಂದ, ವಿಧ ವಿಧದ ಬಣ್ಣಗಳಿಂದ ತುಂಬಿರಬೇಕು ಎನ್ನುವುದಾಗಿರುತ್ತದೆ. ನಿತ್ಯವೂ ಹೊಸ ಹೊಸ ಅನುಭವಗಳು, ನವನವೀನ ಅನುಭೂತಿಗಳು ತನ್ನದಾಗಬೇಕೆಂದು ಬಯಸುತ್ತಾನೆ. ಆ ಕಾಲಕ್ಕೆ ಆ ಕ್ಷಣಕ್ಕೆ ತನ್ನಲ್ಲಿ ಏನೇನೋ ಕನಸುಗಳು ಆಸೆಗಳು ಮೂಡುತ್ತವೋ ಅವೆಲ್ಲ ಈಡೇರಬೇಕೆಂದು ಹಂಬಲಿಸ್ತಾನೆ. ಆದರೆ ಬಯಕೆಗಳೇ ಬೇರೆ, ಬದುಕೇ ಬೇರೆ ಅಲ್ವಾ? ನಾವು ಬಯಸಿದ್ದೆಲ್ಲ ನಮಗೆ ಸಿಗೋ ಹಂಗಿದ್ರೆ ನಾವೆಲ್ಲ ಹಿಂಗಿರ್ತಿದ್ವ? ಬದುಕು ಬಿಳಿಯ ಕ್ಯಾನ್ವಾಸ್ ಇದ್ದ ಹಾಗೆ, ಅದರ ಮೇಲೆ ಚಿತ್ರಾನ ನಾವೇ ಬಿಡಿಸಿಕೊಳ್ಳಬೇಕು ಅಂತ ಎಲ್ಲೋ ಓದಿದ್ದೆ. ಮಾತು ಸತ್ಯವಾದದ್ದೇ. ಆದರೆ ಎಲ್ರಿಗೂ ಚಿತ್ರ ಬಿಡಿಸೋ ಸಾಮರ್ಥ್ಯ ಇರಲ್ವಲ್ಲ? ಗೆರೆ ಎಳೆದು ಚಿತ್ರಕ್ಕೆ ರೂಪ ಕೊಟ್ಟು ಬಣ್ಣಗಳ ಕಾಂಬಿನೇಷನ್ ತಿಳ್ಕೊಂಡು ಒಂದು ಚಂದನೀಯ ಬಣ್ಣದ ಚಿತ್ರನ ಬಿಡಿಸೋ ಕಲೆ ಎಲ್ರಿಗೂ ಸಿದ್ಧಿಸಿರೋಲ್ವಲ್ಲ? ಹಾಗೆ ತನ್ನ ಬದುಕಿನ ಚಿತ್ರವನ್ನು ತಾನೇ ಬಿಡಿಸಿಕೊಳ್ಳೋ ತಿಳುವಳಿಕೆ ಸಾಮರ್ಥ್ಯಗಳಿಲ್ಲದವನು ಏನು ಮಾಡಬೇಕು? ಅನಿರೀಕ್ಷಿತವಾದದ್ದು ಲಭಿಸುವಾಗ ಪ್ರತಿಕ್ಷಣದಲ್ಲೂ ಅಚ್ಚರಿ ಮತ್ತು ಆನಂದ. ಆ ರೋಮಾಂಚನ ಅನಿರೀಕ್ಷಿತವಾದದ್ದು ಸಿಗುವಾಗ ಇರಲಾರದು. ತಮ್ಮ ಹೀಚು ಬೆರಳೆಗಂಟಿರೋ ಖುಷಿ ಖುಷಿಯ ನಗೆ ಬೆಲ್ಲದಂಟನ್ನು ತನ್ನದೆಯ ಗೋಡೆಗೆ ಮೆತ್ತಿ ಇಲ್ಲಿಷ್ಟು ಮೃದು ಚಿತ್ತಾರ ಕೆತ್ತಿ ಚಪ್ಪಾಳೆ ತಟ್ಟಿ ಕಿಲ ಕಿಲ ಕಿರುಚಿ ಕೇಕೆ ಹಾಕೋ ಕೂಸು ಕಂದಮ್ಮಗಳ ಕರುಳ ಪ್ರೀತಿ, ಅದು ಯಾವ ಪದಕ್ಕೂ ನಿಲುಕದ ಶುದ್ಧ ದೈವತ್ವ. ಪ್ರೀತಿ ಹಂಚುವ ಕಲೆಯ ನಿರ್ವ್ಯಾಜ್ಯ ಪ್ರೀತಿಯಿಂದಲೇ ಕಲಿಯಬೇಕು. ಮತ್ತದಕ್ಕೆ ಮತ್ತೆ ಮತ್ತೆ ಮಗುವೇ ಆಗಬೇಕು. ಕೊರಳ ನಾತುಕೊಳ್ಳುವಲ್ಲಿ ಕರುಳ ಗೀತಿಕೆ, ಅದ್ಯಾವ ಹೋಲಿಕೆ ಆ ಮುದ್ದಿನ ಸೌಗಂಧಕ್ಕೆ? ಈ ಎದೆಯ ಗೂಡಿನಲ್ಲಿ ಅನುಕ್ಷಣವೂ ಮುಗ್ಧ ತುಂಟ ಮಗುವೊಂದು ಆಡುತ್ತಿರಲಿ. ಇಲ್ಲಿ ನನ್ನ ಒಡಹುಟ್ಟಿದ ತಂಗಿಯ ವಿಚಾರವನ್ನು

ಸ್ವಲ್ಪ ನಿನಗೆ ಹೇಳಬೇಕಿದೆ. ಬಾಲ್ಯದಲ್ಲಿ ಅಪ್ಪ ನನಗೆ 5 ರೂಪಾಯಿ ಕೊಟ್ಟು ಇವಳಿಗೆ ತಿಂಡಿ ಕೊಡಿಸು ಅಂತ ಕಳುಹಿಸುತ್ತಿದ್ದರು. ನಾನು ಆ 5 ರೂಪಾಯಿಯಲ್ಲಿ ರೂಪಾಯಿಗೊಂದರಂತೆ ಸಿಗುವ ನಮ್ಮ ಪುಟ್ಟ ಪುಟ್ಟ ಕೈ ಬೆರಳುಗಳಿಗೆ ಸಿಕ್ಕಿಸಿಕೊಳ್ಳುವ ಕೊಡುಬಳೆಯ ಕೊಂಡುಕೊಂಡು ಅವಳಿಗೆ 3 ಕೊಟ್ಟು 2 ಜೇಬಿಗಿಳಿಸುತ್ತಿದ್ದೆ. ಕಲ್ಮಶ ಏನೂ ಇಲ್ಲ, ನಿರ್ಮಲ ಸಂತಸವೇ ಇಲ್ಲ. ಒಂದು ಗುಡಿ ಕಳೆಯುವ ಕ್ಷಣದಲ್ಲಿ ಗೆಳೆತನ ಎಂಥ ಮೋಡಿ. ಅನುಭವಗಳ ಕೂಸಾದ ವೈಚಾರಿಕ ನೆಲೆಯಲ್ಲಿ ಮಾತಿಂದ ನಾನಿನ್ನ ಖಂಡಿಸಿದ್ದು ನನ್ನ ಅಹಂಕಾರ ಅಥವಾ ಮೇಲರಿಮೆಯಂತೆ ಕಂಡು ನೀ ಸೆಟೆದು ನಿಂತು ಮೌನಿಯಾದರೆ ಸಾಯುವುದು ವಿನಾಕಾರಣ ನಡುವೆ ಹಬ್ಬಿ ನಿಂತಿರುವ ಸ್ನೇಹ. ನಾವೇ ಕೈಯಾರೆ ತೂಗಿದ್ದ ಸ್ನೇಹವೆಂಬ ಶಿಶುವ ನಮ್ಮದೇ ತಪ್ಪು ಗ್ರಹಿಕೆಗಳಿಂದ ನಾವೇ ಕೈಯಾರೆ ಕೊಲ್ಲುವುದು ಯಾವ ನ್ಯಾಯ? ಮೌನ ಮಾತಿನ ಕೊರಳ ತಬ್ಬಿ, ಮಾತು ಮೌನದ ಹಣೆಯ ಚುಂಬಿಸಿ, ಮಾತು ಮೌನಗಳಾಚೆ ಒಲವು ನಗಲಿ, ಕರುಳ ಬೆಸೆವ ಒಲವ ನಗೆಯ ಬೆಳಕಲ್ಲಿ ಬೆಳಕಿನುಳುವಲ್ಲೂ ಜೀರ್ಣವಾಗಿ ಹೋಗಲಿ. ನನ್ನ ಅಂತಿಮ ಮೌನಕ್ಕೂ ಮುಂಚೆ ನಿನ್ನ ಸ್ನೇಹದ ಮೌನವೊಮ್ಮೆ ಮಾತಾಗಿ ನಗಲಿ. ಅವಳಿಗೆ ಬುದ್ಧಿ ಬರುವವರೆಗೆ ಟೋಪಿ ಹಾಕಿಸಿಕೊಳ್ಳುತ್ತಿದ್ದ ತಂಗಿಯಾದ ಅವಳು ನಾನು ಕಾಲೇಜಿಗೆ ಹೋಗುವ ಸಮಯಕ್ಕೆ ಅಮ್ಮನಾಗತೊಡಗಿದಳು. ನಮ್ಮ ಮನೆಯಲ್ಲಿ ಬಡತನ. ನಾನಾಗ ಬೆಳಿಗ್ಗೆ 5 ಗಂಟೆಗೆ ಎದ್ದು ಮನೆ ಮನೆಗೆ ಹಾಲು ಹಂಚಲು ಹೋಗುತ್ತಿದ್ದೆ. 8 ವಾಪಸ್ ಬಂದು ಅರ್ಧ ಗಂಟೆಯಲ್ಲಿ ರೆಡಿಯಾಗಿ 8:30 ಹೊತ್ತಿಗೆ ಕಾಲೇಜಿಗೆ ಹೋಗಬೇಕಿತ್ತು. ನನಗಾಗಿ ಬೇಗ ಎದ್ದೇಳುತ್ತಿದ್ದ ತಂಗಿ ರುಕ್ಕು ಏನಾದರೂ ತಿಂಡಿ ಮಾಡಿಕೊಡುತ್ತಿದ್ದಳು. ಮನೆಯಲ್ಲಿ ರೇಷನ್ ಇಲ್ಲದ ದಿನ ರಾತ್ರಿ ಉಳಿದ ಅನ್ನ ಸಾರು ಬಿಸಿ ಮಾಡಿ ಅಮ್ಮನಂತೆ ಬಡಿಸುತ್ತಿದ್ದಳು. ಕೆಲವೊಂದು ದಿನ ಏನೂ ಇಲ್ಲದೆ ನಾನು ಹಾಗೆ ಹೋಗುವಾಗ ಅಣ್ಣ ಏನೂ ಅಂದ್ಕೋಬೇಡ, ಇವತ್ತು ಏನೂ ಮಾಡಲಿಕ್ಕಾಗಲಿಲ್ಲ ಎಂದಾಗ ನಾನು ಮರುಮಾತಾಡದೆ ಹೋಗುತ್ತಿದ್ದೆ. ಅಣ್ಣ ತಂಗಿಯ ಬಾಂಧವ್ಯವೇ ಹಾಗ. ಮಧ್ಯಾಹ್ನ 1 ಗಂಟೆಯ ಹೊತ್ತಿಗೆ ಕಾಲೇಜು ಮುಗಿಸಿ ಹೊಟ್ಟೆ ಹಸಿದು ಸುಸ್ತಾಗಿ ಬಂದಾಗ ಬಿಸಿ ಬಿಸಿ ಅನ್ನ ಸಾರು ಮಾಡಿ ಬಡಿಸುತ್ತಿದ್ದಳು. ದೇವರು ಅವಳನ್ನ ನನಗೆ ಯಾಕೆ ಪರಿಚಯಿಸಿದ ಎಂಬುದಕ್ಕಿಂತ ನನಗೊಂದು ಪ್ರೀತಿಸುವ ಹೃದಯ ಅಗತ್ಯವಿತ್ತು. ಅಂತ ದೇವರಿಗೆ ಗೊತ್ತಾದದ್ದಾದರೂ ಹೇಗೆ? ಮನವೆಂಬ ಸರೋವರದಿ ಭಾವ ಕಮಲಗಳು ಅರಳಿ ನಳನಳಿಸುತ್ತಿವೆ. ತಂಗಿ, ಮಧುರ ಸ್ಮೃತಿಗಳ ಗಾನ ನಿನ್ನ ನೆನಪಿನ ಯಾನ. ಬೆಳಂಬೆಳಿಗ್ಗೆ ಸುಪ್ರಭಾತವ ಹಾಡುವ ಗೋಪಿಹಕ್ಕಿಯ ದನಿಯ ಇಂಪಿನಲ್ಲಿ ಅಟ್ಟದ ಮೇಲೆ ಹರವಿದ ಅಡಕೆಯ ಮೇಲೆ ಬೀಳುವ ಮೊದಲ ರವಿಕಿರಣದಲ್ಲಿ ತೆಳ್ಳವು ದೋಸೆ ತಿನ್ನಲು ಕರೆಯುವ ಆಯಿಯ ಆತುರದಲ್ಲಿ ಹಾಲು ಕರೆಯುವಾಗ ಪಾತ್ರೆ ತುಂಬಿ ಬರುವ ಹಾಲ ಬಿಳಿ ನೊರೆಯಲ್ಲಿ ತಾಯ ಮಲಗಾಗಿ ಚಡಿಪಡಿಸುವ ಕರುವಿನ ಧಾವಂತದಲ್ಲಿ ಮಧ್ಯಾಹ್ನದ ಸೆಕೆಯ ಒದ್ದಾಟದಲ್ಲಿ ಸಂಜೆಯ ತಂಗಾಳಿಯೊಂದಿಗೆ ಬರುವ ಏನೂ ಅರಿಯದ ಮಧುರ ವೇದನೆಯಲ್ಲಿ ರಾತ್ರಿಯ ಗಾಢ ನಿದ್ರೆಯಲ್ಲಿ ಬೆಳಗಿನ ಜಾವದ ಬೆಚ್ಚಗಿನ ಕನಸಿನಲ್ಲಿ ಕುಳಿತಲ್ಲಿ ನಿಂತಲ್ಲಿ ಎಲ್ಲೆಂದರಲ್ಲಿ ನೀನೇ ಕಾಣುವ ನಿನ್ನದೇ ನೆನಪಾಗುವ ಈ ಪರಿಯನ್ನ ಹೇಗೆ ವಿವರಿಸಲಿ, ನಿಂಗೆ ಹೇಗೆ ವರ್ಣಿಸಲಿ? ನಿನ್ನ ನೆನಪಾದರೆ ಸಾಕು, ಮನಸ್ಸು ಏಕಾಂತವ ಬಯಸುತ್ತೆ, ಮಾತು ಮೌನದ ಮರೆ ಹೋಗುತ್ತೆ. ನಾನೇ ಸೃಷ್ಟಿಸಿಕೊಂಡ ಏಕಾಂತದ ಮೌನದಲ್ಲಿ ನಾನು ನಿನ್ನೊಂದಿಗೆ ಮಾತಿಗಿಳಿಯುತ್ತೇನೆ. ಏನೆಲ್ಲ ಮಾತುಗಳು, ಏನೆಲ್ಲ ಸ್ವಪ್ನಗಳು! ಆಗ ನಾ ನೋಡೋ ಪ್ರತಿ ವಸ್ತು, ಪ್ರತಿ ಜೀವ ಸೌಂದರ್ಯದ ಕಾಂತಿಯಿಂದ ಪ್ರಜ್ವಲಿಸುತ್ತಿರುತ್ತೆ. ಕಾರಣ ಅಲ್ಲಲ್ಲೇ ನಂಗೆ ನೀನೇ ಕಾಣ್ತಿರ್ತೀಯ. ಕಣ್ಣಲ್ಲಿ ನಿನ್ನ ಬಿಂಬ ಸ್ಥಿರವಾಗಿರುವಾಗ ಕಣ್ಣು ಬೇರೇನನ್ನೂ ನೋಡಲು ನಿರಾಕರಿಸುತ್ತದೆ. ನೋಡಿದರೂ ಅಲ್ಲಿ ನೀನೇ ಕಾಣ್ತೀಯ. ಹಾಗಾಗಿ ಜಗವೆಲ್ಲ ಸುಂದರವೇ. ನಿನ್ನ ನೆನಪು ನನ್ನ ಮನವನ್ನಾಡುತ್ತಿರುವಾಗ ಕಾರ್ಗತ್ತಲು ಕೂಡ ಎಷ್ಟು ಸನಿಹವಾಗಿರುತ್ತೆ ಗೊತ್ತಾ? ಅವನ್ನೆಲ್ಲ ಅಕ್ಷರದಲ್ಲಿ ಹಿಡಿದಿಡೋಕ್ಕಾಗತ್ತಾ? ಈ ಭಾವಗಳ ತೀವ್ರತೆ ಎಷ್ಟಿತ್ತೆಂದು ನಂತರ ವಿವರಿಸುತ್ತೇನೆ, ಅಕ್ಷರದಿಂದಲ್ಲ. ಹೇ, ಯಾಕೆ ಈಗಲೇ ಕಣ್ಣು ಕೆಂಪಾಯ್ತು? ಕಂಗಳೇಕೋ ಮುಚ್ಕೋತಿವೆ. ನಾನು ಈಗಿನ್ನೂ ನಿನ್ನ ಎದುರಿಲ್ಲ ಕಣೆ, ಅದೆಲ್ಲ ಆಮೇಲಿನ ಮಾತು. ಆದರೂ ಈ ನಿನ್ನ ಸಿಟ್ಟು ತುಂಬಾ ಚೆನ್ನಾಗಿಯೇ ಇದೆ ಬಿಡು. ನಿಜಕ್ಕೂ ಇದೆಲ್ಲ ಆಶ್ಚರ್ಯಕರವಾಗಿದೆ. ಈಗಲೂ ಕನಸಿನಂತೆಯೇ ಭಾಸವಾಗ್ತಿದೆ. ಎನ್ನ ಬದುಕಿನ ಮರವ ಬಳ್ಳಿಯಾಗಿ ಬಳಸಿ ಬೆಸೆದು ಉಳಿದೆನ್ನ ಬದುಕ ನಗುವ ಶ್ರೀಮಂತಗೊಳಿಸುವ ಬರುವ ಮುಗ್ಧ ಕಂಗಳ ಮುದ್ದು ಹುಡುಗಿ, ಓ ನನ್ನ ತಂಗಿ, ನಿನ್ನ ಪುಟ್ಟ ಹೃದಯದ ಗೂಡಲ್ಲಿ ನನಗೊಂದು ವಿಶೇಷ ಸ್ಥಾನವಿದೆ. ನಿನ್ನ ಭವಿಷ್ಯದ ಬಗೆಗಿನ ಕನಸುಗಳಲ್ಲಿನ್ನೂ ನಾನು ಸಮ್ಮಿಳಿತಗೊಂಡಿರುತ್ತೇನೆ ಎಂಬ ಭಾವಗಳೇ ಎಂತಹ ಸಂತೋಷ ಕೊಡುತ್ತವೆ ಗೊತ್ತಾ? ಇನ್ನು ಮುಂದೆ ನನ್ನ ಮನಸ್ಸಿನ ಜೊತೆಗೆ ಮಾತನಾಡಲೊಂದು ಮನಸ್ಸು ಜೊತೆಯಾಗಿರುತ್ತೆ. ನನ್ನ ಕನಸುಗಳನ್ನು ಹಂಚಿಕೊಳ್ಳಲು, ಹೊಸ ಕನಸುಗಳನ್ನು ಕಟ್ಟಿಕೊಡಲು ಪುಟ್ಟ ಕನಸೊಂದು ನನಸಾದಾಗ ನನ್ನೊಂದಿಗೆ ಸಂಭ್ರಮಿಸಲು, ನನ್ನ ಗೆಲುವಿಗೆ ನನ್ನ ನಗುವಿಗೆ ಸ್ಫೂರ್ತಿಯಾಗಿ, ನನ್ನ ಸೋಲಿಗೆ ನನ್ನ ನೋವಿಗೆ ಸಾಂತ್ವನವಾಗಿ, ಮಧ್ಯಾಹ್ನದ ಸುಡುಬಿಸಿಲಿಗೆ ಹೊಂಗೆಯ ನೆರಳಂತೆ, ರಾತ್ರಿಯ ಕಾಗ್ಗತ್ತಲಲ್ಲಿ ಹೆಜ್ಜೆ ಎಡವದಂತಿರಲು ಬೆಳದಿಂಗಳಂತೆ, ನನ್ನ ಹೆಗಲಿಗೆ ಹೆಗಲಾಗಿ, ಬದುಕಿನ ಶಕ್ತಿಯ ಸೆಲೆಯಾಗಿ, ನನ್ನೊಂದಿಗೆ ನನ್ನ ಬಾಳ ಪಯಣದಲ್ಲಿ ಕೊನೆಯ ತನಕ ಒಂದು ಹೆಣ್ಣು ಜೀವ, ಒಡಹುಟ್ಟಿದ ಜೀವ ಜೊತೆಗಿರುತ್ತೆ ಎಂಬ ಭಾವದ ಕಲ್ಪನೆಯೇ ಎಂಥ ಚೈತನ್ಯವನ್ನ ತುಂಬುತ್ತೆ ಗೊತ್ತ? ಹಾಗಂತ ನನಗೆ ಅಪ್ಪ, ಅಮ್ಮ, ಅಕ್ಕ, ತಮ್ಮ ಯಾರೂ ನೋಡಿಕೊಳ್ಳುತ್ತಿರಲಿಲ್ಲವೇ ಅಂತ ನಿನಗೆ ಅನಿಸಬಹುದು. ಅಪ್ಪ ಸಂಸಾರದ ನಗ ಹೊತ್ತಿದ್ದರು, ಅಮ್ಮ ಅಪ್ಪನಿಗೆ ಸಾಥಿಯಾಗಿದ್ದಳು, ಅಕ್ಕ ನನ್ನನ್ನು ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದಳಾದರೂ ಕೆಲವೇ ದಿನಗಳಲ್ಲಿ ಅಕ್ಕನ ಮದುವೆಯಾಗಿ ತಂಗಿಯೇ ಮನೆಯ ಒಳಗಿನ ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಂಡು ಎಲ್ಲರಿಗೂ ಅಮ್ಮ ಆಗಿದ್ದಳು. ಇಂತಹ ತಂಗಿಗೆ ಮದುವೆಯಾಗಿ ಗಂಡನ ಮನೆಗೆ ಹೋದಾಗ ನನ್ನ ಎರಡನೆಯ ಅಮ್ಮ ದೂರವಾದಳೇನೋ ಅನ್ನಿಸಿತ್ತು. ಕೆಲವೇ ದಿನಗಳಲ್ಲಿ ಅಪ್ಪನಿಗೆ ನಿವೃತ್ತಿಯಾಗಿ ಮನೆಯ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಬಿತ್ತು. ತಂಗಿಯ ಚೊಚ್ಚಲ ಹೆರಿಗೆ ಕಷ್ಟವಾಗಿ ತಾಯಿ ಮಗು ಇಬ್ಬರ ಜೀವಕ್ಕೂ ಅಪಾಯ ಅಂತ ಡಾಕ್ಟರಮ್ಮ ಹೇಳಿದಾಗ ನನ್ನ ಪಾಲಿಗೆ ಭೂಮಿ ಬಿರಿದಂತಾಗಿತ್ತು. ಅವಳಿಗೆ ರಕ್ತ ಕೊಡಬೇಕೆಂದಾಗ ನನ್ನ ರಕ್ತವೇ ಕೊಟ್ಟಿದ್ದೆ. ನನ್ನದು ಎ

0: ಪಾಸಿಟಿವ್ ಆಗಿದ್ದರಿಂದ ಹೆಚ್ಚು ಮೌಲ್ಯವುಳ್ಳದ್ದು ಅಂತ ಯಾರೋ ಹೇಳಿದ ನೆನಪು. ಆ ಬೆಲೆಯುಳ್ಳ ರಕ್ತವು ನನ್ನ ತಂಗಿಯನ್ನ ಅವಳ ಮಗುವನ್ನ ಉಳಿಸಿಕೊಳ್ಳಲಾಗದೆ ಬೆಲೆ ಕಳೆದುಕೊಂಡಿತ್ತು. ಒಬ್ಬರಿಗೆ ತಿಳಿಯಬಾರದೆಂದು ನಮ್ಮ ನೋವನ್ನು ಬಚ್ಚಿಟ್ಟರೂ ಅದು ಪ್ರಕಟವಾಗದೇ ಇರದು. ಅಂತೆಯೇ ಪ್ರೀತಿಯು ಶವವನ್ನ ಮನೆಗೆ ತಂದ ರಾತ್ರಿ ನಾನು ನನ್ನ ಜೀವನದ ಎರಡನೆಯ ಪತ್ರವನ್ನ ಅಮ್ಮನ ಪಾತ್ರದಲ್ಲಿದ್ದ ತಂಗಿ ರುಕ್ಮಿಣಿಗೆ ಬರೆದಿದ್ದೆ. ಆದರೆ ಪ್ರಿಯಾಪುಟ್ಟಿ, ನಿನಗೆ ಈ ಮೂರನೆಯ ಪತ್ರವನ್ನ ಬರೆಯಬೇಕು ಅಂತ ಏಕೆ ಅನಿಸಿತು ಗೊತ್ತಿಲ್ಲ. ಮೂರು ದಿನಗಳ ಹಿಂದೆ ರಾತ್ರಿ, ಅಣ್ಣ ನನಗೆ ಬೇಜಾರಾಗ್ತಿದೆ, ಜ್ವರಾನೂ ಬಂದಿದೆ, ಬಂತಲ್ಲ ನಿನ್ನಿಂದ ಒಂದು ಮೆಸೇಜು, ಯಾಕೋ ಮರಿ ಏನಾಯ್ತು ನನ್ನ ಕಡೆಯಿಂದ. ಕೆಲವೊಮ್ಮೆ ನಿನ್ನ ಮಾತು ಕೇಳುತ್ತಿದ್ದಾಗ ಚಿಕ್ಕಂದಿನಲ್ಲಿ ನನ್ನ ತಂಗಿ ನನ್ನ ಕೈಯನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಇಬ್ಬರು ಹೊರಪ್ರಪಂಚದ ಅರಿವಿಲ್ಲದೆ ಮಾತಾಡುತ್ತಾ ಒಂದು ಕ್ಷಣ ನಗು, ಮರುಕ್ಷಣ ಹುಸಿಮುನಿಸು, ಅಲ್ಲೇ ನಲಿವು, ಅರೆಗಳಿಗೆ ನೋವು, ಮಾತಾಡದೆ ಟೂ ಬಿಟ್ಟದ್ದು ಎಲ್ಲ ನೆನಪಾಗುತ್ತದೆ. ಮಲ್ಲಿಗೆ ಗುಲಾಬಿಗೆ ತನ್ನ ಪರಿಮಳದ ಒಂದಂಶವನ್ನ ಕೊಟ್ಟಂತೆ, ಗುಲಾಬಿ ಮಲ್ಲಿಗೆಗೆ ತನ್ನ ಸೌಂದರ್ಯದ ಕೊಂಚ ಭಾಗವನ್ನ ಕೊಟ್ಟಂತೆ. ನೆನಪು ಮರುಕಳಿಸುತ್ತಿತ್ತು. ಅದಕ್ಕಾಗಿ ನಿನಗೆ ಸಾವಿರ ಸಾವಿರ ಥ್ಯಾಂಕ್ಸ್. ಇಷ್ಟಕ್ಕೂ ನಾವಿಬ್ಬರು ಮುಖಾಮುಖಿ ಭೇಟಿಯಾಗಿಯೇ ಇಲ್ಲ. ಫೋನಿನಲ್ಲಿ ನಿನ್ನ ಮಾತು ಮತ್ತು ಧ್ವನಿ ಮಗುವಿನಂತೆ. ನಿನ್ನ ಕಮೆಂಟ್ಗಳನ್ನ ಓದಿದಾಗ ಮನಸ್ಸಿಗನಿಸಿದ್ದು, ನನಗನಿಸಿದ್ದು ನೀನು ಬುದ್ಧಿವಂತೆ, ತುಂಬಾ ಪುಸ್ತಕ ಓದಿದ್ದೀಯಾ, ನಿನ್ನ ವಯಸ್ಸಿಗೆ ಮೀರಿದ ಕಷ್ಟಗಳನ್ನು ಅನುಭವಿಸಿದ ಅಮ್ಮನ ಹಾಗೆ ಅಂತ. ನಾನಂತೂ ನಿನ್ನೆರಡೂ ಪಾತ್ರಗಳನ್ನ ಎಂಜಾಯ್ ಮಾಡುತ್ತಿದ್ದೇನೆ. ನನಗೆ ಇವತ್ತು ಬೆಳಿಗ್ಗೆ ಈ ಪತ್ರ ಬರೆಯುವ ತುಡಿತ ಹೆಚ್ಚಾದಾಗ ನಾನು ಹಾಲಿನ ಹಣ ವಸೂಲಿಗಾಗಿ ಮನೆ ಮನೆಗೆ ಅಲೆಯುತ್ತಿದ್ದೆ. ಈ ಪತ್ರ ಬರೆಯಲು ಕಾಗದವಿರಲಿಲ್ಲ. ಕೊನೆಗೆ ನನ್ನ ಹಣ ವಸೂಲಿಯ ಅಂಗೈಯಗಲದ ರಸೀತಿಯ ಹಿಂಭಾಗದಲ್ಲಿ ಮನೆ ಮನೆ ಅಲೆಯುತ್ತಾ ಈ ಪತ್ರ ಬರೆದು ಮುಗಿಸಿದೆ. ಈ ಕಾರಣಕ್ಕೆ ರಸೀತಿಯೆಲ್ಲ ಖಾಲಿಯಾಗಿ ಪೂರ್ತಿ ಹಣ ವಸೂಲಾಗಲಿಲ್ಲ. ಅದಕ್ಕೆ ನೀನು ಕಾರಣ. ಹಣ ವಸೂಲಿ ಸರಿಯಾಗಿ ಆಗದಿದ್ದರೂ ರಸೀತಿಯ ಹಿಂದೆ ನನ್ನ ಭಾವನೆಗಳು ಸಂಪೂರ್ಣ ವಸೂಲಾಗಿದೆ ಎಂಬ ಖಾತ್ರಿಯಾಗಿದೆ. ಈ ಬಾಳಕಡಲಲ್ಲಿ ನೋವಿನ ಅಲೆಯದ್ದಾಗ ನಿನ್ನ ನೆನಪಾಗುವುದು ತಂಗಿ, ಈ ಕಣ್ಣ ಮೂಲೆಯಲ್ಲಿ ಕಂಬನಿ ಜಿಣಗಿದಾಗ ಮನ ನಿನಗಾಗಿ ತಡಕಾಡುವುದು ಒಡಹುಟ್ಟಿದ ಜೀವ. ಆ ನಿನ್ನ ಪ್ರೀತಿಗಾಗಿ ಈ ಜೀವ ಮೊರೆಯಿಡುವ ವೀಣೆಯ ನಾದದಂತೆ ಈ ಹೃದಯಕ್ಕೆ ಘಾಸಿಯಾದಾಗ ನಿನ್ನ ಹೆಸರೇ ಮಧುರ ವಾಣಿಯಾಗುವುದು ಅದೇಕೆಂದು ಪ್ರಶ್ನಿಸುವೆಯ? ಈ ಸ್ವಾರ್ಥಮಯ ಜಗದಲ್ಲಿ ನೀನೊಬ್ಬಳೇ ಕಣೆ ತಂಗಿ, ಈ ಅಣ್ಣನ ನೋವಿಗೆ ಮಿಡಿಯುವವಳು, ಬಳಿ ಕರೆದು ತಲೆಸವರಿ ಮುದ್ದಿಸುವವಳು, ಈ ಭೂಮಿ ಆ ಬಾನು ಇರೋವರೆಗೂ ಜೊತೆ ಇರುವವಳು, ಈ ಬಾಳ ಗಾಲಿಯಲ್ಲಿ ನನಗಾಸರೆ ನೀಡುವೆಯ? ಮೂರು ಲೋಕ ಅಲದರೂ ನಿನಗಿಂತ ಮಿಗಿಲು ಏನಿಲ್ಲ ಕಣೆ. ನಿನ್ನ ಪ್ರೀತಿಯೊಂದೇ ಸಾಕೆನಗೆ ಈ ಜಗವ ಜಯಿಸಲು. ಕೊನೆಯ ಮಾತು, ನೀನು ಅದಕ್ಕೆ ಬಯ್ಯಬಹುದು. ಮೊದಲೇ ಸಿಟ್ಟಿನ ಹುಡುಗಿಯೆಂದು ನಿನಗೆ ನೀನೇ ಸರ್ಟಿಫಿಕೇಟ್ ಕೊಟ್ಟುಕೊಂಡಿರುವುದರಿಂದ ಮತ್ತು ನಿನ್ನ ಮೆಸೇಜ್ ಹಾಗೂ ಮಿಸ್ಡ್ ಕಾಲ್ಗೆ ನಾನು ಉತ್ತರಿಸದಿರುವ ಕಾರಣ ಇದೊಂದೇ ಎಂದು ಹೇಳಿದರು. ನಿನ್ನ ಬಗ್ಗೆ ವಾತ್ಸಲ್ಯ ತುಂಬಿದ ಪ್ರೀತಿಯ ಜೊತೆಗೆ ಭಯವಿದೆ ಎಂದು ಹೇಳುತ್ತಾ ಈ ಪತ್ರವನ್ನು ಮುಗಿಸುತ್ತೇನೆ. ಬೇಗ ಹುಷಾರಾಗುತ್ತಂಗೆ, ಇವತ್ತಿನ ದಿನ ನಿನ್ನದಾಗಲಿ. ಇಂತಿ ನಿನ್ನ ಪ್ರೀತಿಯ ಅಣ್ಣ.
1: ತಂಗಿಗೊಂದು ಕಾಲ್ಪನಿಕ ಪತ್ರ. ಈ ಕುರಿತು ಮಾತನಾಡಿದವರು ರಾಜು ಭಟ್ ಅವರು.

0: ಆಕಾಶವಾಣಿ ಕಾರವಾರ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.
1: ನಮ್ಮ ಡೆಸರ್ಟ್ ಬಂತು, ಆದ್ರೆ ನಮ್ಮ ಚಾಂಪಿಯನ್ ಇನ್ನೂ ಬಂದಿಲ್ಲ.
2: ಬಿಲ್ ತುಂಬಿಸೋ ಮೊದಲು ಬರ್ಬೋದಲ್ವಾ?
3: ಸೊ ಗರ್ಲ್ಸ್, ಏನ್ ಮಾಡ್ತಿದ್ದೀರಾ?
4: ಬಿಲ್ ಮಾಡ್ತಿದ್ದಾರೆ.
1: ಸರಿ, ನಿಮ್ ಕಾರ್ಡ್ ಕೊಡು. ಪಿನ್ ಕೊಡು.
5: ಆರ್ಬಿಐ ಹೇಳ್ತಾ ಇದೆ, ನಿಮ್ಮ ಪಿನ್, ಓಟಿಪಿ, ಸಿವಿವಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್.

0: ಮಧ್ಯದಲ್ಲೇ ಮಾಡಿ. ಇದೇನು ತಿನ್ನುವುದರ ಚಾಂಪಿಯನ್ಶಿಪ್ ಇತ್ತ?
1: RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಅಪ್ಪ, ಇವತ್ತು ನಿನ್ BP ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
5: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ BP ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
4: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
5: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
0: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9 ರಿಂದ ಸಂಜೆ 4:30 ವರೆಗೆ ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಕರ್ನಾಟಕ ವಾದ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ರವಿ ಕಿರಣ್ ಅವರ ಗೋಟು ವಾದ್ಯ. ರಾಗ ಕಲ್ಯಾಣಿ, ಆದಿತಾಳ, ತ್ಯಾಗರಾಜರ ಕೃತಿ.

0: ಕರ್ನಾಟಕ ವಾದ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ರವಿಕಿರಣ್ ಅವರ ಗೋಟು ವಾದ್ಯವನ್ನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಇವರಿಗೆ ವಯಲಿನ್ ಸಾಥ್ ನೀಡಿದವರು ಎ ಕನ್ಯಾಕುಮಾರಿ, ಮೃದಂಗಂನಲ್ಲಿ ಮನ್ನರ್ಕುಡಿ ಈಶ್ವರನ್, ಘಟಂನಲ್ಲಿ ನಾಗರಾಜ್ ರಾವ್. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.
1: ಆತ್ಮೀಯ ಕೇಳುಗರೆ, ಸಂದೇಶ ಸಂಗಮ ಪ್ರತಿ ಮಂಗಳವಾರ ಸಂಜೆ 5:30 to 6 PM ಹಾಗೂ ರೇಡಿಯೋ ಸ್ಪಂದನ ಪ್ರತಿ ಶನಿವಾರ ರಾತ್ರಿ 8 PM.
2: ಸಂಗಮ ಸಂಗಮ
1: ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಇವೆರಡೂ ಕಾರ್ಯಕ್ರಮಗಳಿಗೆ ನಮ್ಮ ಮೊಬೈಲ್ ಸಂಖ್ಯೆ 9480249740.
3: ಒಂದು ಕಾವ್ಯ ಸಂದೇಶ,
4: ಇಂದು ನವ್ಯ ಸಂದೇಶ.
1: ಸಂದೇಶ ಸಂಗಮಕ್ಕಾಗಿ ನಾವು ಒಂದು ವಿಷಯವನ್ನ ಹಿಂದಿನ ದಿನವೇ ಸೂಚಿಸುತ್ತೇವೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವಾಟ್ಸ್ಆಪ್ ಸಂದೇಶಗಳ ಮೂಲಕ ಕಳುಹಿಸಿಕೊಡಬಹುದು, ಅಥವಾ ಬಿಳಿ ಹಾಳೆಯಲ್ಲಿ ಸಂಕ್ಷಿಪ್ತವಾಗಿ ಬರೆದು ಸ್ಪಷ್ಟವಾಗಿ ಕಾಣಿಸುವಂತೆ ಫೋಟೋ ತೆಗೆದು ಕಳುಹಿಸಿ.

0: ಹಚ್ಚಿಕೊಡಬಹುದು. ಇನ್ನು ರೇಡಿಯೋ ಸ್ಪಂದನ, ಇದರಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ಸಂದೇಶಗಳ ಮೂಲಕ ದಾಖಲಿಸಬಹುದು. ಇವೆರಡೂ ಕಾರ್ಯಕ್ರಮಗಳಿಗಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9408024947470.
1: ಆಕಾಶವಾಣಿ ಕಾರವಾರ, ಸಮಯ 10:02. ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಸಹಪ್ರಸಾರದಲ್ಲಿ ಕೇಳುವಿರಿ.

0: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
2: ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ
3: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚು ಮೆಚ್ಚಿನ ಸಾಲುಗಳು.
1: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು.
3: ಹಳೆಯ ಬಂಗಾರದ ಗೀತೆಗಳು.
1: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್.
3: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
1: ಹಾಗೂ ಸಂಜೆ 5:02.

ಕನ್ನಡ ವಾರ್ತೆ ಟ್ಯೂನ್ ಮಾಡಿ ಕೇಳ್ತಾ ಇದ್ರ. ಇದು ನಿಮ್ಮ ಮೆಚ್ಚಿನ ಸಂಗಾತಿ ವಿವಿಧ ಭಾರತಿ. 10:04:30 ಸಮಯ ಆಗಿದೆ. ಬೆಳಗ್ಗೆಯಿಂದನೂ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ, ಸಂದೇಶಗಳನ್ನ ಕಳಿಸ್ತಾ ಇದ್ದೀರಾ. ನಿಮ್ಮ ಒಂದಷ್ಟು ಬ್ಯುಸಿ ಕೆಲಸ ಕಾರ್ಯಗಳು ಈಗ ಸದ್ಯಕ್ಕೆ ಮುಗಿದಿರಬಹುದು. ಯಾಕಂತ ಹೇಳಿದ್ರೆ ಶಾಲೆಗಳಿಗೆ ಕಾಲೇಜುಗಳಿಗೆ ಕೆಲಸಕ್ಕೆ ಹೋಗೋರೆಲ್ಲರೂ ಕೂಡ ಹೋಗಿದ್ದಾರೆ. ಅವರವರು ಅವರವರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಸದ್ಯಕ್ಕೆ ರೇಡಿಯೋನ ಮನೆಯಲ್ಲಿ, ಅಂಗಡಿಲಿ, ಹೊಲದಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಕೇಳ್ತಾ ಇರುವವರಿಗೋಸ್ಕರ ಈಗ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಚಂದದ ಗೀತೆಗಳ ಕಾರ್ಯಕ್ರಮ. ಓಲ್ಡ್ ಈಸ್ ಗೋಲ್ಡ್ ಹಳೆಯ ಹಾಡುಗಳನ್ನ ಕೇಳೋದು ನಿಮಗಿಷ್ಟ, ನಿಮಗಾಗಿ ಹಳೆಯ ಹಾಡುಗಳನ್ನ ಕೇಳಿಸೋದು ನಮಗೂ ಕೂಡ ಇಷ್ಟ. ಈ ದಿನದ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಎಂದಿನಂತೆ ಚಂದದ ಹಾಡುಗಳು ನಿಮಗೋಸ್ಕರ ಕಾಯ್ತಾ ಇದೆ. ಬನ್ನಿ, ಒಂದಷ್ಟು ಚಂದದ ಹಾಡುಗಳ ಜೊತೆಗೆ ಈ ಒಂದು ಗಂಟೆಯ ಪ್ರಯಾಣವನ್ನ ಎಂಜಾಯ್ ಮಾಡೋಣ. ಕಾರ್ಯಕ್ರಮದ ಮೊದಲಲ್ಲಿ ಕೆರಳಿದ ಸಿಂಹ ಚಿತ್ರದ ಹಾಡು ಬರ್ತಾ ಇದೆ. ರಾಜ್ಕುಮಾರ್ ಹಾಗೂ ಸುಲೋಚನ್ ಅವರ ಧ್ವನಿಗಳು, ಚಿವುದೇ ಶಂಕರ್ ಗೀತೆಯನ್ನು ಬರೆದಿದ್ದಾರೆ, ಸತ್ಯಂ ಅವರ ಸಂಗೀತ ಇದೆ. ಕೇಳಿ ಈ ಸೊಗಸಾದ ಹಾಡು.

ಇನಿಯನ್ನ ಸ್ನೇಹಕ್ಕೆ ಒಲವಿನ ಕಾಣಿಕೆ ಅವಸರದಿಂದ ತಂದೆಯ ನೀ ತಂದೆಯ ಮಡಿಲಿನ ಮಗುವಿನ ನಗುವಿನ ಅಳುವಿನ ದನಿಯನ್ನು ಕೇಳೋ ಬಯಕೆಯ ಆ ಬಯಕೆಯ ನನ್ನ ನಲ್ಲೇ ಇಂದೇ.

ಹತ್ತದೆ ನೀ ಹತ್ತದೆ ಅಪ್ಪನ ನೋಡದೆ ಮರೆಯಲ್ಲಿ ಕುಳಿತಿ ಹಕಂದನ ಹೀಗೆ ಕುಣಿಸದೆ ನೀ ಕುಣಿಸದೆ ನಡು ಮಂಚ ಬಂದು ಕೊಂಚ ನೀ ಕೂಡು ಪ್ರೀತಿಯಿಂದ ಮಾತಾಡು ಜೋ ಜೋ ಜೋ ಜೋ ಜೋ ಜೋ ಜೋ ಜೋ ಜೋ ಜೋ ಅಮ್ಮ ನೀನು ಅಪ್ಪ ನಾನು ಜೊತೆಯಲ್ಲಿ

ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಪ್ರಸಾರದಲ್ಲಿ ಎರಡು ಹಾಡುಗಳನ್ನ ಕೇಳ್ಕೊಂಡು ಬಂದ್ರಿ. ಶರಪಂಜರ ಚಿತ್ರದ ಗೀತೆ, ದರಾ ಬೇಂದ್ರೆಯವರ ಕವಿತೆ, ವಿಜಯ ಭಾಸ್ಕರ್ ಅವರ ಸಂಗೀತ, ಪಿ ಸುಶೀಲಾ ಮತ್ತು ಪಿ ಬಿ ಶ್ರೀನಿವಾಸ್ ಅವರು ಧ್ವನಿಯಾಗಿದ್ರು. ಇನ್ನೊಂದು ಹಾಡು ಅಂತ ಚಿತ್ರದ ಗೀತೆ ಬಾರಮ್ಮ ಅಂತ ಹೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಗೆ ಎಸ್ ಜಾನಕಿ ಅವರು ಧ್ವನಿಯಾಗಿದ್ರು. ಚಿವದೇಶಂಕರ್ ಅವರು ಗೀತೆಯನ್ನ ಬರೆದಿದ್ರು. ಜಿ ಕೆ ವೆಂಕಟೇಶ್ ಅವರ ಸಂಗೀತ ಹಾಡಿಗೆ ಇತ್ತು. ಹತ್ತು ಗಂಟೆ 19:20 ಸಮಯ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಪ್ರಸಾರದಲ್ಲಿ ಬರ್ತಾ ಇದೆ ಅವಳ ಹೆಜ್ಜೆ ಚಿತ್ರದಿಂದ ಒಂದು ಹಾಡು. ಇದು ಕೂಡ ಶಿವದೇಶಂಕರ್ ಅವರೇ ಬರೆದಿರೋದು. ರಾಜನ್ ನಾಗೇಂದ್ರ ಅವರ ಸಂಗೀತ, ಎಸ್ ಜಾನಕಿ ಅವರ ಧ್ವನಿಯಲ್ಲಿದೆ ಸುಂದರವಾದ ಹಾಡು.

0: 10:24 ಸಮಯ ಆಗಿದೆ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಮಧುರವಾದ ಇಂಪಾದ ಹಾಡುಗಳನ್ನ ಕೇಳ್ತಾ ಇದ್ದೀವಿ ಅಂತೇಳಿ ನೀವೆಲ್ಲ ಸಂದೇಶವನ್ನ ಕಳ್ಸಿಕೊಡ್ತಾ ಇದ್ದೀರಾ. ಸಂದೇಶ ಕಳ್ಸಿಕೊಟ್ಟಿದ್ದಾರೆ ಯಾರು ಹೇಳಿದ್ರೆ ಒಂದು ಮಾತು ನನಗೆ ಗೊತ್ತು, ಈ ದಿನ 11 ಗಂಟೆಗೆ ಹಳೆಯ ಮನಮೋಹಕ ಹಾಡುಗಳು ಪ್ರಸಾರ ಆಗುತ್ತೆ ಅಂತ. ವಿವಿಧ ಭಾರತಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗೋದಿಲ್ಲ ಅಂತ ಹೇಳಿ ಒಂದು ಮಾತು ನನಗೆ ಗೊತ್ತು ಹಾಡನ್ನ ಕೇಳಿ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ.
1: ನಗು ಮನುಷ್ಯನ ಬದುಕನ್ನ ಅರಳಿಸುವ ದಿವ್ಯೌಷಧ, ನಗು ಜೀವರಸವನ್ನ ಉದ್ದೀಪಿಸುವ ಸಂಜೀವಿನಿ, ಮನುಷ್ಯನ

0: ಅರಳಿಸುವುದು, ಮನಸ್ಸನ್ನು ಬೆಸೆಯುವುದು ನಗು. 108 ಒತ್ತಡಗಳ ಸುಳಿಯಲ್ಲಿ ನಲಗುತ್ತಾ ಬಾಳನ್ನ ಯಾಂತ್ರಿಕಗೊಳಿಸಿರುವ ಮನುಷ್ಯನಿಗೆ ಕಲ್ಮಶವಿಲ್ಲದ ನಗು ಬದುಕನ್ನ ಹಗರಾಗಿಸಬಲ್ಲದು.
1: ನಗುತ್ತಿರು ಎಂದೆಂದು ಮಲ್ಲಿಗೆ ಸೂಸುತ್ತಿರು ಪ್ರೀತಿ.
0: ನಮ್ಮೆಲ್ಲ ಅಹಂ ಒತ್ತಡ ಜಂಜಡಗಳನ್ನ ಬದಿಗಿಟ್ಟು ನಗು ಇನ್ನೊಬ್ಬರ ನಗುವಿಗೂ ಕಾರಣರಾಗೋಣ.

ಹಾಡುಗಳನ್ನ ಕೇಳೋದಕ್ಕೆ ನಾವು ಕಾಯ್ತಾ ಇರ್ತೇವೆ ಅಂತ ಹೇಳಿ ನೀವೆಲ್ಲ ಸಂದೇಶವನ್ನ ಕಳಿಸ್ಕೊಟ್ಟಿದ್ದೀರಾ. ಅಪರೂಪದ ಹಾಡುಗಳು ಖುಷಿ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಎಂಥ ಸುಂದರವಾದ ಹಾಡುಗಳು, ತುಂಬಾನೇ ಇಷ್ಟ ಆಗುತ್ತೆ ಅಂತ ಎಲ್ಲ ಕೂಡ ಹಾಡುಗಳನ್ನ ಕೇಳ್ತಾ ಕೇಳ್ತಾ ನೀವು ಕಳಿಸಿರುವಂತಹ ಸಂದೇಶಗಳು ಬಂದಿದೆ. ಸಂದೇಶಗಳ ಜೊತೆಗೆ ಹಾಡುಗಳ ಈ ಜರ್ನಿ ಮುಂದುವರಿತಾ ಇದೆ. ಗಾಳಿಮಾತು ಚಿತ್ರದ ಗೀತೆ ನಾಗೇಂದ್ರ, ರೇಣುಕಾ ಮತ್ತೆ ಸಂಗಡಿಗರ ಧ್ವನಿ, ಚಿವದೇಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ.

0: ಅದಕ್ಕ ವಸ್ತುಗಳ ಸೇವನೆಯಿಂದ ವೈಯಕ್ತಿಕ ಆರೋಗ್ಯ ಹದಗೆಡುವುದಲ್ಲದೆ ಸುತ್ತಮುತ್ತಲಿನವರ ಮೇಲೆ ಮತ್ತು ವ್ಯಕ್ತಿಯ ಕುಟುಂಬದ ಆರ್ಥಿಕ ಸ್ಥಿತಿಯ ಮೇಲೆ ತೀವ್ರತರದ ಪರಿಣಾಮ ಉಂಟಾಗುತ್ತದೆ. ಬೀಡಿ, ಸಿಗರೇಟು, ಗುಡ್ಕಾ, ಗಾಂಜಾ, ಅಫೀಮುಗಳ ಸೇವನೆಯಿಂದ ವ್ಯಕ್ತಿ ತಾನು ಕೆಡುವುದಲ್ಲದೆ ಸಮಾಜಕ್ಕೂ ಕಂಟಕಪ್ರಾಯನಾಗುತ್ತಾನೆ. ಸಮಾಜದಲ್ಲಿ ಆರೋಗ್ಯ, ನೆಮ್ಮದಿ ಮತ್ತು ಶಾಂತಿ ನೆಲೆಗೊಳಿಸಲು ಮಾದಕ ವಸ್ತುಗಳಿಂದ ದೂರವಿರೋಣ, ಜನ ಇವುಗಳಿಂದ ದೂರವಾಗುವಂತೆ ಮಾಡಲು ನಾವು ಪ್ರಯತ್ನಿಸೋಣ.
1: ಮನೆಯೆಲ್ಲ ಕೆಲಸ ನಾನು, ಕ್ಲೀನಿಂಗು, ಶಾಪಿಂಗು, ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನೋ? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದೆಲ್ಲ ಗುಣ.
4: ಪಿ ಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 30 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದಕ್ಕೆ ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ

0: ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮಾತಿನಿಂದಲೇ ಸಂಪತ್ತು, ಮಿತ್ರರು, ಬಂಧುಗಳು, ಶತ್ರುಗಳು ಹಾಗೂ ಬಂಧನ, ಕೊನೆಗೆ ಮರಣವೂ ಕೂಡ ನಾಲಗೆಯ ತುದಿಯಲ್ಲಿ ನೆಲೆಸಿರುತ್ತದೆ ಎಂದಿದೆ ಸುಭಾಷಿತ. ಮಾತಿನಿಂದಲೇ ಅನುಕೂಲ, ಮಾತಿನಿಂದಲೇ ಪ್ರತಿಕೂಲ.

ಹಳೆ ಹಾಡುಗಳ ಪ್ರಸಾರದಲ್ಲಿ ನೀವು ತಾನು ಈಗ ತಾನೆ ಕೇಳಿದ ಗೀತೆ ಚಲಕಾರ ಚಿತ್ರದ್ದು ಹೇಳಲೇ ನನಗೆ. ಶ್ಯಾಮಸುಂದರ ಕುಲಕರ್ಣಿಯವರು ಬರೆದದ್ದು, ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿಗೆ ದನಿಯಾಗಿದ್ರು. 10:35 102.9 ಎಫ್ ಎಂ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಹಳೆಯ ಕನ್ನಡ ಚಿತ್ರಗೀತೆಗಳು, ಓಲ್ಡ್ ಈಸ್ ಗೋಲ್ಡ್. ಓಲ್ಡ್ ಈಸ್ ಗೋಲ್ಡ್ ನಲ್ಲಿ ಮುಂದೆ ಕೇಳುವ ಗೀತೆ ಹೆಣ್ಣಿನ ಸೇಡು ಚಿತ್ರದು. ಎಸ್ ಜಾನಕಿ ಅವರು ಧ್ವನಿಯಾಗಿದ್ದಾರೆ. ದೊಡ್ಡರಂಗೇಗೌಡರ ಸಾಹಿತ್ಯ ಇದೆ, ರಮೇಶ್ ನಾಯ್ಡು ಅವರ ಸಂಗೀತ ಇರುವ ಈ ಗೀತೆಯನ್ನ ಕೇಳೋಣ.

0: ಅನ್ನದಾನ, ವಿದ್ಯಾದಾನ, ರಕ್ತದಾನದಂತೆ ದೇಹದಾನವು ಒಂದು ಮಹತ್ವದ ದಾನ.
1: ದಾನವಾಗಿ ಪಡೆದ ದೇಹವನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು.
0: ದೇಹದಾನ ಜೀವದಾನಕ್ಕೆ ಸಮಾನ.

0: क्यों भाई
1: प्रेमदल्ली स्नेहदल्ली ಪಾಠ ಪಾಠ ಶಾಪೇಶ ಎಲ್ಲ ಯಾಕೆ ಭಾಷೆ ಬಣ್ಣ ದೇಶ ವೇಷ ಎಲ್ಲ ಒಂದೇ.

ದೇವ ಹೂವ ಆಗಿದೆ ಭಾವಾಜ್ ಏನಾಗಿದೆ ಅಂತ ನೀನನ್ನ ಗೆಲ್ಲಲಾರೆ ಚಿತ್ರದ ಗೀತೆ ಕೇಳಿದ್ರಿ. ಡಾಕ್ಟರ್ ರಾಜ್ಕುಮಾರ್ ಎಸ್ ಜಾನಕಿಯವರ ಧ್ವನಿಯಲ್ಲಿತ್ತು. ಚಿವುದಯಶಂಕರ್ ಅವರು ಬರೆದಿದ್ರು. ಇಳಯರಾಜ ಅವರ ಸಂಗೀತ ಸಂಯೋಜನೆಯಲ್ಲಿತ್ತು ಗೀತೆ. ಅದಾದ್ಮೇಲೆ ರಂಗನಾಯಕಿ ಚಿತ್ರದ ಹಾಡು. ಪ್ರೇಮದಲ್ಲಿ ಸ್ನೇಹದಲ್ಲಿ ಕೋಪ ತಾಪ ಎಲ್ಲ ಯಾಕೆ ಅಂತ ಕೇಳಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತೆ ಸಂಗಡಿಗರು. ಇದು ಎಂ ಎನ್ ವ್ಯಾಸರಾವ್ ಅವರ ರಚನೆಯಾಗಿತ್ತು, ಎಂ ರಂಗರಾವ್ ಅವರ ಸಂಗೀತದಲ್ಲಿತ್ತು. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಕೇಳ್ತಾ ತುಂಬಾ ಜನ ಸಂದೇಶ ಕಳಿಸ್ಕೊಟ್ಟಿದ್ದೀರಾ, ಹಳೆ ಹಾಡುಗಳು ಚೆನ್ನಾಗಿದೆ ಅಂತ. ಮತ್ತೆ ನಾನು ಆಸ್ಪತ್ರೆಗೆ ಹೋಗ್ಬೇಕಾಗಿತ್ತು, ಹಾಡುಗಳನ್ನ ಕೇಳ್ಕೊಂಡು ಕೂತಿದ್ದೀನಿ, ಹೋಗಕ್ ಆಗ್ತಾ ಇಲ್ಲ ಅಂತ ಒಬ್ರು ಹೇಳ್ತಾರೆ. ಯಾಕೋ ಇವತ್ತು ಗೋಲ್ಡ್ ಗೋಲ್ಡ್ ಅಂದ್ರೆ ಡೈಮಂಡ್ ಅಂತ ಹಾಡುಗಳನ್ನ ನೀವು ಪ್ರಸಾರ ಮಾಡ್ಲಿಲ್ಲ ಅಂತ ಒಬ್ರು ಹೇಳ್ತಾ ಇದಾರೆ. ಓಲ್ಡ್ ಈಸ್ ಗೋಲ್ಡ್ ತುಂಬಾ ಹಳೆ ಹಾಡುಗಳನ್ನ ಕೇಳೋದಕ್ಕೆ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಮತ್ತೆ 9 ಗಂಟೆಯಿಂದ 10 ಗಂಟೆವರೆಗೆ ಸ್ತನ್ಯಪಾನ ಸಪ್ತಾಹದ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು, 1 ರಿಂದ 7 ತಾರೀಕಿನವರೆಗೆ. ಹಾಗೇನೆ 12 ತಾರೀಕಿಗೆ ಕೈಮಗ್ಗ ದಿನಾಚರಣೆ ಕೂಡ ಇದೆ, ಅದ್ರ ಬಗ್ಗೆನೂ ಕೂಡ ಕಾರ್ಯಕ್ರಮ ಮಾಡಿ ಅಂತ ಹೇಳಿ ಒಬ್ರು ಕೇಳಿದ್ರು ಹೇಳ್ತಾ ಇದಾರೆ. ಮತ್ತೆ ಒಳ್ಳೊಳ್ಳೆ ಹಾಡುಗಳನ್ನ ಸೆಲೆಕ್ಟ್ ಮಾಡಿ ಹಾಕ್ತಾ ಇದ್ದೀರಾ ಅಂತ ಕೂಡ ಹೇಳ್ತಾ ಇದಾರೆ. ಸೂಪರ್ ಹಾಡುಗಳು ಅಂತ ಹೇಳ್ತಾರೆ. ಎಸ್, ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಹಳೆ ಹಾಡುಗಳು ಅಮೇಝಿಂಗ್ ಆಗಿದೆ, ಮೆಲೋಡಿಯಸ್ ಹಾಡುಗಳು ಅಂತ ಹೇಳ್ತಾರೆ. ಕನ್ನಡ ವಿವಿಧ ಭಾರತಿ ಗುಡಿಯಿಂದ ಪ್ರಸಾರ ಆಗುವ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಪ್ರವೇಶಕ್ಕೆ ನಾವು ಯಾವ ಶುಲ್ಕವನ್ನು ಕಟ್ಟಬೇಕಾಗಿಲ್ಲ. ಬರೀ ನ್ಯೂಸ್ ಆನ್ ಏರ್ ಆಪ್ ಓಪನ್ ಮಾಡಿದ್ರೆ ಸಾಕು, ಚಂದ ಚಂದದ ಬಂಗಾರದ ಹಾಡುಗಳ ನದಿ ಹರಿದು ನಮ್ಮ ಮನಸ್ಸು ಅನ್ನುವ ಕಡಲನ್ನ ಸೇರುತ್ತೆ. ವಿವಿಧ ಭಾರತಿ ನಮ್ಮ

0: ಸತ್ಯದ ಸಂಗಾತಿ ಅಂತ ಹೇಳ್ತಾರೆ. ಬೆಳಗಿನಿಂದ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೇವೆ. ಚಿನ್ಮಯಾನಂದ ಗುರೂಜಿಗಳ ಬಗ್ಗೆ ತಿಳಿಸ್ಕೊಟ್ಟಂತ ಮಾಹಿತಿ ಖುಷಿಯಾಯ್ತು. ಅದಕ್ಕೆ ಹೊಂದುವಂತಹ ಹಾಡುಗಳು ಎಷ್ಟು ಚಂದವಾದ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸ್ತೀರಿ ಅಂತ ಹೇಳ್ತಾ ಇದ್ದಾರೆ. ದೇವರ ಆಟ ಬಲ್ಲವರಾರು, ಈ ಹಾಡನ್ನ ಎಷ್ಟು ಸಲ ಕೇಳಿದ್ರು ಕೂಡ ಬೋರ್ ಆಗೋದೇ ಇಲ್ಲ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಕೂಡ ಹೇಳ್ತಾ ಇದ್ದಾರೆ. ಹೆಚ್ಚು ಹಾಡುಗಳನ್ನ ಕೇಳಬೇಕು, ಯಾವುದೇ ಸಂದೇಶವನ್ನ ಓದದೆ ಹಾಡುಗಳನ್ನ ಹಾಕಿ ಅಂತ ಕೂಡ ಕೇಳ್ತಾ ಇದ್ದಾರೆ. ವಿವಿಧ ಭಾರತೀಯ ಧ್ವನಿ ಎಷ್ಟು ಚಂದನೋ ಹಾಡುಗಳು ಕೂಡ ಅಷ್ಟೇ ಚಂದ, ನಮ್ಗೆ ಡಬಲ್ ಧಮಾಕಾ ಅಂತ ಕೂಡ ಸಂದೇಶ ಕಳಿಸ್ಕೊಟ್ಟಿದ್ರೆ. ಹೀಗೆ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಯಾವಾಗ್ಲೂ ಕೂಡ ಸ್ವಾಗತ ಇರುತ್ತೆ. ವಿವಿಧ ಭಾರತಿಯನ್ನ ಕೇಳ್ತಾ ಕೇಳ್ತಾ ನಿಮ್ಮ ಮನಸ್ಸಿನ ಮಾತುಗಳನ್ನ ನಮ್ಗೆ ಕಳಿಸ್ಕೊಡಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ ನಿಮ್ಗೆ ಗೊತ್ತೇ ಇದೆ, 9483109209. ಈ ಸಂಖ್ಯೆಗೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಳಿಸ್ಕೊಡಬಹುದು. ಶಿಕಾರಿ ಚಿತ್ರದ ಹಾಡು, ಶ್ಯಾಮಸುಂದರ ಕುಲಕರ್ಣಿ ಅವರ ರಚನೆ, ಇಳೆಯರಾಜ ಅವರ ಸಂಗೀತ.
1: ನಗೆಯೂ ಬರುತ್ತಿದೆ. ಐ ನೋ ಯುವರ್ ಟೇಸ್ಟ್, ಕಮ್ ಆನ್ ಫ್ರೆಂಡ್ಸ್, ನೌ ಲಿಸನ್. ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ

ವಿವಿಧ ಭಾರತಿ ಕಾರ್ಯಕ್ರಮ ಕೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಎಲ್ಲಿಂದ ಹೆಕ್ಕಿ ತರ್ತೀರಪ್ಪ ಇಂತಹ ಹಾಡುಗಳನ್ನ, ಒಂದಕ್ಕಿಂತ ಒಂದು ಖುಷಿ ಕೊಡುತ್ತೆ. ನಮ್ಮ ಮನೇಲಿ ಯಾವಾಗಲೂ ವಿವಿಧ ಭಾರತೀಯ ಸಂಗೀತದ ಅಲೆಗಳು ಮನೆ ತುಂಬಾ ಹರಡಿರುತ್ತೆ. ನಾನಂತೂ ಸ್ವಲ್ಪ ಸೌಂಡ್ ಜಾಸ್ತಿನೇ ಕೊಟ್ಕೊಂಡು ಕಾರ್ಯಕ್ರಮ ಕೇಳ್ತಾ ಇರ್ತೇನೆ. ಪಕ್ಕದ ಮನೆಯವರೆಲ್ಲ ಹೇಳ್ತಾ ಇರ್ತಾರೆ ಯಾವಾಗಲೂ ನಿಮ್ಮ ಮನೇಲಿ ರೇಡಿಯೋ ಕೇಳ್ತಾನೆ ಇರುತ್ತೆ ಅಂತ. ನನ್ನ ಮೆಚ್ಚಿನ ಗೆಳತಿ ವಿವಿಧ ಭಾರತಿ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಎಂಥ ಹಾಡಿಗೂ ಸೈ ಅನ್ನಿಸುವಂತಹ ಧ್ವನಿ ಎಸ್ ಜಾನಕಿಯಮ್ಮ ಅವರದ್ದು. ತುಂಬಾ ಮಧುರವಾದ ಹಾಡುಗಳು ಪ್ರಸಾರ ಆಯ್ತು ವಿವಿಧ ಭಾರತಿಯಲ್ಲಿ ಅಂತ ಹೇಳ್ತಾರೆ. ಮತ್ತೊಬ್ರು ಹೇಳ್ತಾ ಇದ್ರೆ ವಿವಿಧ ಭಾರತಿಯನ್ನ ಎಷ್ಟು ಹೊಗಳಿದ್ರು ಸಾಕಾಗೋದಿಲ್ಲ, 48 ವರ್ಷದ ಸ್ನೇಹಿತ ನನ್ಗಿವನು ಅಂತ ಹೇಳ್ತಾ ಇದ್ರೆ. ಮಂಗಳವಾರದ ಮಧುರವಾದ ನಮಸ್ಕಾರ, ಓಲ್ಡ್ ಇಸ್ ಗೋಲ್ಡ್ ಕೇಳಿ ತುಂಬಾನೇ ಖುಷಿ ಆಯ್ತು ಅಂತ ಒಬ್ರು ಸಂದೇಶ ಕಳ್ಸಿಕೊಟ್ಟಿದ್ದಾರೆ. ತುಂಬಾ ಜನರು ಹೇಳ್ತಾ ಇದ್ರೆ ಕಾರ್ಯಕ್ರಮ ಚೆನ್ನಾಗಿದೆ ಅಂತ. ಹೌದು, ವಿವಿಧ ಭಾರತಿ ಅಂದ್ರೆ ಹಾಗೆ, ಆಕಾಶವಾಣಿ ಅಂದ್ರೆ ಹಾಗೆ, ಹಾಡುಗಳು ಅಂದ್ರೆ ಹಾಗೇನೆ ಇರುತ್ತೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಕೊನೆಯ ಒಂದು ಸಣ್ಣ ತುಣುಕನ್ನ ನೀವು ಕೇಳಬಹುದು. ದೇವರ ಆಟ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಪಿ ಸುಶೀಲ್ ಅವರ ಧ್ವನಿಯಲ್ಲಿದೆ. ಚಿವದೇಶ್ವರ್ ಅವರು ಬರೆದಿರೋದು ಸತ್ಯಮ್ಮ ಅವರ ಸಂಗೀತದಲ್ಲಿರುವ ಈ ಗೀತೆಯ ಜೊತೆಗೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನ ನಾವು ಇಲ್ಲಿಗೆ ಮುಕ್ತಾಯ ಮಾಡೋಣ. ಬೆಳಗಿನಿಂದ ಇಷ್ಟೊತ್ತಿನವರೆಗೂ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ಚಂದು ಬಾನುಲಿ ಬಂಧು. ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ಕೇಳ್ತಾನೀರಿ ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿಂದು ನಡೆಯಲಿರುವಂತಹ 14ನೇ ಆವೃತ್ತಿಯ ಬೆಂಗಳೂರು ಇಂಡಿಯಾ ನ್ಯಾನೋ ಶೃಂಗಸಭೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿಂದು ಮುಖ್ಯಮಂತ್ರಿ ಚಾಮುಂಡೇಶ್ವರಿ ಕರಗ ಮಹೋತ್ಸವಕ್ಕೂ ಕೂಡ ಚಾಲನೆ ನೀಡಲಿದ್ದಾರೆ. ಜೇನುತುಪ್ಪ, ಗೋವಿನ ತುಪ್ಪ ಮತ್ತು ಖಾದ್ಯ ತೈಲ ಸೇರಿದಂತೆ ಹಲವು ಉತ್ಪನ್ನಗಳನ್ನು 100% ಎಂಬ ಹಕ್ಕು ಪ್ರತಿಪಾದನೆಯೊಂದಿಗೆ ಮಾರಾಟ ಮಾಡಲಾಗುವ ಡಾಬರ್ ಇಂಡಿಯಾ ಸಂಸ್ಥೆಯ ಉತ್ಪನ್ನಗಳ ಮೇಲೆ ಆಹಾರ ನಿಯಂತ್ರಕ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ FSSAI ನಿರ್ಬಂಧ ಹೇರಿದೆ. ಅರುಣಾಚಲ ಪ್ರದೇಶದ ಗ್ಲಾವ್ ಸರೋವರವನ್ನು ಭಾರತದ 101ನೇ ರಾಮ್ಸರ್ ತಾಣವಾಗಿ ಘೋಷಣೆ ಮಾಡಲಾಗಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ತಿಳಿಸಿದ್ದಾರೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೂಡಿಕೆ ಯೋಜನೆಯೊಂದನ್ನು ಪ್ರಚಾರ ಮಾಡುತ್ತಿದ್ದಾರೆ.

ಿದ್ದಾರೆ ಎಂಬ ವಿಡಿಯೋ ನಕಲಿಯಾಗಿದ್ದು ಕೃತಕ ಬುದ್ಧಿಮತ್ತೆ ಬಳಸಿ ಸೃಷ್ಟಿಸಲಾಗಿದೆ ಎಂದು ಕೇಂದ್ರ ವಾರ್ತಾ ಶಾಖೆ ಸತ್ಯ ಸಂಶೋಧನಾ ಘಟಕ ತಿಳಿಸಿದೆ. ಅಮೆರಿಕದೊಂದಿಗೆ ಒಪ್ಪಂದಕ್ಕೆ ಬರಲು ಇರಾನ್ಗೆ ಕೊನೆಯ ಅವಕಾಶ ನೀಡಲಾಗಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇರಾನ್ ಮತ್ತು ಹಲವು ಕೊಲ್ಲಿ ರಾಷ್ಟಗಳು ರಾಜತಾಂತ್ರಿಕ ಮಾತುಕತೆಗೆ ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಇರಾನ್ ವಿರುದ್ದ ನಡೆಸಲು ಉದ್ದೇಶಿಸಿದ್ದ ಸೇನಾದಾಳಿಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಎಂದು ತಿಳಿಸಿದ್ದಾರೆ. ಕೇರಳದಲ್ಲಿ ಮುಂಗಾರು ಮಳೆ ಆರ್ಭಟ ಮುಂದುವರೆದಿದ್ದು ಪ್ರವಾಹ ಮತ್ತು ಭೂಕುಸಿತದಿಂದಾಗಿ ಮೃತಪಟ್ಟವರ ಸಂಖ್ಯೆ 21ಕ್ಕೆ ಏರಿಕೆಯಾಗಿದೆ. ಇನ್ನು 6 ಮಂದಿ ನಾಪತ್ತೆಯಾಗಿದ್ದಾರೆ. ಪ್ರವಾಹ ಪೀಡಿತ ಪತ್ತನಂತಿಟ್ಟ ಜಿಲ್ಲೆಯ ಅರ್ಮನ್ಮೋಳ ಮತ್ತು ರಾನ್ನಿ ಪ್ರದೇಶಗಳಿಗೆ ಮುಖ್ಯಮಂತ್ರಿ ವಿಡಿ ಸತೀಶನ್ ಭೇಟಿ ನೀಡಿ ಪರಿಹಾರ ಕಾರ್ಯಾಚರಣೆಗಳ ಪರಿಶೀಲನೆ ನಡೆಸಲಿದ್ದಾರೆ. ಷೇರು ಮಾರುಕಟ್ಟೆಯಲ್ಲಿ ಇಂದು ಷೇರು ಸಮಿತಿ ಸೂಚಕ ಸೆನ್ಸೆಕ್ಸ್ 97 ಅಂಕಗಳ ಏರಿಕೆಯನ್ನು ದಾಖಲಿಸಿ 78,736ರಲ್ಲಿ ಆರಂಭಿಕ ವಹಿವಾಟು ನಡೆಸಿದರೆ ನಿಫ್ಟಿ 173 ಅಂಕ ಕುಸಿತ ಕಂಡು 24,600ರಲ್ಲಿ ಆರಂಭಿಕ ವಹಿವಾಟು ನಡೆಸಿದೆ. ದಕ್ಷಿಣ ಕೊರಿಯಾದ ಅಸ್ಸಾಂನಲ್ಲಿ ಇಂದು ಬಿಡಬ್ಲ್ಯೂಎಫ್ ಸೂಪರ್ 300 ಕೊರಿಯಾ ಮಾಸ್ಟರ್ಸ್ 2026ರ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭಗೊಂಡಿದ್ದು ಹಲವು ಭಾರತೀಯ ಶೆಟ್ಲರ್ಗಳು ಕಣಕ್ಕೆ ಇಳಿಯುತ್ತಿದ್ದಾರೆ. ಭಾರತದ ತುಷಾರ್ ಸುವೀರ್ ಪ್ರಸ್ತುತ ಜಪಾನ್ನ ಶೋಗೊ ಒಗಾವಾ ವಿರುದ್ದ ಅರ್ಹತಾ ಸುತ್ತಿನ ಪಂದ್ಯದಲ್ಲಿ ಸೆಣಸಾಟ ನಡೆಸುತ್ತಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ. ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಕೆಡಿ ಚಿತ್ರದ ಗೀತೆ ಮೊದಲಿಗೆ ಪ್ರಸಾರ ಆಗ್ತಾ ಇದೆ ಕೈಲಾಶ್ ಖೇರ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ.

ಇನ್ನು ಮುಂದೆ ಕೇಳಿ ಮನದ ಕಡಲು ಚಿತ್ರದ ಗೀತೆಯನ್ನ ಸಂಜಿತ್ ಹೆಗಡೆ ಮತ್ತು ಸಂಗಡಿಗರ ಧ್ವನಿಯಲ್ಲಿ. ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನಕ್ಕೆ ಯೋಗರಾಜ್ ಭಟ್ ಅವರ ರಚನೆ ಇದೆ. ಈ ಗೀತೆಯ ನಂತರ ಕಲ್ಟ್ ಚಿತ್ರದ ಗೀತೆ ಜಸ್ಕರಣ್ ಸಿಂಗ್ ಮತ್ತು ಪೃಥ್ವಿ ಭಟ್ ಅವರ ಧ್ವನಿಗಳಲ್ಲಿ, ಅನಿಲ್ ಕುಮಾರ್ ಅವರು ಬರೆದಂತಹ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ ಇದೆ.

ಸಂಜಿತ್ ಹೆಗಡೆ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಮದರ್ ಪ್ರಾಮಿಸ್ ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು. ಡಾಲಿ ಧನಂಜಯ್ ಅವರು ಬರೆದಂತಹ ಗೀತೆಗೆ ನವನೀತ್ ಶ್ಯಾಮ್ ಅವರ ಸಂಗೀತ ನಿರ್ದೇಶನ. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮದೇ ವಾಹಿನಿ ಭಾರತೀಯ ಆಕಾಶವಾಣಿ ಕನ್ನಡ 102.9 ಎಫ್ಎಂನಲ್ಲಿ. ಲ್ಯಾಂಡ್ಲಾರ್ಡ್ ಚಿತ್ರದ ಈ ಗೀತೆಯನ್ನ ಇನ್ನು ಮುಂದೆ ಕೇಳಲಿದ್ದೀರಿ ಸಂಜಿತ್ ಹೆಗ್ಡೆ ಮತ್ತು ಹರ್ಷಿಕಾ ದೇವನಾಥ್ ಅವರ ಧ್ವನಿಗಳಲ್ಲಿ. ನಾಗಾರ್ಜುನ್ ಶರ್ಮಾ ಅವರು ಬರೆದಂತಹ ಗೀತೆಗೆ ಬಿ ಅಜೀಶ್ ಲೋಕನಾಥ್ ಅವರ ಸಂಕಲ್ಪನೆ.

0: ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು ಸಿದ್ದ ಶ್ರೀರಾಮ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ. ಪ್ರಮೋದ್ ಮರವಂತೆ ಅವರು ಬರೆದಂತಹ ಗೀತೆಗೆ ಸಚಿನ್ ಬಸರೂರು ಅವರ ಸಂಗೀತ ನಿರ್ದೇಶನ. ಈ ಗೀತೆಯೊಂದಿಗೆ ಇವತ್ತಿನ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನಮಸ್ಕಾರ, ನಾನು ಲಕ್ಷ್ಮೀ ಗೋಪಾಲ್ ಸ್ವಾಮಿ ಮಾತಾಡ್ತಾ ಇರೋದು. ಚಿಕ್ಕ ವಯಸ್ಸಿಂದನೂ ನಾನು ರೇಡಿಯೋ ಕೇಳ್ಕೊತಾ ಬರ್ತಾ ಇದ್ದೀನಿ. ನಮ್ಮ ಅಮ್ಮ ಡಾಕ್ಟರ್ ಉಮಾ ಗೋಪಾಲ್ ಸ್ವಾಮಿ ರೇಡಿಯೋ ಆರ್ಟಿಸ್ಟ್ ಆಗಿದ್ರು. ಸೊ ನಮ್ಗದೆಲ್ಲ ಒಳ್ಳೊಳ್ಳೆ ನೆನಪುಗಳು. ವಿವಿಧ ಭಾರತಿ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಎನ್ರಿಚಿಂಗ್ ಅಂತ ಹೇಳ್ಬೋದು. ನಾನು ಯಾವಾಗ್ಲೂ ವಿವಿಧ ಭಾರತಿ ಕೇಳ್ತೀನಿ, ನೀವು ಕೇಳಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಹನ್ನೊಂದು ಗಂಟೆ 11:24 ಈ ಸಮಯ ಕಲಾ ಭಾರತಿ ಕಾರ್ಯಕ್ರಮದ್ದು. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಕಲಾವಿದರ ಪರಿಚಯ, ಅವರ ಬಗ್ಗೆ ಒಂದಿಷ್ಟು ಮಾತು, ಹಾಗೇನೆ ಅವರ ಅಭಿನಯದ ಚಿತ್ರಗೀತೆಗಳು ಎಲ್ಲವೂ ನಿಮಗಾಗಿ ಎಂದಿನಂತೆ ಕಲಾಭಾರತಿ ಕಾರ್ಯಕ್ರಮದಲ್ಲಿ. ಇನ್ನು ಇವತ್ತಿನ ತಾರೆ ಯಾರು ಅಂತ ನಿಮ್ಮ ಮನಸ್ಸು ಪ್ರಶ್ನೆ ಕೇಳ್ತಾ ಇದ್ರೆ ಉತ್ತರ ತುಂಬಾ ಸುಲಭ. ಹಾಗೇನೆ ಸುಲಭ ಅನ್ನೋದಕ್ಕಿಂತ ನಿಮ್ಮ ಮುಂದೆ ಇನ್ನೀಗ ಉತ್ತರಕ್ಕೆ. ಮಾಸ್ಟರ್ ಆಫ್ ಬಿಸ್ನೆಸ್ ಅಪ್ಲಿಕೇಶನ್ಸ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಮೂಲತಃ ಮಂಗಳೂರಿನವರು, ಆನಂತರ ಸಿನಿ ಪಯಣ ಪ್ರಾರಂಭ ಆಗಲಿಕ್ಕೆ ಮುನ್ನ ಕಿರುತೆರೆಯಲ್ಲಿ ಕೆಲಸ ಮಾಡ್ತಾ, ನಿರ್ಮಾಪಕರಾಗಿ ಕೆಲಸ ಮಾಡ್ತಾ, ನಟಿಯಾಗಿ ಬಹಳ ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನು ಕಾಣ್ತಾ ಬೆಳ್ಳಿ ಪರದೆಗೆ ಹಾರಿದ್ರು. ಇನ್ನು ಇತ್ತೀಚೆಗಂತೂ ಬಹಳ ಬ್ಯುಸಿ ಆಗಿರುವ ಸದ್ಯದ ಪರಿಸ್ಥಿತಿಯಲ್ಲಿ ಸ್ಯಾಂಡಲ್ವುಡ್ನ ಅತ್ಯಂತ ಬೇಡಿಕೆಯ ಹಾಗೇನೆ ಮುದ್ದು ಮುಖದ

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಅನೇಕ ಗೆಳೆಯರು ಮೆಸೇಜ್ ಮಾಡ್ತಾ ಇದ್ದಾರೆ, ಒಬ್ಬೊಬ್ರು ಒಂದೊಂದು ಹೆಸರನ್ನ ಹೇಳ್ತಾ ಇದ್ದಾರೆ. ಯಾರು ಯಾರು ಅನ್ನುವಂತ ಪ್ರಶ್ನೆ. ಹಾಗೇನೆ ಉತ್ತರ ಅಂತೂ ಸುಲಭವಾಗಿದೆ. ಸ್ಯಾಂಡಲ್ವುಡ್ನ ಸದ್ಯದ ಬಹಳ ಬೇಡಿಕೆಯ, ಹಾಗೇನೆ ಜನರು ಇಷ್ಟಪಟ್ಟು ಇವರ ಚಿತ್ರಗಳನ್ನು ನೋಡುವಂತೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವರ ಅಭಿನಯ, ಮುದ್ದು ಮುಖ ಎಲ್ಲರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳ್ಬಹುದು. ಇನ್ನು ಅವರ ಹೆಸರು ಮೇಘಾ ಶೆಟ್ಟಿ. ಮೇಘಾ ಶೆಟ್ಟಿ ಅವರು ಧಾರಾವಾಹಿಗಳ ಮುಖಾಂತರ ನಮ್ಗೆಲ್ಲ ಚಿರಪರಿಚಿತರಾದರು. ಮನೆ ಮಗಳು ಅಂತ

ಆನಂತರ ಅವರ ಬೆಳವಣಿಗೆ, ಅವರ ಇಷ್ಟದ ಕೆಲಸ, ಹಾಗೆಯೇ ಈ ಕೆಲಸದಲ್ಲಿ ಭರ್ತಿಯನ್ನು ತಗೊಂಡು ಅವರು ಹಿರಿತೆರೆಗೆ ಅಂದರೆ ಬೆಳ್ಳಿ ಪರದೆಗೆ ಬರ್ತಾರೆ. ದಾರಿ ಎಲ್ಲರಿಗೂ ಇರೋ ಹಾಗೆ ಅವರಿಗೂ ಸುಗಮವಾಗಿ ಇರೋದಿಲ್ಲ. ಚಿತ್ರಗಳಿಂದ ಚಿತ್ರಕ್ಕೆ ಹೆಸರನ್ನು ಮಾಡ್ತಾ, ತಮ್ಮ ಅಭಿನಯದ ಮುಖಾಂತರ ಒಳ್ಳೆಯ ಕಲಾವಿದೆ ಅಂತ ಅನ್ನಿಸ್ಕೊಳ್ತಾ ಮುಂದೆ ಸಾಗ್ತಾ ಇದ್ದಾರೆ ಮೇಘಾ ಶೆಟ್ಟಿ ಅವರು.

ಇತ್ತೀಚಿನ ದಿನಗಳಲ್ಲಿ ಒಳ್ಳೆಯ ಕಲಾವಿದೆ ಅಂತ ಅನ್ನಿಸ್ಕೊಳ್ಳೋದು ಬಹಳ ಕಷ್ಟ ಸಾಧ್ಯ. ಯಾಕೆ ಈ ಮಾತು ಅಂದರೆ, ಹಿಂದಿನ ಕಾಲದಲ್ಲಿ ಬಹುತೇಕ ಅವಕಾಶಗಳು ಒಮ್ಮೆ ಅವರಿಗೆ ಪ್ರಾರಂಭ ಆದರೆ ನಿಲ್ತಾ ಇರಲಿಲ್ಲ, ಅಥವಾ ಬಹಳಷ್ಟು ಚಿತ್ರಗಳು ಎಲ್ಲ ಸೂಪರ್ ಸ್ಟಾರ್ ಗಳ ಜೊತೆ ಅಭಿನಯ ಮಾಡುವಂತಹ ಅವಕಾಶ ಸಿಗ್ತಾ ಇತ್ತು. ಆದರೆ ಈಗ ಹಾಗಲ್ಲ. ಒಂದು ಒಳ್ಳೆಯ ಚಿತ್ರ ತಯಾರಾಗಬೇಕು ಅಂದರೆ ಸಾಕಷ್ಟು ವರ್ಷಗಳೇ ಕಾಯಬೇಕಾಗತ್ತೆ. ಸೊ ಇನ್ನು ಬಹಳ ದೊಡ್ಡ ಮಟ್ಟಕ್ಕೆ ಯಶಸ್ಸು ಕಂಡಿರುವಂತಹ ನಟರ ಚಿತ್ರಗಳನ್ನು ನಾವು ನೋಡಬೇಕು ಅಂದರೆ ಬಹುತೇಕ ವರ್ಷಗಳು ಕಾಯಬೇಕಾಗತ್ತೆ. ಯಾಕೆಂದರೆ ರಿಲೀಸ್ಗಳು ಸಹ ಪೋಸ್ಟ್ಪೋನ್ ಆಗ್ತಾ ಇರುತ್ತೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಅಭಿನೇತ್ರಿಗಳು ಅಂದರೆ ನಾಯಕ ನಟಿಯರು ಸಹ ಆ ಒಂದು ಅವಕಾಶವನ್ನು ಹುಡುಕಿ ಬರಬೇಕು, ಅಥವಾ ತಮ್ಮ ಕೆಲಸದಿಂದ ಗುರುತಿಸ್ಕೋಬೇಕು ಅಂದರೆ ಸಾಕಷ್ಟು ಸಮಯ ಬೇಕಾಗತ್ತೆ. ಇನ್ನು ಮೇಘ ಶೆಟ್ಟಿಯವರು ಕಿರುತೆರೆಯ ಮುಖಾಂತರ ಪಯಣವನ್ನು ಶುರು ಮಾಡಿದ್ರು ಅಂತ ಹೇಳಿದ್ದೆ. ಜೊತೆ ಜೊತೆಯಲ್ಲಿ ಹಾಗೇನೆ ಕೆಂಡ ಸಂಪಿಗೆ ಚಿತ್ರದಲ್ಲಿ ಸಹ ನಿರ್ಮಾಪಕರಾಗಿ ಕೆಲಸ ಮಾಡ್ತಾರೆ. ಚೊಚ್ಚಲ ಧಾರಾವಾಹಿ ಇವರಿಗೆ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ. ಅನಿರುದ್ಧ್ ಅವರ ಎದುರುಗಡೆ ಅಂದರೆ ಅವರ ಆಪೋಸಿಟ್ ಕ್ಯಾರೆಕ್ಟರ್ ಆಗಿ ಇವರು ಕೆಲಸವನ್ನು ಮಾಡ್ತಾರೆ. ತುಂಬ ಒಳ್ಳೆಯ ಹೆಸರು, ಹಾಗೇನೆ ಪ್ರಶಂಸೆ, ಅನೇಕ ಪ್ರಶಸ್ತಿ ಮತ್ತು ಪುರಸ್ಕಾರಗಳು ಖಾಸಗಿ ವಾಹಿನಿ ಮತ್ತು ಸಂಘ ಸಂಸ್ಥೆಗಳಿಂದ ಈ ಒಂದು ಧಾರಾವಾಹಿಯಿಂದ ಅವರಿಗೆ ಲಭಿಸುತ್ತೆ. ಆನಂತರ ಅವರು ಹಿಂತಿರುಗಿ ನೋಡಿದ್ದೆ ಎಲ್ಲ ಬೆಳ್ಳಿ ಪರದೆಗೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಟ್ರಿಪಲ್ ರೈಡಿಂಗ್ ಚಿತ್ರದ ಮುಖಾಂತರ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಜೊತೆ ಇವರ ಅಭಿನಯ. ಆನಂತರ ದಿಲ್ ಪಸಂದ್ ಚಿತ್ರದಲ್ಲೂ ಇವರು ಮಿಂಚು ಅನ್ನುವಂತಹ ಪಾತ್ರದಲ್ಲಿ ಅಭಿನಯವನ್ನು ಮಾಡಿದ್ದಾರೆ, ಡಾರ್ಲಿಂಗ್ ಕೃಷ್ಣ ಅವರ ಜೊತೆಗೂಡಿ.

ಕೆಲವರೇ ಕಲಾಭಾರತಿ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೇಘಾ ಶೆಟ್ಟಿ ಅವರನ್ನು ಕುರಿತಾದ ಕಾರ್ಯಕ್ರಮ. ಇನ್ನು ಅವರ ಅಭಿನಯದ ಚಿತ್ರಗಳ ಸಂಖ್ಯೆ ಕಡಿಮೆ ಆದರೂ ಒಳ್ಳೆಯ ಚಿತ್ರಗಳನ್ನ ಆಯ್ಕೆ ಮಾಡಿಕೊಳ್ತಾ ವಿಭಿನ್ನವಾದ ಪಾತ್ರಗಳನ್ನ ಆಯ್ಕೆ ಮಾಡಿಕೊಳ್ತಾ ಮುಂದೆ ಸಾಗ್ತಾ ಇದ್ದಾರೆ. ಟ್ರಿಪಲ್ ರೈಡಿಂಗ್ ಅವರ ಪ್ರಾರಂಭದ ಮೊದಲ ಚಿತ್ರ, ನಂತರ ದಿಲ್ ಪಸಂದ್, ಇವ ಕೈವಾ ಚಿತ್ರದಲ್ಲಿ ಸಲ್ಮಾ ಅನ್ನುವಂತಹ ಪಾತ್ರ ಇವರಿಗೆ ಒಳ್ಳೆಯ ಹೆಸರನ್ನ ತಂದುಕೊಡುತ್ತೆ. ಇನ್ನು ಆನಂತರ ಆಪರೇಷನ್ ಕೆಫೆ, ನಂತರ ಈ ಚಿತ್ರದಲ್ಲಿ ಭವ್ಯ ಅನ್ನುವಂತಹ ಪಾತ್ರದಲ್ಲಿ ಇವರು ಅಭಿನಯ ಮಾಡಿದ್ದಾರೆ. ಇದು ಏಕಕಾಲಕ್ಕೆ ಮರಾಠಿಯಲ್ಲೂ ಸಹ ಚಿತ್ರೀಕರಣ ಆಗಿದೆ. ಇನ್ನು ಇತ್ತೀಚೆಗೆ ಬಿಡುಗಡೆಯಾದಂತಹ ಗ್ರಾಮಾಯಣ ಚಿತ್ರದ ಕುಸುಮ ಅನ್ನುವಂತಹ ಪಾತ್ರ ಇವರಿಗೆ ಬಹಳ ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನ ತಂದುಕೊಡುತ್ತೆ. ಹಾಗೇನೆ ಚಿತ್ರ ಸಹ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ಹೆಸರನ್ನ ಮಾಡುತ್ತೆ. ಇನ್ನು ಮುಂಬರುವ ಚಿತ್ರಗಳು ಸಾಕಷ್ಟು ಪಟ್ಟಿಯಲ್ಲಿವೆ, ಹಾಗೇನೆ ಕೆಲವು ಚಿತ್ರೀಕರಣದಲ್ಲಿದೆ, ಕೆಲವು ಮಾತುಕತೆಯಲ್ಲಿದೆ, ಕೆಲವು ಬಿಡುಗಡೆಗೆ ಸಿದ್ಧವಾಗಿದೆ. ಹಾಗಾಗಿ ಮುಂಬರುವ ಎಲ್ಲ ಚಿತ್ರಗಳಿಗೆ ಅವರಿಗೆ ಒಳ್ಳೆಯದಾಗಿದೆ ಅಂತ ಹೇಳ್ತಾ ಮುಂದಿನ ಗೀತೆಯನ್ನ ಕೇಳಿ ಬರೋಣ.

ಜನಗಾ ಶೆಟ್ಟಿಯವರಿಗೆ ಶಾಲಾ ದಿನಗಳಲ್ಲೇ ಅಭಿನಯದ ಕಡೆ ಹೆಚ್ಚು ಆಸಕ್ತಿ ಇತ್ತು ಅಂತ ಹೇಳಲಾಗುತ್ತೆ. ಹಾಗೇನೆ ಆನಂತರ ಕಾಲೇಜು ದಿನಗಳಲ್ಲಿ ಅವರು ಮಾಡ್ಲಿಂಗ್ ಮತ್ತು ಕ್ರೀಡೆಯಲ್ಲಿ ಹೆಚ್ಚಾಗಿ ಉತ್ಸಾಹವನ್ನು ತೋರಿಸ್ತಾರೆ. ಇನ್ನು ಅನ್ವೇಷಣೆ ಎಲ್ಲಿ ನಿಮಗೆ ಇಷ್ಟ ಆಗುತ್ತೋ ಅಲ್ಲಿ ಹೆಚ್ಚಾಗಿರುತ್ತೆ. ಅಂತಹ ಒಂದು ತಮ್ಮ ಪರಿಧಿಯನ್ನ ವ್ಯಾಪ್ತಿಯನ್ನ ವಿಸ್ತರಿಸಿಕೊಳ್ಳಿಕ್ಕೆ ಅವ್ರು ಯಾವಾಗ್ಲೂ ಬಯಸ್ತಾರೆ. ಹಾಗೇನೆ ಬೇರೆ ಭಾಷೆಯಲ್ಲೂ ಅವಕಾಶಗಳು ಒಳ್ಳೆಯ ಪಾತ್ರಗಳು ಸಿಕ್ಕರೆ ಖಂಡಿತ ಅಭಿನಯವನ್ನ ಮಾಡ್ತೀನಿ ಅಂತ ಇಂಗಿತವನ್ನ ತೋರಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಭಾರತೀಯ ಚಿತ್ರರಂಗದಲ್ಲಿ ಮನರಂಜನೆ ಮತ್ತು ತಮ್ಮ ಪ್ರಯಾಣವನ್ನ ಒಂದು ರೀತಿ ಅಂದ್ರೆ ಒಂದೇ ಪಾತ್ರಗಳಿಗೆ ಸೀಮಿತಗೊಳಿಸದೆ ಎಲ್ಲ ರೀತಿಯ ವಿಭಿನ್ನತೆ ಇರುವಂತಹ ಪಾತ್ರಗಳಿಗೆ ಕಲಾವಿದೆ ತಮ್ಮನ್ನ ತಾವು ಅರ್ಪಿಸಿಕೊಂಡ್ರೆ ಖಂಡಿತ ಜನರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನವನ್ನ ಪಡೆಯಬಹುದು ಅಂತ ಅವರ ಅನಿಸಿಕೆ. ಇನ್ನು ಅನೇಕರು ನಮಗೆ ಸಂದೇಶಗಳನ್ನ ಕಳಿಸಿ ಈ ಕಾರ್ಯಕ್ರಮ ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಮಾಗಡಿ ರೋಡ್ ಇಲ್ಲಿಂದ ಶ್ರೀನಾಥ್ ಅವರು ಹಾಡುಗಳು ಮತ್ತು ಕಾರ್ಯಕ್ರಮ ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಹರೀಶ್ ಅವರು ಮಲೇಶ್ವರಂನಿಂದ, ಶ್ರೀ ವೇಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ ಇಲ್ಲಿಂದ ಕಾರ್ಯಕ್ರಮ ಕಲಾಭಾರತಿ ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕುಡೇದಗುಡ್ಡ ಇಲ್ಲಿಂದ ವಿರೂಪಾಕ್ಷ ಅವರು ರಾಮಾರಾಮ ಈ ಹಾಡು ನನಗೆ ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಹಲಸೂರಿನಿಂದ ರಾಜೇಶ್ ಅವರು ಅವರ ಅಭಿನಯದ ಚಿತ್ರಗಳು ಚೆನ್ನಾಗಿರುತ್ತೆ, ಅವರ ನೃತ್ಯ ನನಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಇನ್ನು ಹಾಗೇನೆ ಕಾರ್ಯಕ್ರಮ ಹಾಡುಗಳು ಇಷ್ಟ ಆಯ್ತು ಅಂತ ಸುಜಾತ ಆರ್, ಗಣೇಶ್, ಲಿಖಿತ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ ಇವರೆಲ್ಲ ನಮಗೆ ರಾಜಾಜಿನಗರದಿಂದ ಮೆಸೇಜ್ ಮಾಡಿದ್ದಾರೆ. ಇನ್ನು ಸೋಮಶೇಖರ್ ತಟ್ಟಿ ಇವರು ಹಂಪಸಾಗರದಿಂದ ಈಗಷ್ಟೇ ಸಂದೇಶವನ್ನು ಕಳಿಸಿದ್ದಾರೆ, ಮೆಸೇಜ್ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ವಂದನೆಗಳು.

ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದ ಕೊನೆಯಲ್ಲಿ ನಾವಿದ್ದೇವೆ. ಇನ್ನು ಮೇಘಾ ಶೆಟ್ಟಿ ಅವರ ಮುಂಬರುವ ಎಲ್ಲ ಚಿತ್ರಗಳಿಗೆ, ಪಾತ್ರಗಳಿಗೆ, ಇಷ್ಟಪಟ್ಟು ಮಾಡುವ ಕೆಲಸಗಳಿಗೆ, ಆಸೆಗಳಿಗೆ, ಆಲೋಚನೆಗಳಿಗೆ, ಎಲ್ಲದಕ್ಕೂ, ವೈಯಕ್ತಿಕ ಬದುಕು, ವೃತ್ತಿ ಬದುಕು, ಎಲ್ಲದಕ್ಕೂ ಒಳ್ಳೆ ಆಗಲಿ ಅಂತ ತುಂಬ ಪ್ರೀತಿಯಿಂದ ಹಾರೈಸ್ತಾ, ಅವರ ಅಭಿಮಾನಿಗಳ ಪರವಾಗಿ, ವಿವಿಧ ಭಾರತೀಯ ಪರವಾಗಿ ಮತ್ತು ಎಲ್ಲ ನಮ್ಮ ಕೇಳುಗರ ಪರವಾಗಿ ನಟಿ ಮೇಘಾ ಶೆಟ್ಟಿ ಅವರಿಗೆ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಮತ್ತು ಅವಕಾಶಗಳು ಅರಸಿ ಬರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಲಾ ಭಾರತಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ.

0: ಇವತ್ತಿನ ಕಲಾಭಾರತಿ ಕಾರ್ಯಕ್ರಮ ಇಷ್ಟ ಆಯ್ತು ಅಂತ ಮುರುಗೋಡ್ನಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ಸಂದೇಶ ಕಟ್ಟುವ ಎಲ್ಲ ಕೆಲಸಕ್ಕೆ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ, ಸಮಯ ಇನ್ನೇನು 12 ಗಂಟೆ ಆಗಲಿದೆ, ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.
1: ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶ್ರೀವಂತ್. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಮುಂದುವರೆದಿದ್ದು ಉತ್ತರ ಕರ್ನಾಟಕ ಭಾಗದ 111 ತಾಲೂಕುಗಳಲ್ಲಿ 4 ವಾರಗಳಿಂದ ಒಣಹವೆ ಇದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ನೂತನ ಸಚಿವ ಸಂಪುಟದ ಸಭೆ ಬಳಿಕ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಬರ ಪರಿಸ್ಥಿತಿಯ ರೆಡ್ ಮತ್ತು ಯೆಲ್ಲೋ ಝೋನ್ ಪರಿಶೀಲಿಸಿ ಸಚಿವ ಸಂಪುಟದಲ್ಲಿ ಚರ್ಚಿಸಿ ನಿರ್ಣಯಿಸುವುದಾಗಿ ಮಾಹಿತಿ ನೀಡಿದರು. ಕೇಂದ್ರದ 10 ನಿಯಮಗಳ ಪ್ರಕಾರ ಆಗಸ್ಟ್ ಮಾಸಾಂತ್ಯದವರೆಗೆ ಬರ ಘೋಷಣೆ ಸಾಧ್ಯವಿಲ್ಲ, ನಿಯಮಾವಳಿ ಸಡಿಲಿಸುವಂತೆ ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ ಎಂದರು. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಪ್ರಕಲ್ಪದಡಿ ಸಂಡೇಸ್ ಆನ್ ಬೈಸಿಕಲ್ಸ್ ಅಭಿಯಾನಕ್ಕೆ ಬಲ ತುಂಬಿರುವ ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ ಅಧ್ಯಕ್ಷರಾಗಿ ಶೆಟ್ಟೆಪ್ಪ ಫಿರಂಗಿ ಆಯ್ಕೆಯಾಗಿದ್ದಾರೆ. ಕಾರ್ಯದರ್ಶಿಯಾಗಿ ಶಿವಾನಂದ ದಂಡಾವತಿ ಮಠ್ ನೇಮಕಗೊಂಡಿದ್ದಾರೆ. ನೈಋತ್ಯ ರೈಲ್ವೆ ಸರಕು ಸಾಗಣೆ ಹಾಗೂ ಪ್ರಯಾಣಿಕರ ಸಂಚಾರದಲ್ಲಿ ಕಳೆದ ಜುಲೈ ತಿಂಗಳಾಂತ್ಯಕ್ಕೆ 793.31 ಕೋಟಿ ಆದಾಯ ಗಳಿಸಿ ದಾಖಲೆ ನಿರ್ಮಿಸಿದೆ ಎಂದು ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಮಂಜುನಾಥ್ ಕನ್ನಮಡಿ ತಿಳಿಸಿದ್ದಾರೆ. ಒಟ್ಟು 4.69 ಮಿಲಿಯನ್ ಟನ್ ಸರಕು ಸಾಗಣೆ ಮಾಡಿದ್ದು 1.47 ಕೋಟಿ ಜನ ಪ್ರಯಾಣಿಸಿದ್ದಾರೆ. ಭಾರೀ ಮಳೆಯಿಂದಾಗಿ ಪಶ್ಚಿಮಘಟ್ಟದಲ್ಲಿ ಎಡಕುಮರಿ ಸಿರಿಬಾಗಿಲು ನಿಲ್ದಾಣಗಳ ನಡುವೆ ಕುಸಿದಿದ್ದ ಗುಡ್ಡದ ಮಣ್ಣು ತೆರವು ಕಾರ್ಯಾಚರಣೆ ಪೂರ್ಣಗೊಂಡಿದೆ. ಸಕಲೇಶಪುರ ಸುಬ್ರಹ್ಮಣ್ಯ ರಸ್ತೆ ರೈಲು ನಿಲ್ದಾಣಗಳ ನಡುವೆ ಸ್ಥಗಿತಗೊಂಡಿದ್ದ ರೈಲು ಸಂಚಾರ ಪುನಾರಂಭಗೊಂಡಿದೆ. ಹುಬ್ಬಳ್ಳಿಯ ಮಜೇಥಿಯಾ ಫೌಂಡೇಶನ್ ನಾಳೆ ಬೆಳಗ್ಗೆ 10:30 ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ನವನಗರದ ರಮೀಲಾ ಹಾಸ್ಪೈಸ್ ಕ್ಯಾನ್ಸರ್ ಆರೈಕೆ ಮತ್ತು ಉಪಶಮನ ಆರೈಕೆ ಕೇಂದ್ರದ ಬಳಿ ನಿರ್ಮಿಸಿರುವ ನಕ್ಷತ್ರವನ ಮತ್ತು ಪಂಚವಟಿ

0: ಉದ್ಘಾಟನೆಯಾಗಲಿದೆ. ಬಳಗಾನೂರಿನ ಶಿವಶಾಂತವೀರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದು, ಧಾರವಾಡ ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಶೇಖ್ ಅಬ್ದುಲ್ ಅಲಿ ಸಿದ್ದಿಕಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಮಜೇಥಿಯಾ ಫೌಂಡೇಶನ್ ಅಧ್ಯಕ್ಷ ಡಾ ಜಿತೇಂದ್ರ ಮಜೇಥಿಯಾ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಫೌಂಡೇಶನ್ ಸಿಇಒ ಕೆ ಸುನೀಲ್ ಕುಮಾರ್ ತಿಳಿಸಿದ್ದಾರೆ. ಆಪೂಸ್ ಮಾವು ಮಾರಾಟಕ್ಕೆ ವ್ಯವಸ್ಥಿತ ಮಾರುಕಟ್ಟೆ ಕಲ್ಪಿಸಲಾಗುವುದು ಎಂದು ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಟಿಆರ್ ವೇದಮೂರ್ತಿ ತಿಳಿಸಿದ್ದಾರೆ. ಕುಂಭಾಪುರದ ತರಕಾರಿ ಉತ್ಕೃಷ್ಟತಾ ಕೇಂದ್ರದಲ್ಲಿ ಉತ್ಕೃಷ್ಟ ಗುಣಮಟ್ಟದ ಮಾವಿನ ಉತ್ಪಾದನೆಯಲ್ಲಿ ಆವಿಷ್ಕಾರಿ ತಾಂತ್ರಿಕತೆಗಳು ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಧಾರವಾಡ ಮಾವು ಬೆಳೆಗಾರರ ಬಳಗದ ಗೌರವ ಅಧ್ಯಕ್ಷ ಡಾ ರಾಜೇಂದ್ರ ಪೋದ್ದಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಬೇಡಿಕೆಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ.
1: ಮಾವು ಬೆಳೆಗಾರರಿಗೆ ಬೇಕಾಗುವ ಅನೇಕ ರೀತಿಯ ಪರಿಕರಗಳನ್ನು, ಅದು ಮಾವಿನ ಪೊಟ್ಟಣ ಆಗಿರ್ಬೋದು, ಟ್ರೇಟ್ಸ್ ಗಳಾಗಿರ್ಬೋದು, ಮ್ಯಾಂಗೋ ಸ್ಪೆಷಲ್ ಆಗಿರ್ಬೋದು, ಹಣ್ಣಿನ ಹುಳ ನಿಯಂತ್ರಣ ಪದಾರ್ಥಗಳಾಗಿರ್ಬೋದು, ಕಟಾವು ಮಾಡಲು ದೋಟಿ ಇತ್ಯಾದಿ ಪರಿಕರ ಮತ್ತು ಸಾಮಗ್ರಿಗಳನ್ನು ರಿಯಾಯಿತಿ ದರದಲ್ಲಿ ಒದಗಿಸುವುದು. ಮಾವಿಗೆ ಬಹಳಷ್ಟು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಸಾಧ್ಯತೆಗಳಿದ್ದು, ಈಗಾಗಲೇ ಧಾರವಾಡದಲ್ಲಿ ಸ್ಥಾಪಿತವಾದ ಪ್ಯಾಕೇಜ್ ಹೌಸ್ ಅಥವಾ ಇಂಟಿಗ್ರೇಟೆಡ್ ಪ್ಯಾಕಿಂಗ್ ಹೌಸ್ ಅಂತ ಮಾಡಿದ್ದೇವೆ. ಮಾವು ಅಭಿವೃದ್ಧಿ ಕೇಂದ್ರದ ಅಡಿಯಲ್ಲಿ ಮಾವು ಸಂಸ್ಕರಣೆ ಮತ್ತು ಮಾವು ಅಭಿವೃದ್ಧಿ ಘಟಕವನ್ನು ಕೂಡ ಸ್ಥಾಪಿಸಲು ವಿನಂತಿ ಮಾಡಿದ್ದೇವೆ. ಪ್ರತಿ ವರ್ಷ ಮಾವು ಮೇಳ ಮತ್ತು ಮಾರಾಟ ಖರೀದಿದಾರ ಮೇಳ ಮಾಡಲಿಕ್ಕೂ ಕೂಡ ನಾವು ವಿನಂತಿ ಮಾಡಿಕೊಂಡಿದ್ದೇವೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಮಾವನ್ನು ಮಾರುವ ಸಲುವಾಗಿ ನಮಗೆ ಹಾರ್ಟಿನೆಟ್ ಮತ್ತು ಗ್ಲೋಬಲ್ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಜಿಜಿ ಆಪ್ ಅಥವಾ ಗ್ಯಾಪ್ ಅಂತ ನಾವೇನಿರ್ತೀವಿ, ಪ್ರಮಾಣ ಪತ್ರಗಳನ್ನು ಕೂಡ ಮಾವು ಅಭಿವೃದ್ಧಿ ಮಂಡಳಿಯಿಂದ ನಮ್ಗೆ ಕೊಡಿಸಲಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದೇವೆ.
0: ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಕೆಬಿಎ ವತಿಯಿಂದ ಯೋನಿಕ್ಸ್ ಸನ್ರೈಸ್ ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ 10ನೇ ತಾರೀಖಿನಿಂದ 16ರವರೆಗೆ ನಡೆಯಲಿದೆ. ಕೆಬಿಎ ಅಧ್ಯಕ್ಷ ಮಧು ಬಂಗಾರಪ್ಪ ಧಾರವಾಡದಲ್ಲಿ ಮಾಹಿತಿ ನೀಡಿ, 19 ವರ್ಷದೊಳಗಿನವರ ಹಿರಿಯರ ವಿಭಾಗದಲ್ಲಿ ಸ್ಪರ್ಧೆಗಳು ನಡೆಯಲಿವೆ. ಈವರೆಗೆ 500 ಜನ ಬ್ಯಾಡ್ಮಿಂಟನ್ ಪಟುಗಳು ಹೆಸರು ನೋಂದಾಯಿಸಿದ್ದಾರೆ ಎಂದರು. ಧಾರವಾಡದ ಮರಾಠ ವಿದ್ಯಾಪ್ರಸಾರಕ ಮಂಡಳಿಯ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಕಲಾ ವಿಭಾಗದ ಪ್ರಥಮ ಪಿಯುಸಿ ವಿದ್ಯಾರ್ಥಿನಿ ನಫೀಸಾ ದ್ವಿತೀಯ ಥೈಲೆಂಡ್ನಲ್ಲಿ ನಡೆದ ಅಂತಾರಾಷ್ಟೀಯ ಟೇಕ್ವಾಂಡೋ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಪಡೆದಿದ್ದಾರೆ. ಸಂಸ್ಥೆಯ ಪ್ರಾಚಾರ್ಯರು ವಿಶ್ವಸ್ಥರು ಅಭಿನಂದಿಸಿದ್ದಾರೆ. ಮಹಾರಾಷ್ಟ್ರದ ಘೋಲಪ್ ಪ್ರಿಷಾ ಮತ್ತು ಅದ್ವಿಕ್ ಅಗರ್ವಾಲ್ 11 ವರ್ಷದೊಳಗಿನವರ ಫೆಡರೇಟೆಡ್ ರಾಷ್ಟ್ರೀಯ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಬಾಲಕಿಯರ ವಿಭಾಗದಲ್ಲಿ ಮುನ್ನಡೆ ಸಾಧಿಸಿದ್ದಾರೆ. ಮೈಸೂರಿನಲ್ಲಿ ಮುಕ್ತಾಯಗೊಂಡ ಎಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ಸ್ ರಾಷ್ಟ್ರೀಯ ಚಾಂಪಿಯನ್ಶಿಪ್ನ ಕಿರಿಯರು ಹಾಗೂ ಹಿರಿಯರ ವಿಭಾಗದಲ್ಲಿ ಮಹಾರಾಷ್ಟ್ರ ತಂಡ ಸಮಗ್ರ ಪ್ರಶಸ್ತಿ ಜಯಿಸಿತು. ಸೀನಿಯರ್ ವಿಭಾಗದಲ್ಲಿ ಪಶ್ಚಿಮ ಬಂಗಾಳ ತಂಡ 2ನೇ ಸ್ಥಾನ ಪಡೆಯಿತು. ಆತಿಥೇಯ ಕರ್ನಾಟಕ ತಂಡ ಕೇರಳಂ ತಂಡದ ಜೊತೆ ಜಂಟಿಯಾಗಿ 3ನೇ ಸ್ಥಾನ ಗಳಿಸಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10ಕ್ಕೆ.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಕೇಳುಗರಿಗೆಲ್ಲ ನಮಸ್ಕಾರ, ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ತಾಯಿಯ ಎದೆಹಾಲಿನ ಮಹತ್ವ ಕುರಿತು ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞೆ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಕೀರ್ತನಾ ವಿ. ಕೇಳಿದ್ರೆ ಇವತ್ತು ನಾವು August 1st ನಲ್ಲಿದ್ದೀವಿ. August 1st ಅಂತ ಹೇಳಿದ್ರೇನೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಸ್ತನ್ಯಪಾನ ಜಾಗೃತಿ ಸಪ್ತಾಹವನ್ನ ಕೂಡ ನಾವು ಆಚರಿಸ್ತಾ ಇದೀವಿ. ಹಾಗಾಗಿ ಇವತ್ತು ಒಬ್ಬ ತಾಯಿ ತನ್ನ ಮಗುವಿಗೆ ಸ್ತನ್ಯಪಾನ ಮಾಡೋದ್ರಿಂದ ತಾಯಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಹಾಗೆ ತಾಯಿಗೆ ಅದು ಎಷ್ಟು ಮುಖ್ಯ ಅನ್ನೋದನ್ನ ನಮ್ಗೆ ತಿಳಿಸ್ಕೊಡೋದಕ್ಕಾಗಿ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರಿದ್ದಾರೆ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ಥ್ಯಾಂಕ್ ಯು.
2: ಈ ಸ್ತನ್ಯಪಾನ ಅಂದ್ರೆ ಒಂದು ಮಗುಗೆ ಮಾತ್ರ ಅಲ್ಲ, ತಾಯಿಗೂ ಕೂಡ ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಯಾವ ರೀತಿ ಅಂತ ಹೇಳಬಹುದಾ ನೀವು?
3: ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ತುಂಬಾ ಅಡ್ವಾಂಟೇಜಸ್ ತಾಯಿಗೆ ಕೂಡ ಇರುತ್ತೆ. ಇದನ್ನ

0: ಇಮಿಡಿಯೇಟ್ಲಿ ಶುರು ಮಾಡೋದ್ರಿಂದ ಮೋಸ್ಟ್ ಆಫ್ ದ ಟೈಮ್ಸ್ ಗರ್ಭಕೋಶದ್ದು ಇನ್ವಲ್ಯೂಷನ್ ಅಂದ್ರೆ ಮತ್ತೆ ಅದ್ರ ಜಾಗಕ್ಕೆ ಬರ್ಬೇಕಲ್ವಾ, ಗರ್ಭಕೋಶ 9 ತಿಂಗಳಲ್ಲಿ ಏನು ಎಕ್ಸ್ಪ್ಯಾಂಡ್ ಆಗಿರುತ್ತೆ ಅದನ್ನ ಮತ್ತೆ ಅದ್ರ ಜಾಗಕ್ಕೆ ಬರಕ್ಕೆ ಹೆಲ್ಪ್ ಮಾಡೋದು ಬ್ರೆಸ್ಟ್ ಫೀಡಿಂಗ್.
1: ಓಕೆ,
0: ಬಿಕಾಸ್ ಅದರಿಂದ ರಿಲೀಸ್ ಆಗೋ ಹಾರ್ಮೋನ್ಸ್ ಓನ್ಲಿ ಕಾಸ್ ಯೂಟ್ರೈನ್ ಇನ್ವಲ್ಯೂಷನ್. ಅದ್ರ ಜೊತೆಗೆ ತಾಯಿಗೆ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಪೀರಿಯಡ್ಸ್ ಲೇಟ್ ಆಗಿ ಬರುತ್ತೆ. ಸೊ ಎಷ್ಟು ಚೆನ್ನಾಗಿ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾರೆ ಅಷ್ಟು ದಿವಸ ಅವ್ರಿಗೆ ಮುಟ್ಟು ಆಗದೆ ಇರುವಂತ ಸಂದರ್ಭ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಅಟ್ ಲೀಸ್ಟ್ 6 ಮಂತ್ಸ್ ಬೇರೆ ಇನ್ನೇನು ಕೊಡಬೇಡಿ ಅಂತ ಕೂಡ ಹೇಳೋದು ಅದೇ ಕಾರಣದಿಂದ ಹೇಳೋದು.
1: ಓಕೆ, ನೀಗ ನೀವು ಹೇಳಿದ್ರಿ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಬ್ರೆಸ್ಟ್ ಫೀಡಿಂಗ್ ಮಾಡಿದ್ರೆ ಒಳ್ಳೇದು ಅಂತ. ಈಗ ಹೆರಿಗೆ ಆದ ತಕ್ಷಣ ತಾಯಿ ಬ್ರೆಸ್ಟ್ ಫೀಡಿಂಗ್ ಮಾಡಕ್ಕೆ ರೆಡಿ ಇದ್ದಾಳೆ ಅಂತಾನಾ?
0: ಎಸ್, ವಿದಿನ್ ಹಾಫ್ ಅನ್ ಅವರ್ ನಾವು ಇನಿಷಿಯೇಟ್ ಮಾಡಿ ಅಂತ ಹೇಳ್ತೀವಿ. ಕೆಲವು ಸಿಸೇರಿಯನ್ ಮದರ್ಸ್ ಸ್ವಲ್ಪ ಅನಸ್ತೇಷೆಯಿಂದ ಹೊರಗೆ ಬರಕ್ಕೆ ನಾವು ವೇಟ್ ಮಾಡಬೇಕು ಅಂತ ಇದ್ದಾಗ ದೆನ್ ವಿ ಗಿವ್ ದಮ್ ಅಟ್ ಲೀಸ್ಟ್ ವಿದಿನ್ 1 or 2 hours ಶುರು ಮಾಡಿ ಅಂತ ಹೇಳ್ತೀವಿ.
1: ಓಕೆ, ಹಾಗೆ ಕೆಲವು ತಾಯಂದ್ರು ಇವಾಗ ಬ್ರೆಸ್ಟ್ ಫೀಡಿಂಗ್ ಮಾಡೋದಕ್ಕೆ ತಯಾರಿ ಇರೋದಿಲ್ಲ ಅಂದ್ರೆ ಈಗ ನನ್ನ ಬಾಡಿ ಸ್ಟ್ರಕ್ಚರ್ ಹಾಳಾಗತ್ತೆ ಅಂತ ಇರಬಹುದು, ಅಥವಾ ನಾನು ಮೆಂಟಲಿ ಪ್ರಿಪೇರ್ ಆಗಿಲ್ಲ ಅಂತ ಇರಬಹುದು, ಅಂತವ್ರನ್ನ ನೀವು ವೈದ್ಯರಾಗಿ ಹೇಗೆ ಪ್ರಿಪೇರ್ ಮಾಡ್ತೀರಾ?
0: ಸೊ ಬ್ರೆಸ್ಟ್ ಫೀಡಿಂಗ್ ಎಲ್ರು ಅನ್ಕೊಳ್ಳೋಂಗೆ ಹುಟ್ಟದ್ ಆದ್ಮೇಲೆ ಶುರು ಆಗುವಂತ ಕೆಲಸ ಅಲ್ಲ. ಸೊ ನಾವು ಆಸ್ ಆಬ್ಸ್ಟಿಟೀಷಿಯನ್ಸ್ ವಿ ಪ್ರಿಪೇರ್ ದೆಮ್ ಮುಂಚೆನೆ, ಡ್ಯೂರಿಂಗ್ ಡೆಲಿವರಿ 9 ತಿಂಗಳು ವಿ ಕೀಪ್ ಕೌನ್ಸಿಲಿಂಗ್ ದೆಮ್ ಬ್ರೆಸ್ಟ್ಸ್ ನ ರೆಡಿ ಮಾಡ್ತಾ. ಅದ್ರ ಜೊತೆಗೆ ಫ್ಲಾಟ್ ನಿಪ್ಪಲ್ ಅಂತ ಇದ್ರೆ ನಾವು ಅದನ್ನ ಟ್ರೀಟ್ ಕೂಡ ಮಾಡ್ತೀವಿ. ನಿಪ್ಪಲ್ ಮಸಾಜಸ್ ಹೇಳಿ ನಿಪ್ಪಲ್ ನ ಹೆಂಗೆ ಪುಲ್ ಮಾಡೋದು ಆಚೆ ಅಂತ ಕೂಡ ಹೇಳ್ಕೊಡ್ತೀವಿ. ಸೊ ಟು ಸಮ್ ಎಕ್ಸ್ಟೆಂಟ್ ತುಂಬಾ ಮದರ್ಸ್ ಬಿಫೋರ್ ಡೆಲಿವರಿನೇ ಪ್ರಿಪೇರ್ ಆಗಿರ್ತಾರೆ ಬ್ರೆಸ್ಟ್ ಫೀಡಿಂಗ್. ನಾನು ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ದೇಹದ ಮೇಲೆ ಆಗೋ ಚೇಂಜಸ್, ಸಮ್ ವಿಮೆನ್ ಫೀಲ್ ನಮ್ಗೆ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಬ್ರೆಸ್ಟ್ ದೊಡ್ಡದಾಗತ್ತೆ, ಎನ್ಲಾರ್ಜ್ ಆಗುತ್ತೆ, ಸ್ಯಾಗ್ ಆಗುತ್ತೆ ಅಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಅಲ್ಲ, ಬ್ರೆಸ್ಟ್ ಫೀಡಿಂಗ್ ಮಾಡೋ ಟೈಮ್ ಅಲ್ಲಿ ಅವರು ಬ್ರೆಸ್ಟ್ ನ ಅಡಿಕ್ವೇಟ್ ಆಗಿ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ತರ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಟು ಪ್ರಿವೆಂಟ್ ದಟ್ ಎಲ್ರಿಗೂ ನಾವು ಹೇಳೋದನ್ನ ಒಳ್ಳೆ ಸಪೋರ್ಟ್ ಇರೋ ಬ್ರಾ ಹಾಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಬ್ರೆಸ್ಟ್ ಫೀಡಿಂಗ್ ಟೈಮ್ ಅಲ್ಲಿ ಎದೆ ತುಂಬಾ ಹಾಲು ತುಂಬಿಕೊಂಡಿದ್ದಾಗ ಅದು ವೇಟ್ ಆಗುತ್ತೆ ಬ್ರೆಸ್ಟ್ ಗೆ. ಸೊ ಇಟ್ ವಿಲ್ ಕೀಪ್ ಪುಲ್ಲಿಂಗ್ ದ ಬ್ರೆಸ್ಟ್ ಡೌನ್, ಕೆಳಗಡೆ ಜರುಕೊಳ್ತಾ ಇರುತ್ತೆ. ಸೊ ನಾವು ಆ ಟೈಮ್ ಅಲ್ಲಿ ಸಪೋರ್ಟ್ ಮಾಡಿದಾಗ ಲಿಗಮೆಂಟ್ ಟೈರ್ಸ್ ಆಗಲ್ಲ, ಹಂಗಾಗಿ ಸ್ಟ್ರೆಂತ್ ಉಳ್ಕೊಳ್ಳುತ್ತೆ ಬ್ರೆಸ್ಟ್ ದು.
1: ಓಕೆ, ಈಗ ನಾನ್ ಬ್ರೆಸ್ಟ್ ಫೀಡ್ ಮಾಡಲ್ಲ ಅಂತ ಹೇಳುವಂತ ತಾಯಂದ್ರಿಗೆ ಏನಾದ್ರೂ ತೊಂದರೆಗಳಾಗತ್ತಾ?
0: ಬ್ರೆಸ್ಟ್ ಫೀಡ್ ಮಾಡಲ್ಲ ಅಂತ ತೊಂದರೆಗಳಾಗೋದ್ರಕ್ಕಿಂತಲೂ ಬ್ರೆಸ್ಟ್ ಫೀಡ್ ಮಾಡಿದ್ರೆ ಏನ್ ಅಡ್ವಾಂಟೇಜಸ್ ಅನ್ನೋದ್ರ ಮೇಲೆ ನಾವು ತುಂಬಾ ಕಾನ್ಸಂಟ್ರೇಟ್ ಮಾಡ್ತೀವಿ ಆಸ್ ಇನ್ಸ್ಟಿಟ್ಯೂಷನ್. ಲಾಂಗ್ ಟರ್ಮ್ ಅಲ್ಲಿ ಬ್ರೆಸ್ಟ್ ಫೀಡಿಂಗ್ ಇಂದ ನೀವು ಎಷ್ಟೊಂದು ಕ್ಯಾನ್ಸರ್ ನ ಕೂಡ ಕಡಿಮೆ ಮಾಡಬಹುದು. ರಿಸ್ಕ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್, ಅಂಡಾಶಯದ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್ ಎಲ್ಲದ್ರದ್ದು ರಿಸ್ಕ್ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಇಟ್ ಹೆಲ್ಪ್ಸ್ ಇನ್ ಬಾಂಡಿಂಗ್ ಅಲ್ವಾ? ಎದೆ ಫೀಡ್ ಮಾಡಿದಾಗ ಮದರ್ ಫೀಲ್ಸ್ ಮೋರ್ ಕಾನ್ಫಿಡೆಂಟ್, ತಾಯಿಗೆ ತನ್ನ ದೇಹದ ಮೇಲೆ ತನಗೆ ಕಾನ್ಫಿಡೆನ್ಸ್ ಬರುತ್ತೆ. ಅದ್ರ ಜೊತೆಗೆ ಮಗು ಜೊತೆ ಬಾಂಡಿಂಗ್ ಚೆನ್ನಾಗಾಗುತ್ತೆ. ಪ್ಲಸ್ ಫಸ್ಟ್ 6 to 8 months ಪೀರಿಯಡ್ಸ್ ಬಂದಿಲ್ಲ ಅಂದ್ರೆ ಶಿ ಈಸ್ ಆಲ್ ದ ಮೋರ್ ಕಂಫರ್ಟಬಲ್ ಇನ್ ಹರ್ ಪೋಸ್ಟ್ ಪಾರ್ಟಮ್ ಪೀರಿಯಡ್. ಸೊ ನಾವು ಮೋಸ್ಟ್ ಆಫ್ ದ ಟೈಮ್ಸ್ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತೀವಿ ಟು ಗೋ ಅಹೆಡ್ ವಿತ್ ಬ್ರೆಸ್ಟ್ ಫೀಡಿಂಗ್. ಬಟ್ ಇರ್ತಾರೆ ಕೆಲವೊಬ್ರು, ದೇ ವುಡ್ ಸೇ ನಂಗಾಗ್ತಾ ಇಲ್ಲ, ನಂಗಾಗ್ತಾ ಇಲ್ಲ. ಇಟ್ಸ್ ಅಲ್ಟಿಮೇಟ್ಲಿ ದ ಪೇಷಂಟ್ಸ್ ಡಿಸಿಷನ್. ಬಟ್ ನಾವು ಎಷ್ಟು ಪ್ರಯತ್ನ ಮಾಡಕ್ಕಾಗುತ್ತೆ ಫ್ರಮ್ ದ ಟೈಮ್ ಪ್ರೆಗ್ನೆನ್ಸಿ ಪಾಸಿಟಿವ್ ಆದಾಗಿಂದ ವಿ ವಿಲ್ ಪ್ರಿಪೇರ್ ದೆಮ್ ಫಾರ್ ಬ್ರೆಸ್ಟ್ ಫೀಡಿಂಗ್.
1: ಹಾಗೆ ಇವಾಗ ಕೆಲವರಿಗೆ ಹಾಲು ತುಂಬಿಕೊಂಡು ನೋವು ಬರೋದಿರಬಹುದು, ಅಥವಾ ಆ ಒಂದು ಬ್ರೆಸ್ಟ್ ಜಾಗ ಊತ ತರ ಕಾಣಿಸಬಹುದು, ಇದನ್ನೆಲ್ಲ ಹೇಗೆ ತಡಿಬಹುದು?
0: ಹಾಲು ತುಂಬಿಕೊಂಡಿರೋದು ತುಂಬಾ ಸಹಜ. ಇನಿಷಿಯಲಿ ಏನಾಗುತ್ತೆ, ಫಸ್ಟ್ 1 month ನಿಮ್ ಬಾಡಿಗೆ ಗೊತ್ತಿರಲ್ಲ ಎಷ್ಟು ಹಾಲು ಸೆಕ್ರೀಟ್ ಮಾಡಬೇಕು ಬೇಬಿಗೆ ಅಂತ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸೆಕ್ರೀಟ್ ಮಾಡಕ್ ಶುರು ಮಾಡುತ್ತೆ. ದಟ್ ಇಸ್ ಹೌ ನೇಚರ್ ಇಸ್ ಬಾಡಿ. 1-3 months ಡೌನ್ ದ ಲೇನ್ ಬಾಡಿಗೆ ಅರ್ಥ ಆಗುತ್ತೆ ಎಷ್ಟು ಬ್ರೆಸ್ಟ್ ಮಿಲ್ಕ್ ಸೆಕ್ರೀಟ್ ಮಾಡಿದ್ರೆ ಮಗುಗೆ ಸಾಕು ಅಂತ. ಸೊ ಅವಾಗ ನಿಮ್ಗೆ ಸೋರೋದು ತುಂಬಿಕೊಳ್ಳೋದು ಆ ತರದೆಲ್ಲ ಸಿಂಪ್ಟಮ್ಸ್ ತುಂಬಾ ಕಡಿಮೆ ಆಗುತ್ತೆ. ಬಟ್ ಆ ತರ ತುಂಬಿಕೊಂಡಿದೆ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಅದನ್ನ ರಿಲೀಫ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಪೇನು, ಸ್ವೆಲ್ಲಿಂಗು ಅಥವಾ ರೆಡ್ನೆಸ್ ಶುರು ಆಯ್ತು ಅಂದ್ರೆ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ. ಬಟ್ ಯಾವುದೇ ಟೈಮಲ್ಲಿ ನಿಮ್ಗೆ ಇಮಿಡಿಯೇಟ್ಲಿ ವಿದಿನ್ 1 or 2 months ಎದೆ ತುಂಬಿಕೊಂಡಾಗ ಇಮಿಡಿಯೇಟ್ಲಿ ಹಾಟ್ ಫೊಮೆಂಟೇಷನ್ ಅಥವಾ ಕೋಲ್ಡ್ ಐಸ್ ಪ್ಯಾಕ್ಸ್ ಅಥವಾ ಹಾಟ್ ಪ್ಯಾಕ್ಸ್ ಇಟ್ಕೊಂಡು ಅದನ್ನ ರಿಲೀವ್ ಮಾಡ್ಕೊಳ್ಬೇಕು ಅಥವಾ ಹಿಂಡ್ಬೇಕು.
1: ಹಾಲು
0: ಮಗು ಕುಡಿದ್ರೆ ತುಂಬಾ ಒಳ್ಳೇದು, ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅಟ್ ಲೀಸ್ಟ್ ಹಿಂಡ್ಬಿಟ್ಟು ಚಲ್ಬೇಕು ಹಾಲ್ನ. ತಾಯಿ ಹಾಲು ಕೊಡೋದ್ರಿಂದ ಬರೀ ಮಗುಗೆ ಒಳ್ಳೇದಲ್ಲ, ನೀವೇ ಹೇಳ್ದಂಗೆ ಎಷ್ಟೊಂದು ತಾಯಿ ಅಡ್ವಾಂಟೇಜಸ್ ಕೂಡ ಇದೆ. ಅದ್ರ ಜೊತೆಗೆ ಮಗುಗೆ ತಾಯಿ ಹಾಲಲ್ಲಿ ಸಿಗುವಂತ ಪೌಷ್ಟಿಕ ಅಂಶಗಳು ಫಾರ್ಮುಲಾ ಮಿಲ್ಕ್ ಅಲ್ಲಿ ಸಿಗುತ್ತೆ, ಬಟ್ ತಾಯಿ ಹಾಲ್ ಇಸ್ ಮೋಸ್ಟ್ ನ್ಯಾಚುರಲ್. ಆ ತರ ಹೇಳ್ಬಹುದು.
1: ಬ್ರೆಸ್ಟ್ ಪಂಪ್ ಮಾಡಿ ಇಡ್ತಾರೆ ಕೆಲವರು, ಆ ಸ್ಟೋರೇಜ್ ಮಾಡಿರೋ ಹಾಲನ್ನ ಯೂಸ್ ಮಾಡಿದ್ರೆ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ತುಂಬಾ ಕಡೆ ಹೇಳ್ತಾರೆ. ತಾಯಂದ್ರಿಗೂ ಅದನ್ನ ನೀವು ಪಂಪ್ ಮಾಡಿಡೋದ್ರಿಂದ ನಿಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂದ್ರೆ, ಈಗ ಕೆಲವರು ವರ್ಕಿಂಗ್ ವುಮೆನ್

0: ಕೊಡ್ಬೇಕು, ಬಟ್ ಅವ್ರು ಇಟ್ಬಿಟ್ಟು ಹೋಗ್ತಾರೆ ಮನೇಲಿ, ಮನೇಲಿರೋರು ಕುಡಿಸ್ತಾರೆ ಅಂದಾಗ ಇಸ್ ಇಟ್ ಸೇಫ್ ನಿಮ್ಮ ಪ್ರಕಾರ? ಡೆಫಿನೆಟ್ಲಿ ಇಟ್ ಇಸ್ ಸೇಫ್. ಐ ಆಮ್ ಆಲ್ಸೋ ವರ್ಕಿಂಗ್ ವುಮೆನ್, ಸೊ ವಿ ಆಲ್ ಹ್ಯಾವ್ ಪಂಪ್ಡ್ ಮಿಲ್ಕ್ ಅಂಡ್ ಫೆಡ್ ಅವರ್ ಬೇಬೀಸ್. ಅದರಿಂದ ತಪ್ಪು ಯಾವಾಗ ಆಗುತ್ತೆ, ಅದರಿಂದ ತೊಂದರೆ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ನಾವು ಇರೋ ಟೈಮಿಂಗ್ ನ ಮೇಂಟೈನ್ ಮಾಡಬೇಕು. ಸೊ ರೆಫ್ರಿಜರೇಟರ್ ಅಲ್ಲಿ ಎಷ್ಟು ದಿವಸ ಇಡಬಹುದು, ಫ್ರೀಜರ್ ಅಲ್ಲಿ ಎಷ್ಟು ದಿವಸ ಇಡಬಹುದು ಅನ್ನೋದು ನಮಗೆ ಗೊತ್ತಿದ್ರೆ ತೊಂದರೆಗಳು ಮಾತ್ರ ಡೆಫಿನೆಟ್ಲಿ ಆಗಲ್ಲ. ಇಟ್ ಇಸ್ ಕ್ವೈಟ್ ಸೇಫ್ ಟು ಫೀಡ್ ಯುವರ್ ಬೇಬಿ ವಿತ್ ಪಂಪ್ಡ್ ಮಿಲ್ಕ್. ಇದರಿಂದ ತಾಯಿಗೆ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಆಗ್ಲೇ ನೀವು ಪೋಸ್ಟ್ ಪಾರ್ಟಮ್ ಬಗ್ಗೆ ಹೇಳ್ತಾ ಇದ್ರಿ. ಈಗ ಕೆಲವು ತಾಯಿಯಂದ್ರು ಡಿಪ್ರೆಷನ್ ಗೆ ಹೊರಟೋಗ್ತಾರೆ ಆ ಟೈಮಲ್ಲಿ, ಆ ಮೊಮೆಂಟ್ ಅಲ್ಲಿ ಮಗುಗೆ ಬ್ರೆಸ್ಟ್ ಫೀಡಿಂಗ್ ಮಾಡಕ್ಕೂ ಅವ್ರಿಗೆ ಮನಸ್ಸಿರಲ್ಲ, ಅಂತವ್ರನ್ನ ನೀವು ಹೇಗೆ ಪ್ರಿಪೇರ್ ಮಾಡ್ತೀರಾ? ಬಾಣಂತಿಯರು ಡಿಪ್ರೆಷನ್ ಹೋಗೋದು ನಾವು ಅನ್ಕೊಂಡಿರೋಷ್ಟಕ್ಕಿಂತಲೂ ತುಂಬಾ ಕಾಮನ್. ಸೊ ಅದರಲ್ಲಿ ತುಂಬಾ ಟೈಪ್ಸ್ ಇರುತ್ತೆ. ಫಸ್ಟ್ ಟೈಪ್ ಅಂತ ನಾವು ಹೇಳ್ಬೇಕು ಅಂತ ಹೇಳಿದ್ರೆ ಬರೀ ಬ್ಲೂಸ್, ಸುಮ್ನೆ ಬೇಜಾರಾಗೋದು, ಕೆಲಸ ಮಾಡಕ್ಕಾಗ್ಲಿ, ಮಗು ನೋಡ್ಕೊಳಕ್ಕಾಗ್ಲಿ ಇಂಟ್ರೆಸ್ಟ್ ಇಲ್ಲದೆ ಇರೋದು. ಸೊ ಈ ತರ ಎಲ್ಲ ಮೈಲ್ಡ್ ಸಿಂಪ್ಟಮ್ಸ್ ಇದ್ದಾಗ ಮೋಸ್ಟ್ ಆಫ್ ದ ಟೈಮ್ಸ್ ಬರೀ ಕೌನ್ಸಿಲಿಂಗ್ ಇಂದ ಹೊರಗೆ ಬಂದ್ಬಿಡ್ತಾರೆ. ಸೊ ಇಲ್ಲಿ ಸೈಕಾಟ್ರಿಸ್ಟ್ ರೋಲ್ ತುಂಬಾ ಹೆಲ್ಪ್ ಆಗುತ್ತೆ ನಮ್ಗೆ. ವಿ ಆಲ್ವೇಸ್ ಟೇಕ್ ಅ ಹೆಲ್ಪ್ ಆಫ್ ಸೈಕಾಟ್ರಿಸ್ಟ್. ಅವ್ರನ್ನ ಕರ್ಸ್ಬಿಟ್ಟು ಮಾತಾಡಿಸಿದಾಗ, ಕೌನ್ಸಿಲಿಂಗ್ ಮಾಡಿಸಿದಾಗ, ಪ್ಲಸ್ ಫ್ಯಾಮಿಲಿ ಜೊತೆಗೆ ಮಾತಾಡಿದಾಗ ನಾವು, ಮೋಸ್ಟ್ ಆಫ್ ದೀಸ್ ವುಮೆನ್ ವಿದಿನ್ 2 weeks ಆರಾಮಾಗ್ಬಿಡ್ತಾರೆ. ಸೊ ಅಲ್ಲಿ ತನಕ ವಿ ವಿಲ್ ಟ್ರೈ ಟು ಪುಷ್ ದೆಮ್ ಟು ಬ್ರೆಸ್ಟ್ ಫೀಡ್. ಎಷ್ಟಾಗುತ್ತೆ ಅಷ್ಟು ಎನ್ಕರೇಜ್ ಮಾಡಿ ಪುಷ್ ಮಾಡ್ತೀವಿ. ಸಿವಿಯರ್ ಕೇಸಸ್ ಇದ್ದಾಗ, ಟ್ಯಾಬ್ಲೆಟ್ಸ್ ಅಥವಾ ರೀಸ್ಟ್ರೈನ್ಮೆಂಟ್ ಅವಶ್ಯಕತೆ ಇದ್ದಾಗ ನಾವು ಬ್ರೆಸ್ಟ್ ಫೀಡಿಂಗ್ ಸೇಫ್ ಟ್ಯಾಬ್ಲೆಟ್ಸ್ ನ ಕೊಟ್ಬಿಟ್ಟು ವಿ ವಿಲ್ ಟ್ರೈ ಟು ಎನ್ಕರೇಜ್ ದೆಮ್ ಟು ಬ್ರೆಸ್ಟ್ ಫೀಡ್. ಬಟ್ ಇದರಲ್ಲಿ ಬರೀ ಬಾಣಂತಿ ಅನ್ನೋದಕ್ಕಿಂತಲೂ ಫುಲ್ ಫ್ಯಾಮಿಲಿ ಹೌ ಇಟ್ ಇಸ್ ಟ್ರೀಟಿಂಗ್ ಹರ್, ಹೆಂಗ್ ಎನ್ಕರೇಜ್ ಮಾಡ್ತಾರೆ ಅನ್ನೋದು ಮುಖ್ಯ.
1: ಓಕೆ, ಫ್ಯಾಮಿಲಿ ಅಂತ ಹೇಳ್ತಾ ಇದ್ದೀರಾ, ಹೇಗೆ ಇರಬೇಕು ಆ ಫ್ಯಾಮಿಲಿ ಸಪೋರ್ಟ್ ಒಬ್ಬ ಹೊಸ ತಾಯಿ ಅಂದ್ರೆ, ಇವಾಗ ಮೊದಲನೇ ಸರಿ ತಾಯಿ ಆಗಿರುವಂತವ್ರಿಗೆ ಆ ಫ್ಯಾಮಿಲಿ ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಹೇಗಿರ್ಬೇಕು ಅಂತ ಹೇಳ್ತೀರಾ ಈ ಒಂದು ವಿಷಯದಲ್ಲಿ?
0: ಎಲ್ಲದ್ರ ಬಗ್ಗೆ ಮಾತಾಡ್ತೀವಿ, ಫ್ಯಾಮಿಲಿ ಬಗ್ಗೆ ವಿ ಆಲ್ವೇಸ್ ಫರ್ಗೆಟ್. ಈಗ ಎಷ್ಟೊಂದ್ ಜನ ಹೇಳ್ತಾರೆ ನನ್ನ ಬಾಣಂತಿಯಲ್ಲಿ ಹೆಂಗ್ ನೋಡ್ಕೊಂಡಿದ್ರು ಅನ್ನೋದು ತುಂಬಾ ನೆನಪಿರುತ್ತೆ ಅಂತ ಹೇಳಿ. ದಟ್ ಇಸ್ ವೆರಿ ಟ್ರೂ. ಯಾಕೆಂತ ಹೇಳಿದ್ರೆ, ಶಿ ಹ್ಯಾಸ್ ಗಾನ್ ಥ್ರೂ ಸೋ ಮಚ್. ಅವರೊಂದು ಹೊಸ ಜೀವ ಹೊರಗಡೆ ತಂದ್ರು, ನೀವು ರಿಸ್ಟ್ರಿಕ್ಷನ್ಸ್ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ, ಬಾಣಂತಿ ಅದ್ ಮಾಡಬಾರ್ದು, ಬಾಣಂತಿ ಇದ್ ಮಾಡಬಾರ್ದು, ತಿನ್ಬಾರ್ದು, ನೀರ್ ಕುಡಿಬಾರ್ದು, ಈ ತರದೆಲ್ಲ ತುಂಬಾ ತಪ್ಪು ಕಲ್ಪನೆಗಳಿದೆ. ಆ ತರ ತಪ್ಪು ಕಲ್ಪನೆಗಳು ನೀವು ಶೇರ್ ಮಾಡೋದು ಒಂದ್ ಕಡೆ ಇರುತ್ತೆ, ಅದನ್ನ ಫೋರ್ಸ್ ಮಾಡೋದು ಒಂದ್ ಕಡೆ ಇರುತ್ತೆ. ಸೊ ತುಂಬಾ ಜನ ಬಾಣಂತಿಯರಿಗೆ ಇಟ್ ಇಸ್ ಬೀಂಗ್ ಫೋರ್ಸ್ಡ್ ಅಪಾನ್, ನೀವು ಇದನ್ನ ಮಾಡಲೇಬಾರ್ದು, ರೂಮ್ ಇಂದ ಹೊರಗೆ ಬರಲೇಬಾರ್ದು, ಆ ತರ ಎಲ್ಲ ಇದ್ದಾಗ ಮೋಸ್ಟ್ ಆಫ್ ದ ಟೈಮ್ಸ್ ದೇ ಗೋಯಿಂಗ್ ಟು ಡಿಪ್ರೆಷನ್. ಸೊ ಇದನ್ನ ನಾವು ತಡೆಗಟ್ಟಬೇಕು. ಫ್ಯಾಮಿಲಿ ಆಸ್ ಅ ಹೋಲ್ ಬಾಣಂತಿನ ಸಪೋರ್ಟ್ ಮಾಡಬೇಕು. ಟೆಂಡರ್ ಲವಿಂಗ್ ಕೇರ್ ಅಂತ ಹೇಳ್ತೀವಿ ಮೋಸ್ಟ್ ಆಫ್ ಆಲ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ, ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅದೇ ಇರುತ್ತೆ. ಸೊ ನೀವ್ ಹೆಂಗ್ ನೋಡ್ಕೊಳ್ತೀರಾ ಬಾಣಂತಿನ, ಯಾವ ತರ ಮಾತಾಡಿಸ್ತೀರಾ, ಎಷ್ಟು ಆಕ್ಟಿವ್ ಆಗಿ ಇಡಕ್ ಆಗುತ್ತೆ ಅನ್ನೋದು ತುಂಬಾ ಮುಖ್ಯ. ಸೊ ಫ್ಯಾಮಿಲಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್.
1: ಖಂಡಿತ. ಅಂದ್ರೆ ಈಗ ಒಂದು ಮಹಿಳೆ ಕೆಲಸ ಮಾಡಬೇಕು ಅಂತಾಗ್ಲಿ, ಅಥವಾ ಅವಳನ್ನ ನಾವು ನೋಡ್ಕೊಳ್ಳುವಂತ ರೀತಿಯಲ್ಲಾಗ್ಲಿ, ಫ್ಯಾಮಿಲಿ ಖಂಡಿತ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡೇ ಮಾಡುತ್ತೆ. ಈಗ ಒಬ್ಬ ಬಾಣಂತಿನ ತಗೊಂಡಾಗ ಮೇಜರ್ ನಾವು ಕೇಳುವಂತ ಸಮಸ್ಯೆ ಅಂದ್ರೆ, ನನಗೆ ಯಾಕೋ ಹಾಲು ಬರ್ತಾ ಇಲ್ಲ, ನನ್ನ ಹಾಲು ನನ್ನ ಮಗುಗೆ ಸಾಕಾಗ್ತಾ ಇಲ್ಲ ಅನ್ಸುತ್ತೆ. ಅದಕ್ಕೆ ನೀವು ಮೆಡಿಕಲಿ ಏನಾದ್ರೂ ಟ್ರೀಟ್ಮೆಂಟ್ ಇದೆಯಾ ಹಾಲು ಬರೋದಕ್ಕೆ? ಡೆಫಿನೆಟ್ಲಿ ತುಂಬಾ ಟ್ರೀಟ್ಮೆಂಟ್ಸ್ ಇದೆ, ಟ್ಯಾಬ್ಲೆಟ್ಸ್, ಗ್ರಾನ್ಯೂಲ್ಸ್ ಅಂತ ಕೊಡ್ತೀವಿ. ಬಟ್ ಈ ತರ ಯಾವಾಗ ಬರ್ತಾರೆ ಗೊತ್ತಾ, ಮೋಸ್ಟ್ ಆಫ್ ದ ಪೇಷಂಟ್ಸ್ ಫಸ್ಟ್ ಫ್ಯೂ ಮಂತ್ಸ್ ಆಫ್ ಪ್ರೆಗ್ನೆನ್ಸಿ ಅಲ್ಲಿ ಏನಾಗುತ್ತೆ, ಹಾಲು ಕಂಟಿನ್ಯೂಸ್ ಆಗಿ ಸೋರ್ತಾ ಇತ್ತು ಮೇಡಮ್, ಇವಾಗ ನೋಡಿದ್ರೆ ಬರ್ತಾನೆ ಇಲ್ಲ, ನನ್ಗನ್ಸುತ್ತೆ ಸಡನ್ ಆಗಿ ಹಾಲು ಡ್ರಾಪ್ ಆಗಿದೆ ಅಂತ. ಈ 3-4 months ಆದ್ಮೇಲೆ ತುಂಬಾ ಜನ ಪೇಷಂಟ್ಸ್ ವಾಪಸ್ ಬರ್ತಾರೆ ಈ ತರ ಕೇಳ್ಕೊಂಡು. ಬಟ್ ಇದು ಯಾಕಾಗುತ್ತೆ ಅಂತ ಹೇಳಿದ್ರೆ, ದಟ್ ಇಸ್ ಹೌ ನ್ಯಾಚುರಲ್ ಮೆಕ್ಯಾನಿಸಮ್ ಇಸ್. ಮುಂಚೆ ಬಾಡಿಗೆ ಗೊತ್ತಿರಲ್ಲ ಎಷ್ಟು ಸೆಕ್ರೀಟ್ ಮಾಡಬೇಕು ಅಂತ ನಾನು ಹೇಳ್ದಂಗೆ. ಸೊ ಇವೆಂಚುಲಿ ಬಾಡಿಗೆ ಅರ್ಥ ಆಗುತ್ತೆ ಮಗುಗೆ ಎಷ್ಟು ಡಿಮ್ಯಾಂಡ್ ಸಪ್ಲೈ ಇದು. ಸೊ ಎಷ್ಟು ಡಿಮ್ಯಾಂಡ್ ಇರುತ್ತೆ ಅಷ್ಟು ಮಾತ್ರ ಸಪ್ಲೈ ಮಾಡ್ತಾ ಹೋಗುತ್ತೆ. ಸೊ ಎಲ್ಲಾ ತಾಯಿಗೆ ಅದೊಂದು ಸೆಲ್ಫ್ ಡೌಟ್ ಇದ್ದೇ ಇರುತ್ತೆ, ನಾನು ಪ್ರೊಡ್ಯೂಸ್ ಮಾಡ್ತಾ ಇರೋ ಹಾಲು ಸಾಕಾಗುತ್ತಾ ಮಗುಗೆ, ಸಾಕಾಗುತ್ತಾ ಮಗುಗೆ ಅಂತ. ಬಟ್ 95% ಆಫ್ ದ ಟೈಮ್ ಸಾಕಾಗ್ತಾ ಇರುತ್ತೆ, ಇಟ್ ಇಸ್ ಜಸ್ಟ್ ಯುವರ್ ಸೆಲ್ಫ್ ಡೌಟ್ ಅಷ್ಟೇ. ಕೆಲವೊಂದ್ಸರ್ತಿ ಸಾಕಾಗಿಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್, ಲೈಕ್ ತಾಯಿ ಬೇಜಾರು ಮಾಡ್ಕೊಂಡಿರ್ತಾರೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಮದರ್ ಟು ಬಿ ಹ್ಯಾಪಿ ಪೋಸ್ಟ್ ಪಾರ್ಟಮ್ ಅಲ್ಲಿ, ಬಿಕಾಸ್ ಏನೇ ಇಮೋಷನಲ್ ಚೇಂಜಸ್ ಆಗುತ್ತೆ ತಾಯಿಗೆ, ಅದೆಲ್ಲಾನು ನಮ್ಗೆ ಇಂಡೈರೆಕ್ಟ್ ಆಗಿ ಬ್ರೆಸ್ಟ್ ಮಿಲ್ಕ್ ನ ಕಡಿಮೆ ಮಾಡ್ಬಿಡುತ್ತೆ. ಡೈರೆಕ್ಟ್ ಲಿಂಕ್ ಇರೋದ್ರಿಂದ ಈ ತೊಂದರೆಗಳಾಗೋ ಚಾನ್ಸಸ್ ತುಂಬಾ ಜಾಸ್ತಿ. ಅದಕ್ಕೆ ನಾವು ಬಾಣಂತಿಯರಿಗೆ ಖುಷಿಯಾಗಿರಿ, ಆದಷ್ಟು ಒಳ್ಳೇದನ್ನ ಯೋಚನೆ ಮಾಡಿ, ಥಿಂಕ್ ಅಬೌಟ್ ದ ಹ್ಯಾಪಿ ಟೈಮ್ಸ್ ಅಂತಾನೆ ಹೇಳ್ತಾ ಇರ್ತೀವಿ. ಸೊ ಕೆಲವು ಟೈಮಲ್ಲಿ ಸ್ವಲ್ಪ ಸ್ಟ್ರೆಸ್ ಇದ್ದಾಗ, ನಿದ್ದೆ ಸರಿಗಾಗದೆ ಇದ್ದಾಗ, ಅಥವಾ ಮನೆಯದ ಏನಾದ್ರು ಸ್ಟ್ರೆಸ್ ಇದ್ದಾಗ, ಇಮೋಷನಲ್ ಬ್ರೇಕ್ ಡೌನ್ ಆದಾಗ ಹಾಲು ಕಡಿಮೆ ಅನ್ಸುತ್ತೆ. ಇದೆಲ್ಲ ಫ್ಯಾಕ್ಟರ್ಸ್ ತೆಗ್ದಾಗ ಇಮಿಡಿಯೇಟ್ಲಿ ಹಾಲು ವಾಪಸ್ ಬರಕ್ ಶುರು ಆಗುತ್ತೆ. ಸೊ ವಿ ಡೋಂಟ್ ಹ್ಯಾವ್ ಟು ವರಿ. ಅದಕ್ಕೂ ಮಿಕ್ಕಿ ಹಾಲು ಇನ್ನೂ ಕಡಿಮೆ ಅನ್ಸ್ತು ಅಂತ ಹೇಳಿದ್ರೆ ವಿ ಗಿವ್ ದಮ್ ಟ್ಯಾಬ್ಲೆಟ್ಸ್ ಟು ಇನ್ಕ್ರೀಸ್ ಮಿಲ್ಕ್.
0: ಓಕೆ, ಅದರಿಂದ ಮಗುಗೇನು ತೊಂದರೆ ಆಗೋದಿಲ್ವಾ? ನೋ, ಆಕ್ಚುಲಿ ಡಯಟ್ ಕೂಡ ಹೇಳ್ತೀವಿ, ತುಂಬಾ ಡಯಟರಿ ಐಟಮ್ಸ್ ಇರುತ್ತವೆ ದಟ್ ವಿಲ್ ಇನ್ಕ್ರೀಸ್ ದ ಲ್ಯಾಕ್ಟೇಷನ್. ಸೊ ಆ ತರ ಡಯಟ್

0: ಬೇರೆ ಐಟಮ್ಸ್ ಅಲ್ಲೂ ನಮ್ಗೆ ಬಂದಿಲ್ಲ ಹಾಲು ಅಂತ ಹೇಳಿದ್ರೆ ಮಾತ್ರ ವಿ ಅಡ್ವೈಸ್ ಫಾರ್ ಟ್ಯಾಬ್ಲೆಟ್ಸ್.
1: ಓಕೆ, ಈಗ ಎದೆ ಹಾಲು ಉತ್ಪನ್ನ ಆಗಬೇಕು ಅಂದ್ರೆ ಬೇಸಿಕಲಿ ಈ ಫುಡ್ ತಿಂದ್ರೆ ಆಗತ್ತೆ ಅನ್ನುವಂಥದ್ದಿದ್ರೆ ಯಾವ ಡಯೆಟ್ ನ ಫಾಲೋ ಮಾಡ್ಬೇಕಾಗತ್ತೆ?
0: ಗ್ಯಾಲೆಕ್ಟೋಗಾಗ್ಸ್ ಅಂತ ಹೇಳ್ತೀವಿ ಈ ತರ ಫುಡ್ಸ್ ಗೆ, ವಿಚ್ ವಿಲ್ ಇನ್ಕ್ರೀಸ್ ಬ್ರೆಸ್ಟ್ ಮಿಲ್ಕ್. ತುಂಬಾ ಇದೆ ನಮ್ಗೆ, ನಾವು ಸಹಜವಾಗಿ ಯೂಸ್ ಮಾಡುವಂಥದ್ದು ತುಂಬಾ ಫುಡ್ ಐಟಮ್ಸ್ ಆರ್ ಗ್ಯಾಲೆಕ್ಟೋಗಾಗ್ಸ್. ಬಟ್ ನಾನ್ ಹೇಳೋದು ಏನು ಅಂತ ಹೇಳಿದ್ರೆ, ರೆಗ್ಯುಲರ್ ನೀವು ಪ್ರೆಗ್ನೆನ್ಸಿಯಲ್ಲಿ ಏನ್ ಊಟ ಮಾಡಿದ್ರಿ ಅಷ್ಟೇ ಊಟ ಮಾಡಿದ್ರೆ ಸಾಕು. ಸ್ಪೆಸಿಫಿಕ್ ಆಗಿ ಇದನ್ ಕೊಡಿ ಇದನ್ ಕೊಡಿ ಅಂತ ಹೇಳೋದ್ರಕ್ಕಿಂತಲೂ ಯುವರ್ ಫುಡ್ ಶುಡ್ ಬಿ ವೆರಿ ರಿಚ್ ಇನ್ ಪ್ರೋಟೀನ್. ನಾವ್ ಹೆಂಗೆ ಪ್ರೆಗ್ನೆನ್ಸಿಯಲ್ಲಿ ಎಷ್ಟ್ ಚೆನ್ನಾಗಿ ನೋಡ್ಕೋತೀವಿ, ಸಡನ್ ಆಗಿ ಅವರ್ ಕಾನ್ಸಂಟ್ರೇಷನ್ ಕಂಪ್ಲೀಟ್ಲಿ ಮಗು ಮೇಲೆ ಶಿಫ್ಟ್ ಆಗ್ಬಿಡುತ್ತೆ. ಬಟ್ ತಾಯಿದು ನ್ಯೂಟ್ರಿಷಿಯಸ್ ಫುಡ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಈಗ ನಮ್ಮಲ್ಲೆಲ್ಲ ಉಂಡೆಗಳು ಮಾಡ್ಕೊಡ್ತಾರೆ ನೋಡಿ, ದಟ್ ಸೋ ಇಂಪಾರ್ಟೆಂಟ್. ಅದ್ರಲ್ಲಿ ಎಲ್ಲ ಇರೋದು ಗ್ಯಾಲೆಕ್ಟೋಗಾಗ್ಸ್, ಅದನ್ನೇ ಹೇಳ್ತೀವಿ ನಾವು. ಡ್ರೈ ಫ್ರೂಟ್ಸ್ ಕೊಡಿ, ಸೊಪ್ಪು, ತರಕಾರಿ, ಎಲ್ಲಾ ತರದ ಸೊಪ್ಪುಗಳಲ್ಲೂ ಇರುತ್ತೆ. ಕೆಲವೊಂದ್ಸರ್ತಿ ಪೇಷಂಟ್ಸ್ ಗೆ ತುಂಬಾ ಜನ ಹೇಳ್ತಾರೆ ಬಂದ್ಬಿಟ್ಟು, ನಮ್ಗೆ ಇಷ್ಟ ಆಗಿರೋ ತಿಂದ್ರೆ ಮಾತ್ರ ಹಾಲು ಬರುತ್ತೆ, ತಿನ್ನಿ, ಯಾಕೆ ತಿನ್ನಕ್ ಬಿಡ್ತಾ ಇಲ್ಲ ಅಂತಾನೆ ಹೇಳೋದು ನಾನು.
1: ಓಕೆ,
0: ಸೊ ಈ ಬ್ರೆಸ್ಟ್ ಕ್ರ್ಯಾಕ್ ಅಥವಾ ನಿಪ್ಪಲ್ ಕ್ರ್ಯಾಕ್ ಅಥವಾ ನಿಪ್ಪಲ್ ಪೇನ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಮಗು ಸರಿಯಾಗಿ ಲ್ಯಾಚ್ ಮಾಡಿಲ್ಲ ಅಂತ ಹೇಳಿದ್ರೆ, ಮೋಸ್ಟ್ ಆಫ್ ದ ಟೈಮ್ಸ್ ಈ ಪ್ರಾಬ್ಲಮ್ ನ ಅಡ್ರೆಸ್ ಮಾಡಲ್ಲ ಯಾರು. ಸೊ ಏನ್ ಮಾಡ್ಬಿಡ್ತಾರೆ, ಅಯ್ಯೋ ನೋವಾಗ್ತಾ ಇದೆ ಪೌಡರ್ ಹಲ್ ಹಾಕ್ಬಿಡೋಣ ಅಂತ. ಸೊ ಅದು ಅದೇ ಯೂಸ್ ಟು ಆಗೋಗ್ಬಿಡುತ್ತೆ. ಬಟ್ ಈ ಕ್ರ್ಯಾಕ್ಡ್ ನಿಪ್ಪಲ್ ಗೆ ಒಂದೇ ಟ್ರೀಟ್ಮೆಂಟ್ ಏನು ಅಂತ ಹೇಳಿದ್ರೆ, ಮಗು ಬಾಯಲ್ಲಿ ಆ ನಿಪ್ಪಲ್ನ ಇಟ್ಕೊಂಡು ಸೀಪ್ದಾಗ ಮಾತ್ರ ಅದು ವಾಸಿ ಆಗೋದು. ಸೊ ಅದೇ ಒಂದು ಮದ್ದು ಅದಕ್ಕೆ. ಸೊ ಬ್ರೆಸ್ಟ್ ನಿಪ್ಪಲ್ ಕ್ರ್ಯಾಕ್ ನಿಪ್ಪಲ್ ಪೇನ್ ಗೆ ಬ್ರೆಸ್ಟ್ ಫೀಡಿಂಗ್ ಗೆ ಆನ್ಸರ್. ಅದಕ್ಕೆ ನಾವು ತುಂಬಾ ಕ್ರೀಮ್ಗಳು ಎಲ್ಲ ಹೇಳಬಹುದು, ಬಟ್ ಮಗು ಬಾಯಲ್ಲಿ ಇಟ್ಕೊಂಡು ಸೀಪ್ದಾಗ ಮಾಯಿಶ್ಚರ್ ಇಂದಾನೇ ಕಡಿಮೆ ಆಗೋದು. ಇಷ್ಟೊಂದ್ಸರ್ತಿ ಪೂರ್ ಲ್ಯಾಚಿಂಗ್ ಅಂತ ಹೇಳಿದ್ರೆ ಬರೀ ನಿಪ್ಪಲ್ನ ಸೀಪ್ತಾ ಇರುತ್ತೆ ಮಗು, ಬಟ್ ಡಕ್ಟ್ಸ್ ಎಲ್ಲ ಏರಿಯೋಲಾ ಅಲ್ಲೇ ಇರುತ್ತೆ, ಅಂದ್ರೆ ಸುತ್ತಲೂ ಬ್ಲಾಕ್ ಕಲರ್ ಸರೌಂಡಿಂಗ್ ಇರುತ್ತಲ್ಲ ಅದರಲ್ಲಿ ಡಕ್ಟ್ಸ್ ಇರುತ್ತೆ. ಸೊ ಬೇಬಿ ಅಷ್ಟು ಸಾಕ್ತ ಏರಿಯೋಲ, ನಿಪ್ಪಲ್ನ ಅಲ್ಲ. ಎಷ್ಟೊಂದ್ಸರ್ತಿ ಬರೀ ನಿಪ್ಪಲ್ ಕಚ್ಚಿ ಕಚ್ಚಿ ಕಚ್ಚಿ ಅದಕ್ಕೆ ಹಾಲು ಬರಲ್ಲ, ಸೊ ಮಗುನೂ ಅಳ್ತಾ ಇರುತ್ತೆ, ತಾಯಿಗೂ ನೋವಾಗಿರುತ್ತೆ ಬರೀ ನಿಪ್ಪಲ್ ಕಚ್ಚಿಬಿಟ್ಟು. ಈ ಕಂಡೀಷನ್ ನ ಕರೆಕ್ಟ್ ಮಾಡಿದ ತಕ್ಷಣನೇ ಬ್ರೆಸ್ಟ್ ಫೀಡಿಂಗ್ ಸರಿ ಹೋಗ್ಬಿಡುತ್ತೆ. ಸೊ ನಿಪ್ಪಲ್ ಪೇನು ಕಡಿಮೆ ಆಗುತ್ತೆ, ನಿಪ್ಪಲ್ ಹೀಲು ಆಗುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಸರಿ ಹೋಗ್ಬಿಡುತ್ತೆ.
1: ಈಗ ನಾವ್ ಯಾವ್ದೇ ಒಂದು ಇದನ್ನ ತಗೊಂಡ್ರು ಕೆಲವೊಂದು ಚಾಲೆಂಜಸ್ ಅಂತ ಇದ್ದೇ ಇರುತ್ತೆ. ಸೊ ಈ ಬ್ರೆಸ್ಟ್ ಫೀಡಿಂಗ್ ಅಲ್ಲಿ ಒಬ್ಬ ಮಹಿಳೆಗೆ ಏನಾದ್ರೂ ಚಾಲೆಂಜಸ್ ಇರುತ್ತಾ?
0: ಡೆಫಿನೆಟ್ಲಿ ತುಂಬಾ ಚಾಲೆಂಜಸ್ ಇರುತ್ತೆ. ಫಸ್ಟ್ ಆಫ್ ಆಲ್ ಅವ್ರ ಮೂಡು, ಅವ್ರ ಪೇನ್, ವೆಜೈನಲ್ ಡೆಲಿವರಿನೇ ಆಗಿರ್ಲಿ, ಸಿಸೇರಿಯನ್ ಆಗಿರ್ಲಿ, ಶೀ ಹ್ಯಾಸ್ ಗಾನ್ ಥ್ರೂ ಅ ವೆರಿ ಬಿಗ್ ಪ್ರೊಸೀಜರ್. ಸೊ ಅದ್ರದ್ದು ಪೇನು, ಅದ್ರದ್ದು ಟ್ಯಾಬ್ಲೆಟ್ಸ್, ಎನಿ ಕಾಂಪ್ಲಿಕೇಶನ್ಸ್ ಇನ್ ಪ್ರೆಗ್ನೆನ್ಸಿ, ಅದ್ರದ್ದು ಎಲ್ಲ ಇಟ್ಕೊಂಡು ಅ ಮದರ್ ವಿಲ್ ಬಿ ರೆಡಿ ಟು ಫೀಡ್ ದ ಬೇಬಿ. ಸೊ ಇದನ್ನ ಫ್ಯಾಮಿಲಿ ಅಂಡ್ ಹಸ್ಬೆಂಡ್ ಶುಡ್ ಆಲ್ವೇಸ್ ಕೀಪ್ ಇಟ್ ಇನ್ ಮೈಂಡ್. ಅದಕ್ಕೆ ಎಷ್ಟು ನೀವು ಸೌಮ್ಯತೆಯಿಂದ ನಡ್ಕೊಳ್ತೀರಾ ಬಾಣಂತಿ ಹತ್ರ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ತುಂಬಾ ಕಷ್ಟಗಳಿದ್ರು ಮೋಸ್ಟ್ ವುಮೆನ್, ಐ ಥಿಂಕ್ ಇಂಡಿಯಾ ಅಲ್ಲಿ ನಾನ್ ನೋಡಿರೋಂಗೆ 99.9% ಆಫ್ ವುಮೆನ್ ವಿಲ್ ಸೇ ಎಸ್, ನಾನು ಎಷ್ಟೇ ಕಷ್ಟ ಆದ್ರೂ ಕಂಟಿನ್ಯೂ ಮಾಡ್ತೀನಿ ಮೇಡಮ್ ಬ್ರೆಸ್ಟ್ ಫೀಡಿಂಗು ಅಂತಾನೆ ಹೇಳ್ತಾರೆ. ಸೊ ಆ ಕಷ್ಟಗಳು ಇದ್ರೂ ಮಾಡ್ತಾರೆ ಅಂತಂತ ಹೇಳಿದ್ರೆ ದೇ ಆಲ್ ಆರ್ ಅವೇರ್ ಎಷ್ಟು ಹೆಲ್ಪ್ ಆಗುತ್ತೆ ಅಂತ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಆ ಅವೇರ್ನೆಸ್ ಮಗುಗ್ ಒಳ್ಳೇದಾಗ್ಲಿ ಅಂತ ಕುಡಿಸ್ತಾರೆ ಹೊರತು ಕುಡಿಸ್ಬೇಕಾದ್ರೆ ತಾಯಿಗೂ ಇರಲ್ಲ ನನಗೂ ಒಳ್ಳೇದಾಗುತ್ತೆ ಅಂತ. ಸೊ ಅದನ್ನ ಅವರು ನೆನ್ಪಿಟ್ಕೊಳ್ಬೇಕು. ದೇ ಶುಡ್ ನಾಟ್ ಫರ್ಗೆಟ್ ದೆಮ್ ಸೆಲ್ಸ್ ಆಸ್ ಮದರ್ ವೆನ್ ಅ ಬೇಬಿ ಕಮ್ಸ್.
1: ಖಂಡಿತ, ಆ ಒಂದು ಮೊಮೆಂಟ್ ಗೋಸ್ಕರನೇ ತಾಯಿ ಎಷ್ಟೋ ತಿಂಗಳುಗಳಿಂದ ಕಾಯ್ತಾ ಇರ್ತಾರೆ. ಬಟ್ ಆ ಮೊಮೆಂಟ್ ಬಂದ ತಕ್ಷಣ, ಈಗ ಮಗುನ ನೋಡಿದ ತಕ್ಷಣ ಆ ಒಂದು ಡೆಲಿವರಿ ಪೇನ್ ಕೂಡ ಮರ್ತು ಹೋಗುತ್ತೆ. ಬಟ್ ಬ್ರೆಸ್ಟ್ ಫೀಡಿಂಗ್ ಮಾಡ್ಬೇಕು ಅನ್ನೋ ಒಂದು ಭಯ ಶುರುವಾಗೋಗುತ್ತೆ. ಈಗ ನನ್ನ ಮಗು ಕುಡಿಯುತ್ತೋ ಇಲ್ವೋ ಆ ರೀತಿ ಭಯ ಇದ್ದಾಗ ಏನು ಮಾಡಬಹುದು ಒಬ್ಬ ಮಹಿಳೆ? ಹೇಳ್ತಾರಲ್ವಾ, ಪ್ರಾಕ್ಟಿಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಸೊ ಅದೇ ತರ ಯು ಹ್ಯಾವ್ ಟು ಕೀಪ್ ಫೀಡಿಂಗ್. ನಾವು ಫಸ್ಟ್ 2-3 ಡೇಸ್ ಆಕ್ಚುಲಿ ನಾವ್ ಏನಕ್ಕೆ ಇಟ್ಕೊಳ್ಳೋದು ಮದರ್ನ ಹಾಸ್ಪಿಟಲ್ ಅಲ್ಲಿ, ಇವನ್ ನಾರ್ಮಲ್ ಡೆಲಿವರಿ ಆದ್ರೂ ಕೂಡ ಅಂತ ಹೇಳಿದ್ರೆ, ಟು ಎನ್ಕರೇಜ್ ದೆಮ್ ಎವ್ರಿ 2 ಅವರ್ಸ್ ಫೀಡ್ ಮಾಡೋದು. ಸಿ ಇಟ್ ಇಸ್ ಅ ನ್ಯೂ ಬಾರ್ನ್ ಬೇಬಿ, ಅದು ಕೂಡ ಕಲ್ತ್ಕೊಳ್ಬೇಕಲ್ಲ, ಅದಕ್ಕೂ ಎವ್ರಿಥಿಂಗ್ ಇಸ್ ನ್ಯೂ ಫಾರ್ ದ ಬೇಬಿ ಆಲ್ಸೋ. ಸೊ ಅದು ಸಕ್ ಮಾಡೋದ್ ಕಲ್ತ್ಕೋಬೇಕು, ಯಾವ ತರ ಲ್ಯಾಚ್ ಮಾಡೋದು ಬೇಬಿ ಕೂಡ ಕಲ್ತ್ಕೋಬೇಕು. ಅದು ಓವರ್ ನೈಟ್ ಆಗೋಗಲ್ಲ, ಇಟ್ ಟೇಕ್ಸ್ ಅಟ್ ಲೀಸ್ಟ್ 4-6 ವೀಕ್ಸ್ ಕರೆಕ್ಟ್ ಆಗಿ ಬೇಬಿಗೆ. ಅದಕ್ಕೋಸ್ಕರನೇ 4-6 ಆದ್ಮೇಲೆ ಬೇಬಿ ವೇಟ್ ಗೇನ್ ಆಗೋದು ಕೂಡ, ಬಿಕಾಸ್ ಅದು ಅವಾಗ್ಲೇ ಕಲ್ತ್ಕೊಳ್ಳೋದು ಹೆಂಗೆ ಎಷ್ಟ್ರ ಮಟ್ಟಿಗೆ ಹಾಲು ಕುಡಿಬೇಕು, ಯಾವ ತರ ಸಕ್ ಮಾಡ್ಬೇಕು ಅಂತ. ಇನ್ ದ ಮೀನ್ ಟೈಮ್ ತಾಯಿ ಕೂಡ ಅವಾಗ್ಲೇ ಕಲ್ತ್ಕೊಳ್ಳೋದು ಹೆಂಗೆ ಹಿಡಿಯೋದು ಮಗುನ, ಯಾವ ತರ ಫೀಡ್ ಮಾಡೋದು, ಮಗು ಬಾಯಿ ಒಳಗಡೆ ನಿಪ್ಪಲ್ನ ಎಷ್ಟ್ರ ಮಟ್ಟಿಗೆ ಹಾಕ್ಬೇಕು ಅನ್ನೋದು ಕೂಡ ತಾಯಿಗೂ ಕೂಡ ಅವಾಗ್ಲೇ ಅರ್ಥ ಆಗೋದು. ಸೊ ಇಟ್ ಆಲ್ ಕಮ್ಸ್ ವಿತ್ ಪ್ರಾಕ್ಟಿಸ್. ಸೊ ಹುಟ್ಟದ ತಕ್ಷಣ ಎವ್ರಿ 2 ಅವರ್ಸ್ ಅಟ್ ಲೀಸ್ಟ್ ಫಸ್ಟ್ 15 ಡೇಸ್ ಎವ್ರಿ 2 ಅವರ್ಸ್ ಅವರು ಫೀಡ್ ಮಾಡಿದ್ರೆ ಪ್ರಾಕ್ಟಿಸ್ ಇಂದ ಗೊತ್ತಾಗುತ್ತೆ. ಅದಾದ್ಮೇಲಿಂದ ಇಟ್ ಇಸ್ ಡಿಮಾಂಡ್ ಅಂಡ್ ಸಪ್ಲೈ, ಯಾವಾಗ ಕೇಳುತ್ತೆ ಮಗು ಅವಾಗ ಮಾತ್ರ ಕುಡಿಸಿದ್ರೆ ಸಾಕು. ಎಷ್ಟು ರೆಸ್ಟ್ ಮಾಡಕ್ಕಾಗುತ್ತೆ ಈಗ ನಮ್ಮ ಇಂಡಿಯನ್ ಸಿನಾರಿಯೋ ಅಲ್ಲಿ ಅದು ಪ್ರಾಬ್ಲಮೇ ಅಲ್ಲ, ಬಿಕಾಸ್ ಒಂದು ಬಾಣಂತಿ ಅಂತ ಹೇಳಿದ್ರೆ ಎಷ್ಟೊಂದು ಜನ ಬರ್ತಾರೆ ಹೆಲ್ಪ್ ಮಾಡಕ್ಕೆ. ಸೊ ಆ ತರ ಇದ್ದಾಗ ಡೆಫಿನೆಟ್ಲಿ ತಾಯಿ, ಅಜ್ಜಿ, ಯಾರು ಇದ್ದೇ ಇರ್ತಾರೆ ಹೆಲ್ಪ್ಗೆ.

0: ಸೊ ಅದನ್ನ ಯುಟಿಲೈಸ್ ಮಾಡ್ಕೊಳ್ಬೇಕು ಅಷ್ಟೇ. ಶಿ ಹ್ಯಾಸ್ ಟು ರೆಸ್ಟ್ ಆಸ್ ಮಚ್ ಆಸ್ ಪಾಸಿಬಲ್.
1: ಖಂಡಿತ. ಈಗ ತಾಯಿಗೆ ಹುಷಾರಿಲ್ಲ ಅಂದ ತಕ್ಷಣ ಕುಡಿಸ್ಬೇಡ, ಮಗುಗೂ ಅದೇ ಬಂದ್ಬಿಡತ್ತೆ ಅನ್ನುವಂಥ ಒಂದು ಮೈಂಡ್ ಸೆಟ್ ಕೂಡ ನಮ್ಮ ಜನರಲ್ಲಿ ನಾನು ನೋಡಿದ್ದೀನಿ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ?
0: ಎಲ್ಲ ಬಾಣಂತಿಯರಿಗೆ ನಾನು ಹೇಳೋದು ಇಷ್ಟೇನೆ, ನೀವು ಎಲ್ರಿಗೂ ಮಾಸ್ಕ್ ಹಾಕೊಳ್ಳಿ ಅಂತ ಹೇಳಕ್ಕಾಗಲ್ಲ. ಸೊ ಯಾರೇ ಡೆಲಿವರಿ ಆಗಿದೆ ಅಂದ್ಮೇಲೆ ಎಷ್ಟೊಂದು ವಿಸಿಟರ್ಸ್ ಹಾಸ್ಪಿಟ್ಲಿಗೆ ಬಂದಿರ್ತಾರೆ, ನಾನು ಎಷ್ಟೊಂದ್ ಸರ್ತಿ ಬೈದು ಬೈದು ಆಚೆ ಕಳಿಸ್ಬೇಕಾಗತ್ತ. ಸೊ ಎಲ್ರಿಗೂ ಮಾಸ್ಕ್ ಹಾಕೊಳ್ಳಿ ಅಂತ ಹೇಳಕ್ಕಾಗಲ್ಲ ಅಂದ್ಮೇಲೆ ನಾವೇ ನಮ್ ಪ್ರಿಕಾಷನ್ಸ್ ನಾವೇ ತಗೊಳ್ಬೇಕು. ಬಿಕಾಸ್ ಇಷ್ಟೊಂದು ಕೊರೋನಾ ಆದ್ಮೇಲೆ ಸೀಂಗ್ ಆಲ್ ಕೈಂಡ್ ಆಫ್ ಡಿಸೀಸಸ್. ಸೊ ಈ ತರ ಯಾರೇ ಒಬ್ರು ರೆಸ್ಪಿರೇಟರಿ ಇನ್ಫೆಕ್ಷನ್ ಇಂದ ಬಂದ್ರು ಅಂತ ಹೇಳಿದ್ರು, ಸ್ಪೆಷಲಿ ಬಾಣಂತಿಯರಿಗೆ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಬೇಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬಾಣಂತಿ ಫಸ್ಟ್ ಮಾಸ್ಕ್ ಹಾಕೋಬೇಕು, ಅವಾಗ ಶಿ ವಿಲ್ ಪ್ರಿವೆಂಟ್ ಇಟ್ ಫ್ರಮ್ ಹ್ಯಾವಿಂಗ್ ಇಟ್ ಹರ್ ಸೆಲ್ಫ್ ಅಂಡ್ ಮಗು ಕೂಡ ಪ್ರಿವೆನ್ಷನ್ ಆಗುತ್ತೆ. ಬಟ್ ಒಂದ್ ವೇಳೆ ಬಂದ್ರೂ ಕೂಡ ಆಂಟಿಬಾಡೀಸ್ ಕೂಡ ತಾಯಿನೇ ಸೆಕ್ರೀಟ್ ಮಾಡ್ಬಿಟ್ಟು ಬ್ರೆಸ್ಟ್ ಮಿಲ್ಕ್ ಮೂಲಕ ಮಗುಗೆ ಹೋಗುತ್ತೆ. ಸೊ ಬಂದ್ರೂ ಕೂಡ ಇಟ್ ಇಸ್ ಬೆಟರ್ ತಾಯಿ ಬ್ರೆಸ್ಟ್ ಫೀಡ್ ಮಾಡೋದೇ ಒಳ್ಳೇದು.
1: ಹಾಗೆ ಈಗ ಅವ್ರೇನಾದ್ರೂ ಮೆಡಿಕೇಶನ್ ಅಲ್ಲಿ ಇದ್ರೆ ಅದರಿಂದ ಮಗುಗೇನು ತೊಂದರೆ ಆಗಲ್ವಾ?
0: ಡೆಲಿವರಿ ಆದ್ಮೇಲೆ ಚೇಂಜ್ ಮಾಡೇ ಮಾಡ್ತೀವಿ, ಬ್ರೆಸ್ಟ್ ಫೀಡಿಂಗ್ ಸೇಫ್ ಇರೋ ಮೆಡಿಕೇಶನ್ಸ್ ಮಾತ್ರ ಕೊಟ್ಟಿರ್ತೀವಿ. ಬಟ್ ಔಟ್ ಸೈಡ್ ಪ್ರಿಸ್ಕ್ರಿಪ್ಷನ್ ಯಾವುದೇ ತಗೊಳ್ಬೇಕಂದ್ರೂ ದೇ ಶುಡ್ ಆಲ್ವೇಸ್ ಥಿಂಕ್. ಯಾಕಂತ ಹೇಳಿದ್ರೆ ಹಾಲಿನ ಮೂಲಕ ಸೆಕ್ರೀಟ್ ಆಗುವಂತ ತುಂಬಾ ಮೆಡಿಕೇಶನ್ಸ್ ಇರುತ್ತೆ. ಎವ್ರಿ ಟೈಮ್ ಬಾಣಂತಿಯರಿಗೆ ನಾವು ಅದನ್ನೇ ಹೇಳ್ಬಿಟ್ಟೆ ಕಳಿಸೋದು. ಸೊ ವಾಟ್ ಎವರ್ ಮೆಡಿಕೇಶನ್ಸ್ ಕೊಟ್ಟಿರೋದು ಸೇಫ್ ಇನ್ ಬ್ರೆಸ್ಟ್ ಫೀಡಿಂಗ್ ಇರೋದನ್ನ ನೋಡ್ಬಿಟ್ಟೆ ಹಾಕಿರ್ತೀವಿ. ಮನೇಲೇನೋ ಮುಂಚೆ ತಗೊಂಡಿದ್ದನ್ನ ನಾನು ಈಗಲೂ ಅದನ್ನೇ ತಗೊಳ್ತೀನಿ ಅನ್ನಕ್ಕಾಗಲ್ಲ. ಸೊ ಯಾವಾಗ್ಲೂ ಒಂದ್ ಕನ್ಸಲ್ಟೇಷನ್ ಬರ್ಲೇಬೇಕು. ಸೊ ಮನೆ ಮದ್ದನ್ನು ಕೇಳ್ಬಿಟ್ಟೆ ಮಾಡೋದು ವಾಸಿ ನಾನು ಕೇಳಿದ್ರೆ.
1: ಓಕೆ. ಬ್ರೆಸ್ಟ್ ಮಿಲ್ಕ್ ಏನಿರುತ್ತೆ ಅದು ತುಂಬಾ ತೆಳು ಇರುತ್ತೆ, ಮಗುಗೆ ಪೌಷ್ಟಿಕಾಂಶನೇ ಸಿಗಲ್ಲ, ಹಾಗಾಗಿ ನೀನ್ ಅದನ್ನೂ ಕುಡಿಸು, ಎಕ್ಸ್ಟ್ರಾ ಹಾಲು ಕುಡಿಸೋಣ ಸ್ಟಾರ್ಟಿಂಗ್ ಮಂತ್ಸ್ ಅಲ್ಲೇ ಅಂತ ಹೇಳ್ತಾರಲ್ಲ, ಅದರ ಬಗ್ಗೆ ಏನ್ ಹೇಳ್ಬೋದು?
0: ಸ್ಟಾರ್ಟಿಂಗ್ ಸಿಕ್ಸ್ ಮಂತ್ಸ್ ಮಗುಗೆ ನೀರು, ಹಾಲು, ಊಟ, ಎವ್ರಿಥಿಂಗ್ ಇಸ್ ಬ್ರೆಸ್ಟ್ ಮಿಲ್ಕ್. ಅರ್ಥ ಆಯ್ತಾ? ಸೊ ಬ್ರೆಸ್ಟ್ ಮಿಲ್ಕ್ ನಾವು ಸ್ಟಾರ್ಟಿಂಗ್ 5-10 minutes ಬರೋದು ತೆಳು ಇದ್ರು ಕೊನೆ ಕೊನೆಗೆ ಅಟ್ ಲೀಸ್ಟ್, ಅದಕ್ಕೆ ಹೇಳದ್ ನಾವು ಒಂದ್ ಬ್ರೆಸ್ಟ್ ಇಂದ ಅಟ್ ಲೀಸ್ಟ್ 10-15 minutes ಫೀಡ್ ಮಾಡಿ ಅಂತ ಹೇಳಿ. ಬಿಕಾಸ್ ಹೈಂಡ್ ಮಿಲ್ಕ್ ಅಂಡ್ ಫೋರ್ ಮಿಲ್ಕ್ ಅಂತ ಒಂದ್ ಕಾನ್ಸೆಪ್ಟ್ ಹೇಳ್ತೀವಿ ನಾವು. ಫೋರ್ ಮಿಲ್ಕ್ ಎಲ್ಲ ವಾಟರ್ ರಿಚ್ ಕಂಟೆಂಟ್ ಇರುತ್ತೆ, ಹೈಂಡ್ ಮಿಲ್ಕ್ ಅಲ್ಲಿ ಪ್ರೋಟೀನ್, ಕಾರ್ಬ್ಸ್, ಫ್ಯಾಟ್ ಎಲ್ಲಾನು ಇರುತ್ತೆ ಅದರಲ್ಲಿ. ಸೊ ಫುಲ್ ಬ್ರೆಸ್ಟ್ ಎಂಟಿ ಆಗೋ ತನಕ ಫೀಡ್ ಮಾಡಿ ಅನ್ನೋದು ಅದಕ್ಕೇನೆ. ಸೊ ಆ ತರ ಫೀಡ್ ಮಾಡಿದಾಗ ತಿಳಿಯಾಗ್ಲಿ ಏನಾಗ್ಲಿ ತಾಯಿ ಮಿಲ್ಕೆ ಎಲ್ಲಾನು ಪಾಪುಗೆ, ಅದು ಬಿಟ್ಟು ಬೇರೆ ನೀರ್ ಕುಡಿಸೋದು ಅವಶ್ಯಕತೆ ಇಲ್ಲ, ಊಟ ಮಾಡಿಸೋದು ಅವಶ್ಯಕತೆ ಇಲ್ಲ ಅಂಟಿಲ್ 6 months ಡೆಫಿನೆಟ್ಲಿ.
1: ಈಗ ಹೇಳಿದ್ರಿ ಒಂದ್ಸತಿ ಲೆಫ್ಟ್ ಒಂದ್ಸತಿ ರೈಟ್ ಹಂಗೆ ಕುಡಿಸ್ಬೇಕು ಅಂತ, ಎಷ್ಟೋ ಜನ ಬರೀ ಒಂದೇ ಕಡೆ ಅಭ್ಯಾಸ ಮಾಡ್ಬಿಟ್ಟಿರ್ತಾರಲ್ಲ, ಅದು ತಪ್ಪ ಸರಿನಾ? ಸೊ ನಾನು ನನ್ನ ಪೇಷಂಟ್ಸ್ ಗೆ ಯಾವಾಗ್ಲೂ ಅದನ್ನೇ ಹೇಳೋದು, ಒಂದ್ ರಬ್ಬರ್ ಬ್ಯಾಂಡ್ ಹಾಕೊಳ್ಳಿ ಅಂತ ತುಂಬಾ ಹೇಳ್ತಾ ಇರ್ತೀನಿ. ಬಿಕಾಸ್ ಯಾವ ಸೈಡ್ ಇಂದ ಫೀಡ್ ಮಾಡಿರ್ತಾರೆ ಬಾಣಂತಿಗೆ ಅವ್ರದೇ ಆಗಿರೋ ಸ್ಟ್ರೆಸ್ ಇರೋದ್ರಿಂದ ಎಷ್ಟೊಂದ್ಸರ್ತಿ ನಿದ್ದೆಗೆಟ್ಟಿರ್ತಾರೆ, ಊಟ ಸರಿಗಾಗಿರಲ್ಲ. ಸೊ ದೇ ವಿಲ್ ಆಲ್ ಬಿ ಫ್ರಸ್ಟ್ರೇಟೆಡ್, ಆ ಟೈಮಲ್ಲಿ ಯಾವ ಕಡೆಯಿಂದ ಕೊಡ್ಸಿದೀವಿ ಅಂತಾನೆ ಮರ್ತೋಗುತ್ತೆ ಮೇಡಮ್ ಅಂತ ಹೇಳ್ತಾರೆ. ಸೊ ನಾನು ಐ ಹ್ಯಾಡ್ ರೆಡ್ ಇಟ್ ಸಮ್ವೇರ್. ಸೊ ಯಾವ ಸೈಡ್ ಇಂದ ಫೀಡ್ ಮಾಡಿರ್ತೀರಾ ಆ ಕಡೆ ರಬ್ಬರ್ ಬ್ಯಾಂಡ್ ಹಾಕೊಂಬಿಡಿ, ಸೊ ದಟ್ ಯು ಕ್ಯಾನ್ ಚೇಂಜ್ ನೆಕ್ಸ್ಟ್ ಟೈಮ್. ಕ್ರಂಚಿ ಎಲ್ಲ ಬರುತ್ತಲ್ವಾ, ಸೊ ಆ ತರದ್ದು. ಸೊ ಏನಾದ್ರು ಒನ್ ಟ್ರಿಕ್ಸ್ ಯೂಸ್ ಮಾಡಿ ವಿ ಹ್ಯಾವ್ ಟು ಫೀಡ್ ಫ್ರಮ್ ಬೋತ್ ಬ್ರೆಸ್ಟ್. ಒಂದೇ ಬ್ರೆಸ್ಟ್ ಇಂದ ಫೀಡ್ ಮಾಡ್ತಾ ಹೋದ್ರೆ ಇನ್ನೊಂದ್ ಕಡೆ ಹಾಲ್ ಕಟ್ಕೊಳ್ಳುತ್ತೆ. ಐ ಹ್ಯಾವ್ ಲಿಟ್ರಲಿ ಹ್ಯಾಡ್ ಅ ಪೇಷಂಟ್, ನಾನು ಪಿಜಿ ಮಾಡ್ತಿರ್ಬೇಕಾದ್ರೆ ನಮ್ಗೆ ಕೊಯ್ದ್ಬಿಟ್ಟು ಹಾಲ್ನೆಲ್ಲ ಹೊರಗ್ ತೆಗಿಬೇಕಾಗಿತ್ತು, ಮ್ಯಾಸ್ಟೈಟಿಸ್ ಆಗಿ ಇನ್ಫೆಕ್ಷನ್ ಆಗಿ ಅದನ್ನ ಹೊರಗ್ ತೆಗಿಬೇಕಾಗಿತ್ತು. ಈ ತರ ಎಕ್ಸಾಂಪಲ್ಸ್ ಕೊಟ್ಬಿಟ್ಟೆ ಹೇಳ್ತೀನಿ ನಾನು, ಆ ತರ ಮಾಡ್ಕೋಬಿಡಿ, ಎರಡು ಬ್ರೆಸ್ಟ್ ಇಂದ ಈಕ್ವಲ್ ಫೀಡಿಂಗ್ ಹೋಗ್ಬೇಕು ಅಂತ ಹೇಳಿ. ಓಕೆ.
0: ತುಂಬಾ ಬೇಜಾರ್ ಕೂಡ ಆಗೋದು ಅಂತ ಹೇಳಿದ್ರೆ ಸಿವಿಟಿ, ಸಿವಿಟಿ ಅಂದ್ರೆ ಸೆರೆಬ್ರಲ್ ವೀನಸ್ ಥ್ರೋಂಬೋಸಿಸ್. ಈ ಬಾಣಂತಿಯರಿಗೆ ನೀರ್ ಕೊಡದೇ ಇರೋದು ಅಥವಾ ಬಿಸಿ ನೀರೇ ಕುಡೀರಿ ಅಂತ ಒತ್ತಾಯ ಮಾಡೋದು, ಬಿಸಿ ನೀರೇ ಕುಡಿತಾ ಹೋದ್ರೆ ಎಷ್ಟೊಂದ್ ಜನಕ್ಕೆ ಅಭ್ಯಾಸ ಇರಲ್ಲ ಬಿಸಿ ನೀರ್ ಕುಡಿಯಂಗಾಗಲ್ಲ. ಸೊ ದೇ ಎಂಡ್ ಅಪ್ ಡ್ರಿಂಕಿಂಗ್ ಸ್ಮಾಲ್ ಅಮೌಂಟ್ ಆಫ್ ವಾಟರ್. ಅದ್ರ ಜೊತೆಗೆ ಏನ್ ಮಾಡ್ತಾರೆ, ಕಾಯಿಸೋದು, ಸ್ಟೀಮ್ ಬಾತ್ಸ್ ಕೊಡೋದು. ಸೊ ನೀರು ಕೊಡ್ತಾ ಇಲ್ಲ, ಅದ್ರ ಜೊತೆಗೆ ಇಷ್ಟೊಂದು ಸ್ವೆಟ್ ಆದಾಗ ನೀರಿನ ಅಂಶ ಕಡಿಮೆ ಆಗಿ ರಕ್ತ ಹೆಪ್ಪಕಟ್ಟಕ್ಕೆ ಶುರುವಾಗುತ್ತೆ. ಸೊ ಆ ರಕ್ತ ಹೆಪ್ಪಕಟ್ಟೋದು ಬ್ರೈನ್ ಅಲ್ಲಿ ಶುರುವಾದಾಗ ಪ್ಯಾರಾಲಿಸಿಸ್ ಆಗಿ ಸ್ಟ್ರೋಕ್ ಆಗಿ ಬರೋಂತ ತುಂಬಾ ಚಾನ್ಸಸ್ ಇರುತ್ತೆ. ಸೊ ಈ ತರ ಆಗಿ ತಾಯಿಗಳನ್ನ ಕಳ್ಕೊಂಡಿರೋ ಸಾಧ್ಯತೆಗಳು ಇದೆ. ಸೊ ಅದೊಂದು ತುಂಬಾ ಬೇಜಾರಾಗುತ್ತೆ, ದಟ್ ಇಷ್ಟು ಹೇಳಿದ್ರು ಮನೆಗೆ ಹೋಗಿ ಅದೇ ಮಾಡ್ತಾರೆ ಅನ್ನೋದೊಂದು ಮೈ ಕಂಪ್ಲೇಂಟ್ ಆಸ್ ಅ ಆಬ್ಸ್ಟಿಟ್ರಿಷಿಯನ್.
1: ಖಂಡಿತ. ನೀವು ಹೇಳಿದ್ರಿ ಹಾಲು ಕಟ್ಕೊಂಡಾಗ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ. ಒಂದು ಸತಿ ಈ ವೀನಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆದ್ಮೇಲೆ, ಈ ಬ್ರೆಸ್ಟ್ ಫೀಡಿಂಗ್ ನ ನಿಲ್ಲಿಸ್ಬೇಕು ಅಂತ ತಾಯಿ ಶುರು ಮಾಡಿದ ಮೇಲೆ ಎಷ್ಟು ಕಷ್ಟ ಆಗತ್ತೆ ಒಬ್ಬ ತಾಯಿಗೆ ಅದು.
0: ಸೊ ಫಿಸಿಕಲ್ ಚೇಂಜಸ್ ಅಲ್ಲದೆ ತುಂಬಾ ಇಮೋಷನಲ್ ಚೇಂಜಸ್ ಕೂಡ ಇರುತ್ತೆ ತಾಯಿಗೆ. ಬಿಕಾಸ್ ಅದೊಂದು ಬಾಂಡಿಂಗ್ ಬ್ರೆಸ್ಟ್ ಫೀಡಿಂಗ್, ಬೈ ಯೂಶಲಿ ಅಟ್ ಲೀಸ್ಟ್ 2 years ತನಕ ಫೀಡ್ ಮಾಡಿ ಅಂತ ಹೇಳ್ತೀವಿ. ಸೊ 2 ವರ್ಷದಿಂದ ಪಾಪುಗೆ ಹಾಲ್ ಕುಡಿಸಿರೋ ತಾಯಿ ಸಡನ್ ಆಗಿ ಆ ಡಿಸಿಷನ್ ತಗೊಳ್ಬೇಕು ಅಂತ ಹೇಳಿದ್ರೆ ಇಟ್ಸ್ ಅ ವೆರಿ ಬಿಗ್ ಡಿಸಿಷನ್ ಇವನ್ ಫಾರ್ ಹರ್. ಫಿಸಿಕಲಿ ಚೇಂಜಸ್ ಅಗೇನ್, ಬ್ರೆಸ್ಟ್ ಎದೆ ಕಟ್ಕೊಳ್ತಾ ಇರುತ್ತೆ, ಅದ್ರ ಜೊತೆಗೆ ಪೇನ್ ಇರುತ್ತೆ, ಟೆಂಡರ್ನೆಸ್ ಇರುತ್ತೆ. ಸೊ ಹಿಂಗೆಲ್ಲ ಇದ್ದಾಗ ಅದ್ರ ಜೊತೆಗೆ

0: ಇಮೋಷನಲ್ ಡ್ಯಾಮೇಜ್ ಕೂಡ ಇರುತ್ತೆ. ದಟ್ ಶಿ ಇಸ್ ಕಟ್ಟಿಂಗ್ ದಟ್ ಕನೆಕ್ಷನ್ ಶಿ ಹ್ಯಾಡ್ ವಿತ್ ದ ಬೇಬಿ ಫಾರ್ ಆಲ್ಮೋಸ್ಟ್ ಸಿನ್ಸ್ ದ ಬೇಬಿ ವಾಸ್ ಬಾರ್ನ್ ಅಲ್ವಾ. ಸೊ ಈ ತರ ಚೇಂಜಸ್ ಇದ್ದಾಗ ವಿ ಕೌನ್ಸಿಲ್ ದೆಮ್. ಸೊ ಟ್ಯಾಬ್ಲೆಟ್ಸ್ ಕೊಡ್ತೀವಿ, ಹಾಲು ನಿಲ್ಲು ಹಂಗೆ, ಅದ್ರ ಜೊತೆಗೆ ಎದೆ ಟೈಟ್ ಆಗಿ ಕಟ್ಕೊಳ್ಳಿ ಅಂತ ಹೇಳ್ತೀವಿ. ಎಷ್ಟೊಂದು ಪೇಷಂಟ್ಸ್ ಹೇಳ್ತಾರೆ ನಂಗೆ ಬಂದ್ಬಿಟ್ಟು, ಅವನ್ ವಾರ ಅಮ್ಮನ ಮನೆ ಕಳಿಸ್ಬಿಟ್ಟು ಹಾಲು ಬಿಡಿಸ್ತೀನಿ ಅಂತ. ದಟ್ ಇಸ್ ಆಲ್ಸೋ ಇನ್ ಅ ವೇ ಗುಡ್, ಬಿಕಾಸ್ ತಾಯಿಗೂ ಶಿ ವಿಲ್ ಹ್ಯಾವ್ ದಟ್ ರಿಲೀಫ್, ಶಿ ವಿಲ್ ಹ್ಯಾವ್ ಲೆಸ್ ಇಮೋಷನಲ್ ಬರ್ಡನ್. ಮಗು ಮುಂದೆ ಇದ್ರೆ ಬೇಜಾರಾಗ್ತಾ ಇರುತ್ತೆ. ಸೊ ಐ ಸಪೋರ್ಟ್ ದಟ್ ಆಸ್ ಅ, ಇಟ್ ಇಸ್ ಸಮಥಿಂಗ್ ವಿಚ್ ಐ ಪ್ರಾಕ್ಟಿಸ್. ಐ ಸೇ ಕಳಿಸಿ ಆರಾಮಾಗಿ, ಯು ವಿಲ್ ಆಲ್ಸೋ ಫೀಲ್ ಕಂಫರ್ಟಬಲ್. ಇನ್ ಟೂ ಇಯರ್ಸ್ ನಿದ್ದೆ ಮಾಡದೆ ಇರೋದು ಅಟ್ಲೀಸ್ಟ್ ಒಂದ್ ವಾರದಲ್ಲಿ ಆಗುತ್ತೆ.
1: ಹೌದು,
0: ಅದೇ ಶಿ ವಿಲ್ ಫೀಲ್ ಕಂಫರ್ಟಬಲ್, ಅಟ್ಲೀಸ್ಟ್ ಒನ್ ಅಡ್ವಾಂಟೇಜ್ ಶಿ ವಿಲ್ ಸಿ ಔಟ್ ಆಫ್ ಸ್ಟಾಪಿಂಗ್ ದ ಬ್ರೆಸ್ಟ್ ಫೀಡಿಂಗ್ ಅಂತ.
1: ಓಕೆ, ಅದರಿಂದ ಮತ್ತೆ ತಾಯಿಗೆ ಏನು ತೊಂದರೆ ಆಗೋದಿಲ್ವಾ?
0: ಅಟ್ಲೀಸ್ಟ್ ಟೂ ಇಯರ್ಸ್ ತನಕ ಮಾಡಿ ಅಂತ ಹೇಳ್ತೀವಿ. ಇನ್ನೂ ಮಾಡಿದ್ರೆ ಒಳ್ಳೇದು, ಬಟ್ ಟೂ ಇಯರ್ಸ್ ತನಕ ಮಾಡಿದ್ರೆ ಮಗುಗೆ ತುಂಬಾ ಬೆನಿಫಿಟ್ಸ್ ಇರುತ್ತೆ. ಅದ್ರ ಬ್ರೈನ್ ಡೆವಲಪ್ಮೆಂಟ್, ಹೌ ಇಟ್ ಇಸ್ ಗೋಯಿಂಗ್ ಟು ಡೂ ವೆಲ್ ಇನ್ ಲೈಫ್ ಅನ್ನೋದು ಕೂಡ ಇರುತ್ತೆ.
1: ಓಕೆ ಮ್ಯಾಮ್, ನಾವು ಮಾತನಾಡ್ತಾ ಕಾರ್ಯಕ್ರಮದ ಕಡೆ ಹಂತಕ್ಕೆ ಬಂದಿದೀವಿ. ಈಗ ಒಬ್ಬ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವಂತ ನೀವು, ಒಬ್ಬ ತಾಯಿಗೆ ನಿಮ್ಮ ಕಡೆಯಿಂದ ನಮ್ಮ ಸ್ತನ್ಯಪಾನ ಜಾಗೃತಿ ಸಪ್ತಾಹದ ಅಂಗವಾಗಿ ಏನಾದರೂ ಸಲಹೆ ಕೊಡಬಹುದು ಅಂದ್ರೆ ಏನ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ?
0: ಪ್ರೆಗ್ನೆನ್ಸಿಯಲ್ಲಿ ಆದ್ರೆ ಐ ವುಡ್ ಟೆಲ್ ಆಲ್ ಆಫ್ ದೆಮ್, ಪ್ಲೀಸ್ ಎಕ್ಸಸೈಸ್ ಮಾಡಿ, ಆಕ್ಟಿವ್ ಆಗಿರಿ. ನಾರ್ಮಲ್ ಡೆಲಿವರಿ ಅನ್ನೋದು ಮ್ಯಾಜಿಕ್ ಅಲ್ಲ, ಸಡನ್ ಆಗಿ 9 ತಿಂಗಳು ಆದ್ಮೇಲೆ ಒಂದ್ ದಿವಸ ಆಗುವಂತದ್ದು ಇದು ಅಲ್ಲ. ಎಷ್ಟು ಪ್ರೆಗ್ನೆನ್ಸಿಯಲ್ಲಿ ಆಕ್ಟಿವ್ ಇರ್ತೀರಾ, ಎಷ್ಟು ಒಳ್ಳೆ ಆಹಾರ ಸೇವನೆ ಮಾಡ್ತೀರಾ, ಅದ್ ತುಂಬಾ ಎಫೆಕ್ಟ್ ಆಗುತ್ತೆ ಡ್ಯೂರಿಂಗ್ ಯುವರ್ ಡೆಲಿವರಿ ಟೈಮ್. ಬಾಣಂತಿಯರಿಗೆ ಐ ವುಡ್ ಸೇ, ಯಾರೆಲ್ಲ ಹೆಲ್ಪ್ ಮಾಡಕ್ ಬರ್ತಾರೆ ಹೆಲ್ಪ್ ಮಾಡಿಸ್ಕೊಳ್ಳಿ, ಬಿಕಾಸ್ ಆ ಟೈಮಲ್ಲಿ ನಿಮ್ಗೆ ಬೇಕೇ ಬೇಕು. ಸೊ ಎಷ್ಟು ರೆಸ್ಟ್ ಮಾಡಕ್ಕಾಗತ್ತೆ, ಎಷ್ಟು ಚೆನ್ನಾಗಿ ಊಟ ತಿಂಡಿ ತಿನ್ನಕ್ಕಾಗತ್ತೆ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಇನ್ ದ ಪ್ರೊಸೆಸ್ ಆಫ್ ಬೀಯಿಂಗ್ ಅ ಮದರ್. ಡೋಂಟ್ ಫರ್ಗೆಟ್ ದಟ್ ಯು ಆರ್ ಆಲ್ಸೋ ಅ ವುಮೆನ್.
1: ಖಂಡಿತ, ಆದಷ್ಟು ನಮ್ಮ ದೇಶದಲ್ಲಿ ಅಂದ್ರೆ ಈಗ ಹಿಂಜರಿಕೆತನ ಬಿಟ್ಟು ಮಗುಗೆ ಬೇಕು ಅಂದ ತಕ್ಷಣ ಬ್ರೆಸ್ಟ್ ಫೀಡಿಂಗ್ ನ ಮಾಡ್ಲಿ ಅನ್ನೋ ಒಂದು ಜಾಗೃತಿ ಮೂಡಿಸೋದಕ್ಕೋಸ್ಕರನೇ ನಾವು ಈ ವಿಶ್ವ ಸ್ತನ್ಯಪಾನ ಜಾಗೃತಿ ಸಪ್ತಾಹವನ್ನ ಆಚರಿಸ್ತಾ ಇದೀವಿ. ನಮ್ಮಲ್ಲಿರೋ ಸಾಕಷ್ಟು ಮಹಿಳೆಯರು ಕೂಡ ಇದರ ಬಗ್ಗೆ ಒಂದು ಅರಿವು ಮೂಡಿಸ್ಕೊಂಡು ಅವರ ಒಂದು ದೇಶಕ್ಕೆ ಒಂದು ಕೊಡುಗೆ ಆಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಬ್ಬ ತಾಯಿಯಾಗಿ ಸ್ತನ್ಯಪಾನ ಮಾಡೋದು ಆಕೆಗೆ ಎಷ್ಟು ಮುಖ್ಯ ಅನ್ನೋ ವಿಷಯವಾಗಿ ನಮ್ಗೆ ತಿಳಿಸ್ಕೊಟ್ಟದಕ್ಕಾಗಿ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರಿಗೆ ಆಕಾಶವಾಣಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ತಾಯಿಯ ಎದೆ ಹಾಲಿನ ಮಹತ್ವ ಕುರಿತು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಪ್ರಸ್ತುತಿ ಕೀರ್ತನಾ ವಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಅಜ್ಜ, ಇದು ಯಾವ ಗಿಡ?
2: ಟ್ಯಾಂಗರೀನ್. ತುಂಬಾ ಹಸಿಯಾಗಿರುತ್ತೆ, ಕೇಳಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
1: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
2: ಯಾಕೆ?
1: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
2: ಓ ಥ್ಯಾಂಕ್ಸ್ ಕಪ್ಪು, ಮಜಾವಾಡೆ. ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ.
3: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
4: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು

0: ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆಯ ಯೋಜನೆ ನಮ್ಮ ಕ್ಲಿನಿಕ್.
4: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
3: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
4: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
3: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
4: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
3: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
4: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9 ರಿಂದ ಸಂಜೆ 4:30 ರವರೆಗೆ ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
3: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
4: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
3: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಮನಸ್ಸಿನ ವಿಡಿಯೋ, ಭಾವದ ಆಡಿಯೋ. ಆಕಾಶವಾಣಿ
5: ಆಕಾಶವಾಣಿ
0: ಆಕಾಶವಾಣಿ
5: ಆಕಾಶವಾಣಿ
0: ಆಕಾಶವಾಣಿ
5: ಆಕಾಶವಾಣಿ
0: ಸದಾ ನಿಮ್ಮೊಂದಿಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ಆಗಸ್ಟ್ 1ರಿಂದ 8ನೇ ತಾರೀಖಿನವರೆಗೂ ಎಲ್ಲೆಡೆ ಸ್ತನ್ಯಪಾನ ಸಪ್ತಾಹವನ್ನಾಗಿ ಆಚರಿಸಲಾಗುತ್ತದೆ. ಈ ಒಂದು ಸಂದರ್ಭದಲ್ಲಿ ಸ್ತನ್ಯಪಾನದ ಮಹತ್ವ, ಈ ಕುರಿತಂತೆ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞೆ ಡಾಕ್ಟರ್ ಕವಿತಾ ಐತಾಳ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್. ನಂತರ ಚಿಕ್ಕ ಮಕ್ಕಳಲ್ಲಿ ಮಲಬದ್ಧತೆ, ಈ ಕುರಿತಂತೆ ಡಾಕ್ಟರ್ ಅಕ್ಷಯ್ ಕಲಾವಂತ್ ಅವರಿಂದ ಮಾಹಿತಿ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಸ್ತನ್ಯಪಾನದ ಮಹತ್ವ, ಈ ಕುರಿತಂತೆ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞೆ ಡಾಕ್ಟರ್ ಕವಿತಾ ಐತಾಳ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್.
2: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಆಗಸ್ಟ್ 1ನೇ ತಾರೀಖಿನಿಂದ 7ನೇ ತಾರೀಖಿನವರೆಗೆ ಸ್ತನ್ಯಪಾನ ಸಪ್ತಾಹವನ್ನಾಗಿ ಆಚರಿಸ್ತೀವಿ. ಒಬ್ಬ ಹೆಣ್ಣಿನ ಜೀವನ ಪರಿಪೂರ್ಣ ಆಗುವುದು ಆಕೆ ತಾಯಿ ಆದಾಗಲೇನೆ. ತಾಯಿ ಆದ ಸಂದರ್ಭದೊಳಗ ಆಕೆ ತನ್ನ ಮಗುವನ್ನ ಎದೆಗಪ್ಪಿಕೊಂಡು ಪ್ರೀತಿ ಮಾಡ್ತಾ ತಲೆ ನೇವರಿಸ್ತಾ ತನ್ನ ಸ್ತನ್ಯಪಾನವನ್ನ ಮಾಡಿದಾಗ ಆ ಮಗುವಿಗೂ ತಾಯಿಗೂ ಸಿಗುವಂತಹ ಸಂತೃಪ್ತಿಯನ್ನ ವರ್ಣಿಸ್ಲಿಕ್ಕೆ ಶಬ್ದಗಳೇ ಇಲ್ಲ.

0: ಈ ಸ್ತನ್ಯಪಾನದ ಮಹತ್ವ ಏನು? ಸ್ತನ್ಯಪಾನವನ್ನ ಎಷ್ಟು ದಿನಗಳ ಕಾಲ ಮಾಡಬೇಕು? ಇದರಲ್ಲಿ ಇರುವಂತಹ ಪ್ರಮುಖ ಅಂಶಗಳು ಏನು? ಮತ್ತೆ ಯಾವ ತಾಯಿ ಸ್ತನ್ಯಪಾನ ಮಾಡಲಿಕ್ಕೆ ಆಗುವುದಿಲ್ಲ? ಈ ಎಲ್ಲ ವಿಷಯಗಳನ್ನ ಕುರಿತಂಗೆ ಇವತ್ತು ನಿಮಗೊಂದು ಸಂದರ್ಶನವನ್ನ ಕೇಳಿಸ್ತೀವಿ. ಈ ಸಂದರ್ಶನದಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮ ಜೊತೆಗಿದ್ದಾರೆ ಸ್ತ್ರೀ ರೋಗ ಹಾಗೂ ಪ್ರಸೂತಿ ತಜ್ಞರಾದ ಡಾಕ್ಟರ್ ಕವಿತಾ ಐತಾಳ್ ಅವರು. ಡಾಕ್ಟರ್ ಕವಿತಾ ಐತಾಳ್ ಅವರು ಮೂಲತಃ ಉಡುಪಿಯವರು. ಪ್ರಸ್ತುತವಾಗಿ ಹುಬ್ಬಳ್ಳಿಯಲ್ಲಿ ಅವರು ತಮ್ಮ ವೈದ್ಯಕೀಯ ಸೇವೆಯನ್ನ ನೀಡ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟರ್ ಕವಿತಾ ಐತಾಳ್ ಅವರು.
1: ನಮಸ್ಕಾರ.
2: ಮಗುವಿಗೆ ತಾಯಿಯು ಮೊಲೆಯುಣಿಸುವುದು ಪೌಷ್ಟಿಕವಾದದ್ದಷ್ಟೇ ಅಲ್ಲ, ಭಾವನಾತ್ಮಕ

0: ಕುಲತಃ ಉಡುಪಿಯವರು. ಪ್ರಸ್ತುತವಾಗಿ ಹುಬ್ಬಳ್ಳಿಯಲ್ಲಿ ಅವರು ತಮ್ಮ ವೈದ್ಯಕೀಯ ಸೇವೆಯನ್ನ ನೀಡ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟರ್ ಕವಿತಾ ಐತಾಳ್ ಅವರು.
1: ನಮಸ್ಕಾರ. ಮಗುವಿಗೆ ತಾಯಿಯು ಮೊಲೆಯುಣಿಸುವುದು ಪೌಷ್ಟಿಕವಾದದ್ದಷ್ಟೇ ಅಲ್ಲ, ಭಾವನಾತ್ಮಕ ವಿಷಯಕ್ಕೆ ಸಂಬಂಧಿಸಿದಂತೆಯೂ ಅತ್ಯಂತ ಮಹತ್ವದ್ದು. ನೀವು ಗರ್ಭಧರಿಸಿದ ಸಮಯದಲ್ಲಿ ಮತ್ತು ಮಗುವಿಗೆ ಜನ್ಮ ನೀಡಿದ ಸಮಯದಲ್ಲಿ ಕೊಲೆಸ್ಟ್ರಮ್ ತಯಾರಾಗುತ್ತದೆ. ಇದು 3-5 ದಿನಗಳವರೆಗೆ ಇದ್ದು ನಂತರ ತಿಳಿ ಹಾಲು ತಯಾರಾಗುತ್ತದೆ. ಇದರಲ್ಲಿ ಕೊಬ್ಬು, ಸಕ್ಕರೆ, ನೀರು ಮತ್ತು ಪ್ರೋಟೀನ್ ಅಂಶಗಳಿದ್ದು ನಿಮ್ಮ ಮಗು ಬೆಳೆಯಲು ಸಹಾಯ ಮಾಡುತ್ತದೆ. ಯಾವುದೇ ಮೇಲಿನ ಆಹಾರಕ್ಕಿಂತ ಮೊಲೆ ಹಾಲು ಪಚನ ಕ್ರಿಯೆಗೆ ಸುಲಭವಾಗುತ್ತದೆ. ಮಗುವಿಗೆ ಬೇಕಾದ ಪ್ರಮಾಣದ ಪ್ರೋಟೀನ್ಸ್ ಆಕಳ ಹಾಲಿನಲ್ಲಿಯೂ ದೊರೆಯುತ್ತದೆ, ಆದರೆ ಇದನ್ನು ಅರಗಿಸಿಕೊಳ್ಳುವ ಶಕ್ತಿ ಮಗುವಿಗೆ ಇರುವುದಿಲ್ಲ. ಮೊಲೆ ಹಾಲನ್ನು ಇರುವ ಜೀವಕೋಶ, ಹಾರ್ಮೋನ್ಸ್, ಪ್ರತಿಕಾಯಗಳು ಕಾಯಿಲೆಯಿಂದ ರಕ್ಷಣೆ ಮಾಡುತ್ತದೆ. ಇಂತಹ ಒಂದು ಪ್ರಾಮುಖ್ಯವಾದ ವಿಷಯವನ್ನು ಜನರಲ್ಲಿ ಜಾಗೃತಿ ಮೂಡಲು ವಿಶ್ವದಾದ್ಯಂತ August 1-7 ವಿಶ್ವ ಸ್ತನ್ಯಪಾನ ವಾರವಾಗಿ ಆಚರಿಸುತ್ತಿದ್ದಾರೆ. ಇದರಲ್ಲಿ 120 ದೇಶಗಳು ಪಾಲ್ಗೊಳ್ಳುತ್ತವೆ. ಪ್ರಮುಖವಾಗಿ WHO ಮತ್ತು ಯುನಿಸೆಫ್ ಇದನ್ನು 1991 ಕಾರ್ಯರೂಪಕ್ಕೆ ತಂದಿವೆ.
0: ಕೇಳುಗ್ರೆ, ಸ್ತನ್ಯಪಾನದ ಮಹತ್ವ ಏನು, ಯಾವ ಕಾರಣಕ್ಕಾಗಿ ಇದನ್ನ ಸಪ್ತಾಹವನ್ನಾಗಿ ಆಚರಿಸ್ತಾರ? ಡಾಕ್ಟರ್ ಕವಿತಾ ಅವರು ಮಾಹಿತಿ ಮಾಡಿಕೊಟ್ರಲ್ಲ. ಸಾಮಾನ್ಯವಾಗಿ ನಾವು ಕೇಳ್ತಾ ಇರ್ತೀವಿ, ಈ ಮಗು ಹುಟ್ಟಿದ ತಕ್ಷಣ ಮೊದಲನೇ ಸಲಕ್ಕೆ ಹಾಲು ಕೊಡಬೇಕು, ಈ ಹಾಲಿನಲ್ಲಿ ಕೊಲೆಸ್ಟ್ರಾಮ್ ಅಂತ ಇರ್ತದ ಅಂತ. ಈ ಕೊಲೆಸ್ಟ್ರಾಮ್ ಅಂದ್ರೆ ಏನು ಅಂತ ಹೇಳ್ತೀರಿ?
1: ಇದು ಸ್ತನ್ಯದಲ್ಲಿ ಉತ್ಪತ್ತಿಯಾಗುವ ಮೊದಲ ಹಾಲು. ಇದು ಗಟ್ಟಿಯಾದ ಹಳದಿ ಬಣ್ಣದ ಹಾಲು. ಇದರಲ್ಲಿ ಅತ್ಯಂತ ಸಮೃದ್ಧವಾಗಿ ಮಿನರಲ್ಸ್, ಪ್ರೋಟೀನ್ಸ್, ಕೊಬ್ಬು ಅಂತಹ ಪೌಷ್ಟಿಕಾಂಶಗಳು ಇರುತ್ತವೆ ಮತ್ತು ಮಗುವಿಗೆ ಸುರಕ್ಷತೆಗೆ ಬೇಕಾಗುವ ರೋಗನಾಶಕ ಶಕ್ತಿಯ ಇಂಟರ್ಲ್ಯೂಕಿನ್ ಅಂತಹ ಪ್ರಮಾಣ ಅಧಿಕವಾಗಿರುತ್ತದೆ. ಆದ್ದರಿಂದ ಮಗುವಿನ ಜನ್ಮವಾದ ಕೂಡಲೇ ಮೊಲೆಯುಣಿಸುವುದು ಮಗುವಿಗೆ ತುಂಬಾ ಆರೋಗ್ಯಕರ. ಇದು 5 ದಿನಗಳವರೆಗೆ ಸ್ತನದಲ್ಲಿ ಇರುತ್ತದೆ, ನಂತರ ಹಾಲು ಉತ್ಪತ್ತಿಯಾಗಲು ಪ್ರಾರಂಭವಾಗುತ್ತದೆ.
0: ಸ್ತನ್ಯಪಾನವನ್ನು ಕೂಡಲೇ ಪ್ರಾರಂಭಿಸಬೇಕು ಅಂತ ಸಾಮಾನ್ಯವಾಗಿ ಎಲ್ಲಾ ವೈದ್ಯರು ಹೇಳ್ತಾರೆ, ಇದರಿಂದ ಆಗುವಂತಹ ಪ್ರಯೋಜನಗಳೇನು?
1: ಸ್ತನ್ಯಪಾನವನ್ನು ಮಗುವಿನ ಜನ್ಮವಾದ ಕೂಡಲೇ ಶುರುವಾಗುವುದರಿಂದ ಆ ನಿಕಟವಾದ ಸ್ಪರ್ಶದಿಂದ ಮಗುವಿನ ಮನದಲ್ಲಿ ಅಚ್ಚೊತ್ತಿ ಕೂಡಲೇ ಮಗು ಸ್ತನ್ಯಪಾನ ರೂಢಿ ಮಾಡಿ ಬಿಡುತ್ತದೆ. ಅದಲ್ಲದೆ ಸ್ವಲ್ಪ ಸಮಯದ ನಂತರ, ಅಂದರೆ 6 ತಾಸಿನ ನಂತರ ಮಾಡಿಸುವುದರಿಂದ ಮಗುವಿಗೆ ಸ್ತನ್ಯಪಾನ ರೂಢಿಗೊಳಿಸಲು ಬಹಳ ಕಷ್ಟಕರವಾಗುತ್ತದೆ. ಆದ್ದರಿಂದ ನಾವು ನಾರ್ಮಲ್ ಹೆರಿಗೆ ಆದವರಿಗೆ ಕೂಡಲೇ ಮಗುವನ್ನು ಸ್ವಚ್ಛವಾಗಿ ಸ್ತನ್ಯಪಾನ ಮಾಡಲು ಕೊಟ್ಟು ಬಿಡುತ್ತೇವೆ. ಇದರಿಂದ ಗರ್ಭಕೋಶ ಕೂಡ ಆಕುಂಚನಗೊಳ್ಳಲು ಸಹಾಯವಾಗುತ್ತದೆ.
0: ಹೆರಿಗೆ ಅಂದ ತಕ್ಷಣ ನಾರ್ಮಲ್ ಆಗಬಹುದು, ಸಿಜರಿನ್ನು ಆಗಬಹುದು.
1: ಸಿಜರಿನ್ ಆದವರು ಕೂಡಲೇ ಪ್ರಾರಂಭಿಸಬಹುದು, ಯಾಕೆಂದರೆ ಅವರನ್ನು ನಾವು ಎಚ್ಚರ ತಪ್ಪಿಸಿರುವುದಿಲ್ಲ. ಆದರೆ ಅವರಿಗೆ ಮಗ್ಗಲಾಗಲು ಅಥವಾ ಕಾಲು ಅಲುಗಾಡಿಸಲು ಕಷ್ಟಕರ ಇರುವುದರಿಂದ 2-3 ತಾಸಿನ ನಂತರ ಪ್ರಯತ್ನಿಸಲು ತಿಳಿಸುತ್ತೇವೆ.
0: ಈಗ ಡಾಕ್ಟರ್, ಎಷ್ಟೋ ಸಂದರ್ಭದೊಳಗೆ ನಾವು ಕೇಳ್ತೀವಿ, ಮಗುವಿನ ಹೆರಿಗೆ ಆದ ತಕ್ಷಣ ಹಾಲು ಬಂದಿಲ್ರಿ ಅಂತೇಳಿ ಸಾಮಾನ್ಯವಾಗಿ ಜನ ಹೇಳ್ತಿರ್ತಾರ. ಹಾಲು ಬರದಿದ್ರ ಏನ್ ಮಾಡ್ಬೇಕಂತೀರಿ ಒಬ್ಬ ತಜ್ಞ ವೈದ್ಯರಾಗಿ?
1: ಇದು ಕೂಡ ತುಂಬಾ ಸ್ವಾಭಾವಿಕ. 30-40% ಶೇಕಡಾ ಮಹಿಳೆಯರಿಗೆ ಹಾಲು ಬಂದಿರುವುದಿಲ್ಲ. ಆಗ ನಮ್ಮ ಸಲಹೆಗೆ ಅನುಗುಣವಾಗಿ ಪುಡಿ ಹಾಲು ಹಾಕಲು ಹೇಳುತ್ತೇವೆ. ಆದರೂ ಕೂಡ ಪ್ರಯತ್ನ 2 ತಾಸಿಗೊಮ್ಮೆ ಮಾಡುತ್ತಾ ಇರಲು ಹೇಳುತ್ತೇವೆ. ಈ ಹಾಲನ್ನು ಕೂಡ ಬಟ್ಟಲು ಮತ್ತು ಚಮಚದಿಂದ ಹಾಕಬೇಕು. ಬಾಟಲ್ನಲ್ಲಿ ಹಾಕುವುದರಿಂದ ಮೊಲೆ ತೊಟ್ಟಿನ ಗೊಂದಲಕ್ಕೊಳಗಾಗಿ ಮಗು ಮುಂದೆ ಸ್ತನ್ಯಪಾನ ಮಾಡಿಸಲು ಇನ್ನಷ್ಟು ಕಷ್ಟಕರ ಕೆಲಸ ಮಾಡುತ್ತದೆ.
0: ಈಗ ಡಾಕ್ಟರ್, ಹಾಲನ್ನ ಉಣಿಸುವಂತ ವಿಧಾನ ಹೆಂಗಿರ್ತದ? ಅದರಲ್ಲೂ ವಿಶೇಷವಾಗಿ ಮೊದಲ ಹೆರಿಗೆ ಆದಂತ ಹೆಣ್ಮಗಳಿಗೆ ಇದರ ವಿಧಾನ ಗೊತ್ತಿರುವುದಿಲ್ಲ.
1: ಮೊಲೆ ಉಣಿಸುವುದು ಸಾಮಾನ್ಯ ಜ್ಞಾನವಾಗಿದ್ದರೂ ಅತ್ಯುತ್ತಮ ವಿಧಾನಕ್ಕಾಗಿ ಒಂದು ತರದ ಕೌಶಲ್ಯ ಮತ್ತು ಸರಿಯಾದ ಕ್ರಮ ಅಗತ್ಯವಾಗಿರುತ್ತದೆ. ಸರಿಯಲ್ಲದ ಶರೀರ ಭಂಗಿ ವೈಫಲ್ಯತೆಗೆ ಕಾರಣವಾಗುತ್ತದೆ. ಮೆಲ್ಲನೆ ನಿಮ್ಮ ಮಗುವಿನ ಗಲ್ಲಕ್ಕೆ ತೊಟ್ಟನ್ನು ತಾಗಿಸಿ. ಮಗು ಬಾಯಿ ತುಂಬ ತೊಟ್ಟನ್ನು ಹಾಗೂ ಅದರ ಸುತ್ತಲಿನ ಭಾಗವನ್ನು ಬಾಯಿಯಲ್ಲಿ ತುಂಬಿಕೊಳ್ಳಲು ಅದರ ಬಾಯಿಯಲ್ಲಿ ನಿಮ್ಮ ತೊಟ್ಟನ್ನು ಒತ್ತಿರಿ. ಸಾಮಾನ್ಯವಾಗಿ ಮಗುವನ್ನು ಮುಂದೆ ಹಿಡಿದ ಭಂಗಿ ಅಥವಾ ಮಲಗಿರುವ ಭಂಗಿಯಲ್ಲಿ ಮೊಲೆಯುಣಿಸುತ್ತಾರೆ. ಆದರೂ ನಿಮಗೆ ಯಾವ ಭಂಗಿ ಸೂಕ್ತವೆನಿಸುತ್ತದೆಯೋ ಅದನ್ನು ಪಾಲಿಸುವುದು ಉತ್ತಮ.

0: ಮಗುವಿಗೆ ಹಾಲು ಉಣಿಸಿದ ಮೇಲೆ ಅದನ್ನು ಎತ್ತಿಕೊಂಡು ಹೆಗಲ ಮೇಲೆ ಹಿಡಿದು ಬೆನ್ನು ತಟ್ಟಿ ಅಬ್ಬಳಿಕೆ ಅಥವಾ ತೇಗು ಬಂದ ಮೇಲೆಯೇ ಮಲಗಿಸಬೇಕು.
1: ಅಂದ್ರೆ ಎಷ್ಟು ಗಂಟೆಗೆ ಒಂದ್ಸತಿ ಉಣಿಸಬೇಕು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಿ?
0: ಜನ್ಮವಾದ ಬಳಿಕ ಪ್ರತಿ 1-3 ತಾಸಿಗೊಮ್ಮೆ ಹಾಲುಣಿಸಬೇಕು. ಸುಮಾರಿಗೆ ದಿನದ 24 ತಾಸಿನಲ್ಲಿ 8-12 ಸಲ ಹಾಲುಣಿಸಬೇಕು. ಇದು ಮಗುವಿಗೆ 1 ಆಗೋ ತನ ಮುಂದುವರಿಸಬೇಕು. ನಂತರ ಮಗು ಹಸಿದಾಗ ಅಳುತ್ತದೆ, ಆಗ ಸ್ತನ್ಯಪಾನ ಮಾಡಬೇಕು. ಪ್ರತಿ ಸಾರಿಯೂ ಹಾಲುಣಿಸುವಾಗ 20-45 ನಿಮಿಷ ಸಮಯ ಬೇಕಾಗುತ್ತದೆ. 1 ಸ್ತನ ಉಣಿಸಿ ಆದ ಮೇಲೆಯೇ ಬೇಕಾದರೆ ಮಾತ್ರ ಇನ್ನೊಂದು ಸ್ತನ ಉಣಿಸಿ. ಯಾಕೆಂದ್ರೆ ಸ್ತನದಲ್ಲಿ ಉತ್ಪತ್ತಿಯಲ್ಲಿ ಮೊದಲ ಹಾಲು ಮತ್ತು ನಂತರದ ಹಾಲು ಅಂತ 2 ವಿಧಗಳು ಇವೆ. ಮೊದಲ ಹಾಲು ತೆಳುವಾಗಿದ್ದು ಅದರಲ್ಲಿ ಪ್ರೋಟೀನ್ ಮತ್ತು ವಿಟಮಿನ್ಸ್ ಅಧಿಕವಾಗಿ ಇರುತ್ತದೆ. ನಂತರದ ಹಾಲು ದಪ್ಪವಾಗಿದ್ದು ಅದರಲ್ಲಿ ಕೊಬ್ಬಿನ ಅಂಶಗಳು ಅಧಿಕವಾಗಿ ಇರುತ್ತದೆ. ಆದ್ದರಿಂದ 2 ಹಾಲನ್ನು ಮಗುವಿಗೆ ಅವಶ್ಯಕ.
1: ಈಗ ಡಾಕ್ಟರ್, ಒಬ್ಬ ತಾಯಿ, ಅದರಲ್ಲೂ ಈಗ ನಮಗೆ ಹೆಚ್ಚು ಕುತೂಹಲಕಾರಿ ಅಂಶ ಇರುವುದು ಮೊದಲ ಸಲ ತಾಯಿ ಆಗುವಂತ ಹೆಣ್ಮಗಳಿಗೆ ಜಾಸ್ತಿ ಇರ್ತದೆ. ತಾನು ಕೊಟ್ಟಂತ ಹಾಲು ಮಗುವಿಗೆ ಸಾಕಾಗ್ತದ, ಅದಕ್ಕೆ ಹೊಟ್ಟೆ ತುಂಬಿದ್ಯಾ ಅಂತ ಗೊತ್ತಾಗುದು ಹೆಂಗ?
0: ಇದನ್ನು ನಾವು ಮಗುವಿನ ಮೂತ್ರ ಮತ್ತು ಕಕ್ಕಸಿನ ಮೇಲೆ ನಿಶ್ಚಯಿಸುತ್ತೇವೆ. ಮಗು ಕೊಲೆಸ್ಟ್ರಾಲ್ ಕುಡಿಯುವಾಗ ದಿನಕ್ಕೆ 1-2 ಬಾರಿ ಮೂತ್ರ ಮಾಡುತ್ತದೆ. 5 ದಿನಗಳ ನಂತರ ತೆಳು ಹಾಲು ಉತ್ಪತ್ತಿ ಆಗಲು ಶುರುವಾದ ಮೇಲೆ ಮಗು 6-8 ಬಾರಿ ಮೂತ್ರ ಮಾಡುತ್ತದೆ ಮತ್ತು 2-5 ಬಾರಿ ಕಕ್ಕಸ ಮಾಡಿದರೆ ಹಾಲು ಮಗುವಿನ ಅವಶ್ಯಕತೆಗೆ ತಕ್ಕಂತಿದೆ ಎನ್ನುತ್ತೇವೆ.
1: ಅಂದ್ರೆ ಇದರ ಆಧಾರದ ಮೇಲೆ ತಾಯಿ ತಿಳ್ಕೊಳ್ಬೇಕು ಅಂತ ಹೇಳ್ತೀರಿ. ಈಗ ಡಾಕ್ಟರ್, ತಾಯಿಯ ತೂಕಕ್ಕೂ ಅವಳಲ್ಲಿ ಉತ್ಪತ್ತಿ ಆಗುವಂತಹ ಹಾಲಿನ ಪ್ರಮಾಣಕ್ಕೂ ಏನಾದ್ರೂ ಸಂಬಂಧ ಇದೆಯಾ?
0: ಖಂಡಿತವಾಗಿ ಇದೆ. ಬಟ್ ಪ್ರಸವದ ನಂತರ ಮಹಿಳೆಯ ಮನೆಯಲ್ಲಿ ತುಂಬಾ ಕೊಬ್ಬು ತುಂಬಿರುವ ಪದಾರ್ಥ ಕೊಡುತ್ತಾರೆ. ಅವರಿಗೆ ಮನೆಯಲ್ಲಿ ಯಾವ ಕೆಲಸ ಮಾಡಲು ಬಿಡುವುದಿಲ್ಲ. ಆದ್ದರಿಂದ ಮಹಿಳೆಯಲ್ಲಿ ಬೊಜ್ಜು ಕಂಡು ಬರುತ್ತದೆ. ಇದು ಮೂಢನಂಬಿಕೆ. ಪ್ರಸವದ ನಂತರ ಮಹಿಳೆಯ ತೂಕ ಏರುವುದರಿಂದ ಸ್ತನದ ಹಾಲು ಉತ್ಪತ್ತಿಗೆ ಬಹಳ ಪರಿಣಾಮ ಬೀಳುವುದಿಲ್ಲ. ಈ ಸಮಯದಲ್ಲಿ ಅವರಿಗೆ ಸತ್ವಯುತವಾದ ಆಹಾರ ಕೊಡಬೇಕು. ಅವರು ದಿನದಲ್ಲಿ 600 ml ಹಾಲು ಉತ್ಪತ್ತಿ ಮಾಡಿಯೇ ಮಾಡುತ್ತಾರೆ. ಅದರ ಜೊತೆಗೆ ವ್ಯಾಯಾಮಗಳನ್ನು ಮಾಡಬೇಕು. ಇದರಿಂದಲೂ ಹಾಲಿನ ಉತ್ಪತ್ತಿ ಮೇಲೆ ಪರಿಣಾಮವಿಲ್ಲ. ಮನೆಯಲ್ಲಿ ನೀರು ಕೂಡ ಕೊಡಲು ಹಿಂಜರಿಯುತ್ತಾರೆ. ಆದರೆ ಪ್ರಸವದ ನಂತರ ಮಹಿಳೆಗೆ ಮೊದಲಿನಿಗಿಂತಲೂ ಹೆಚ್ಚಿನ ನೀರಿನ ಅವಶ್ಯಕತೆ ಇರುತ್ತದೆ. ಒಟ್ಟಾರೆ ಮಹಿಳೆಗೆ ಮೊದಲಿನಿಗಿಂತ ಪ್ರತಿದಿನ 500 kcalಯಷ್ಟು ಹೆಚ್ಚಿನ ಆಹಾರದ ಅವಶ್ಯಕತೆ ಇದೆ. ಇದನ್ನು ಸರಿಯಾಗಿ ಪಾಲಿಸಿದರೆ ಪ್ರಸವದ ನಂತರ ಬೊಜ್ಜು ಬರುವುದಿಲ್ಲ. ಆದರೆ ಪ್ರಸವ ಪೂರ್ವದಲ್ಲೇ ಬಹಳ ಬೊಜ್ಜು ಇದ್ದರೆ ಅವರು ದಿನನಿತ್ಯ ವ್ಯಾಯಾಮ ಮಾಡಿ ವಾರಕ್ಕೆ 0.5 kg ತೂಕ ಇಳಿಸಬೇಕು. ಇದರಿಂದ ಹಾಲಿನ ಉತ್ಪತ್ತಿ ಹೊಂದುವುದಿಲ್ಲ.
1: ಇತ್ತೀಚಿನ ದಿನದಲ್ಲಂತೂ ಉದ್ಯೋಗಸ್ಥ ಮಹಿಳೆ ಎಲ್ಲಾ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಾ ಇದ್ದಾಳೆ. ಈ ನೌಕರಸ್ಥ ಮಹಿಳೆ ಹೇಗೆ ಮಗುವಿಗೆ ಹಾಲು ಉಣಿಸಬೇಕು, ಅದಕ್ಕಾಗಿ ಅವಳು ಯಾವ ವಿಧಾನವನ್ನು ಅನುಸರಿಸಬೇಕು ಅಂತ?
0: ಅವರು ಸ್ತನ್ಯಗಳನ್ನು ಮಾಲಿಶ್ ಮಾಡಿ ಹಾಲನ್ನು ಕೈಯಲ್ಲಿ ಹಿಂಡಿ ತೆಗೆಯಬೇಕು ಅಥವಾ ಬ್ರೆಸ್ಟ್ ಪಂಪ್ ಮುಖಾಂತರ ಹಾಲನ್ನು ತೆಗೆದು ಸ್ವಚ್ಛವಾದ ಬಟ್ಟಲಿನಲ್ಲಿ ಸಂಗ್ರಹಿಸಬೇಕು. ಇದನ್ನು ಕೊಠಡಿಯ ತಾಪಮಾನದಲ್ಲಿ 6 ತನಕ ಇಡಬಹುದು ಅಥವಾ ರೆಫ್ರಿಜರೇಟರ್ನಲ್ಲಿ 8 ದಿನಗಳ ಕಾಲ ಇಡಬಹುದು. ದಿನ ತುಂಬಾ ಮೊದಲು ಹುಟ್ಟಿದ ಕೂಸಿಗೂ ಇದೇ ವಿಧಾನವನ್ನು ಪಾಲಿಸುತ್ತೇವೆ. ನೌಕರಸ್ಥ ಮಹಿಳೆಯು ತನ್ನ ಕೆಲಸದ ಸಮಯದಲ್ಲೂ ಮನೆಗೆ ಹೋಗಿ ಮೊಲೆಯುಣಿಸಿ ಬರುವ ಅವಕಾಶವನ್ನು ಹೆಚ್ಚಿನ ಸಂಸ್ಥೆಗಳು ಕಲ್ಪಿಸಿ ಕೊಡುತ್ತಿವೆ.
1: ಈಗ ಡಾಕ್ಟರ್, ಹಾಲಿನ ಉತ್ಪತ್ತಿ ಹೆಂಗ್ ಕಡಿಮೆ ಆಗ್ತದ ಅಂತೀರಿ?
0: ಮಗುವು ಹಾಲನ್ನು ಸೇವಿಸಿದಷ್ಟೂ ಹಾಲಿನ ಉತ್ಪತ್ತಿ ಹೆಚ್ಚಾಗುತ್ತದೆ. ಹಾಗೆಯೇ ಮಗುವು ಅತ್ತಾಗ ಹಾಲಿನ ಉತ್ಪತ್ತಿ ಹೆಚ್ಚಾಗುತ್ತದೆ. ಇದೇ ಪ್ರಕಾರ ತಾಯಿಯು ತುಂಬಾ ದುಃಖದಲ್ಲಿದ್ದರೆ ಅಥವಾ ಮಾನಸಿಕ ಒತ್ತಡದಲ್ಲಿದ್ದರೆ ಹಾಲಿನ ಉತ್ಪತ್ತಿಗೆ ಕುಂದು ತರುತ್ತದೆ. ಹಾಗೆಯೇ ತಾಯಿಯು 0.5 kg ಹೆಚ್ಚಿನ ತೂಕ ವಾರದಲ್ಲಿ ಇಳಿಸುವುದರಿಂದ ಅಥವಾ ಸರಿಯಾದ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡದೇ ಇರುವುದರಿಂದ ಹಾಲಿನಲ್ಲಿ ಕುಂದು ಕಾಣಿಸಿಕೊಳ್ಳುತ್ತದೆ.
1: ಈ ತರಹ ತಾಯಿ ನಿಯಮಿತವಾಗಿ ಮಗುವಿಗೆ ಮೊಲೆ ಉಣಿಸೋದ್ರಿಂದ ಮಗುವಿಗೆ ಏನೆಲ್ಲಾ ಉಪಯೋಗಗಳು ಆಗ್ತವೆ?
0: ಮೊದಲೇ ತಿಳಿಸಿದಂತೆ ಮಗುವಿಗೆ ರೋಗ ನಿರೋಧಕ ಶಕ್ತಿ ತುಂಬಾ ವೃದ್ಧಿಸುತ್ತದೆ. ಮಗುವಿನ ಮೆದುಳು ಬಹಳ ಚುರುಕುಗೊಳ್ಳುತ್ತದೆ. ಉಸಿರಾಟ ಮತ್ತು ಹೃದಯದ ಬೆಳವಣಿಗೆಗೆ ಉಪಯೋಗ

0: ಸಹಾಯಕವಾಗುತ್ತದೆ. ಮಗುವಿನ ಕರುಳಿನ ಪಚನ ಕ್ರಿಯೆ ವೃದ್ಧಿಸುತ್ತದೆ ಮತ್ತು ಕರುಳಿನ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಿ ರೋಟಾವೈರಸ್ ಮತ್ತು ಈಕೊಲೈಯಂತಹ ಪ್ರಾಣಾಂತಿಕ ಸೋಂಕಿನಿಂದ ರಕ್ಷಣೆ ಕೊಡುತ್ತದೆ. ಮಗುವಿಗೆ ಮಧುಮೇಹ ಬರುವ ಶೇಕಡಾಂಶವನ್ನು ಇದು ಕಡಿಮೆ ಮಾಡುತ್ತದೆ. ಮಗುವಿಗೆ ಬೊಜ್ಜುಮೈ ಬಾರದಂತೆ ಇದು ತಡೆಗಟ್ಟುತ್ತದೆ.
1: ಮಗುವಿಗೂ ಹಲವಾರು ರೀತಿಯ ಉಪಯೋಗಗಳು ಇದರಿಂದ ಆಗ್ತದೆ ಅಂದಾಗ ತಾಯಿಗೂ ಕೂಡ ಇದರಿಂದ ಸಾಕಷ್ಟು ಉಪಯೋಗ ಆಗ್ತಿರಬಹುದಲ್ಲ?
0: ಖಂಡಿತ. ಇದರಿಂದ ಮಗುವಿನ ಜೊತೆಗೂ ಭಾವನಾತ್ಮಕ ಸಂಬಂಧ ತಾಯಿಯಲ್ಲಿ ವೃದ್ಧಿಸುತ್ತದೆ. ಇದರಿಂದ ಪ್ರಸವದ ನಂತರ ಮಾನಸಿಕ ಖಿನ್ನತೆಯ ಸಂಭವ ಕಡಿಮೆಯಾಗುತ್ತದೆ. ಅದಲ್ಲದೆ ಸ್ತನದ, ಗರ್ಭಾಶಯದ ಮತ್ತು ಅಂಡಾಶಯದ ಕ್ಯಾನ್ಸರ್ ತಡೆಗಟ್ಟಲು ಇದು ಉಪಕಾರಿಯಾಗಿದೆ. ಅದಲ್ಲದೆ ಸ್ತನ್ಯಪಾನ ಮಾಡುವುದರಿಂದ ಅಂಡಾಣುಗಳ ಉತ್ಪತ್ತಿ ಕುಂದು ಕಾಣಿಸುತ್ತದೆ. ಆದ್ದರಿಂದ ಇದು ಸಂತಾನ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ.
1: ಮಗು ಜನಿಸಿದ ಎಷ್ಟು ತಿಂಗಳ ತನಕ ತಾಯಿಯ ಹಾಲು ಮಾತ್ರ ಕೊಡಬೇಕು ಅಂತ ಹೇಳ್ತೀರಿ?
0: ಮೊದಲ 6 ತಿಂಗಳು ಮೊಲೆ ಹಾಲು ಮಾತ್ರ ಮಗುವಿಗೆ ಉಣಿಸಬೇಕು. ನಂತರ ಇದರ ಜೊತೆಗೆ ಬೇರೆ ಹಾಲು ಮತ್ತು ಮೃದುವಾದ ಆಹಾರವನ್ನು ವೈದ್ಯರ ಸಲಹೆಯಂತೆ ಪ್ರಾರಂಭಿಸಬಹುದು. ಈ ಮೊಲೆ ಹಾಲು ಉಣಿಸುವುದು 18 ತಿಂಗಳ ಕಾಲ ಸಮಯ ಮುಂದುವರಿಸಿದ್ರೆ ತುಂಬಾ ಉಪಯೋಗ. ಆದರೆ 2 ವರ್ಷ ತುಂಬುವುದರ ಒಳಗೆ ಹಾಲು ಉಣಿಸುವುದನ್ನು ನಿಲ್ಲಿಸಬೇಕು. ಅದರ ನಂತರ ಉಣಿಸುವುದರಿಂದ ಮಗುವಿಗೆ ಯಾವ ಪ್ರಯೋಜನವೂ ಇಲ್ಲ.
1: ಅಂದ್ರೆ ಸೂಕ್ತವಾದದ್ದು ಅಂದ್ರೆ 1.5 ವರ್ಷಗಳ ಕಾಲ ಉಣಿಸಬೇಕು ಅಂತ ಹೇಳ್ತೀರಿ. ಕೆಲವು ದೀರ್ಘಕಾಲಿಕ ಕಾಯಿಲೆಗಳಿಂದ ಬಳಲ್ತಾ ಇರುವಂತಹ ತಾಯಂದ್ರು ಹಾಲು ಕೊಡಬಾರದು ಅಂತ ಕೇಳ್ತೀವಿ. ಹಂಗಿದ್ರೆ ಯಾರು ಮಗುವಿಗೆ ಹಾಲು ಉಣಿಸಬಾರದು ಅಂತ ಹೇಳಿ?
0: ಮೊದಲನೇದಾಗಿ ಕೆಲವು ಮಕ್ಕಳಿಗೆ ಹಾಲಿನ ಪಚನದ ಎನ್ಝೈಮ್ ತೊಂದರೆ ಇರುತ್ತದೆ. ಅಂತ ಮಗುವಿಗೆ ಹಾಲನ್ನು ಕೊಡಬಾರದು. ಅಥವಾ ತಾಯಿ HIV ಸೋಂಕು ಅಥವಾ ಇತರ ಸೋಂಕುಗಳಿಂದ ಬಳಲುತ್ತಿದ್ದರೆ ಮೊದಲು ವೈದ್ಯರ ಸಲಹೆ ಪಡೆದೇ ಹಾಲನ್ನು ಉಣಿಸಬೇಕು. ಯಾಕೆಂದರೆ ಇದರಿಂದ ಮಗುವಿಗೆ ಪ್ರಸರಣೆಯ ಸಂಭವ ಹೆಚ್ಚುತ್ತದೆ. ಬಹಳ ಮದ್ಯಪಾನ ಮಾಡುವ ಮಹಿಳೆಯೂ ಕೂಡ ಹಾಲು ಉಣಿಸಬಾರದು. ತಾಯಿಯು ಸ್ತನದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರೆ ಅಥವಾ TBಯ ಸೋಂಕಿನಿಂದ ಸದ್ಯದಲ್ಲೇ ಬಳಲುತ್ತಿದ್ದರೆ ಹಾಲು ಉಣಿಸುವುದು ಅಷ್ಟೊಂದು ಸೂಕ್ತವಲ್ಲ. ತಾಯಿಯು ಯಾವುದೇ ಔಷಧೋಪಚಾರಗಳನ್ನು ಸೇವಿಸುತ್ತಿದ್ದಲ್ಲಿ ತಮ್ಮ ವೈದ್ಯರ ಸಲಹೆಯ ನಂತರವೇ ಹಾಲು ಉಣಿಸಬೇಕು.
1: ಈಗ ಈ ತರಹದ ಮಕ್ಕಳು ಅಂದ್ರೆ ತಾಯಿಯ ಹಾಲಿನಿಂದ ವಂಚಿತರಾದ ಮಕ್ಕಳು ಏನ್ ಮಾಡಬೇಕು? ಅವರಿಗಿರುವಂತ ಬೇರೆ ಪೂರಕ ಆಹಾರ ಯಾವುದು ಅಂತೀರಿ?
0: ವೈದ್ಯರ ಸಲಹೆಯಂತೆ ಇಂತಹ ಮಕ್ಕಳು ಪುಡಿ ಹಾಲನ್ನು ಹಾಕುವುದು ಉತ್ತಮ. ಅದಲ್ಲದೆ ಮೊಲೆ ಹಾಲಿನ ಶೇಖರಣಾ ಕೇಂದ್ರಗಳು ಸ್ಥಾಪಿಸಲು ಯೋಜನೆಗಳು ಕಾರ್ಯನಿರ್ವಹಿಸಲು ಪ್ರಯತ್ನಿಸುತ್ತಿವೆ. ಇಲ್ಲಿ ಬೇರೆ ಮಹಿಳೆ ಹಾಲು ಹಿಂಡಿ ಕೊಡುತ್ತಾಳೆ, ಅದನ್ನು ಪಾಶ್ಚರೈಸ್ ಮಾಡಿ ಹಾಲನ್ನು ಹೆಪ್ಪುಗಟ್ಟಿಸಿಡ್ತಾರೆ. ಅದನ್ನು ಕೆಲವು ತಿಂಗಳ ಕಾಲ ಶೇಖರಿಸಿ ಇಡುತ್ತಾರೆ.
1: ಆಯ್ತು ಡಾಕ್ಟರ್ ಕವಿತಾ ಐತಾಳ್ ಅವರ, ತಾವು ಇಷ್ಟೊತ್ತಿನವರೆಗೂ ಈ ಸ್ತನ್ಯಪಾನದ ಮಹತ್ವ ಏನು, ಎಷ್ಟು ದಿನಗಳ ಕಾಲ ತಾಯಿ ಮಗುವಿಗೆ ಹಾಲು ಉಣಿಸಬೇಕು, ಮತ್ತೆ ಈ ಸ್ತನ್ಯಪಾನ ಮಾಡೋದ್ರಿಂದ ಮಗುವಿಗೆ ಏನು ಉಪಯೋಗ, ಅದರ ಮೂಲಕ ತಾಯಿಗೆ ಏನು ಅನುಕೂಲತೆಗಳು ಆಗ್ತದ ಅನ್ನುವ ಹಲವಾರು ಸಂದೇಹಗಳಿಗೆ ತಾವು ಬಹಳ ಸೂಕ್ತವಾಗಿ ಉತ್ತರವನ್ನ ಕೊಟ್ಟಿದ್ದೀರಿ. ನಮ್ಮ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಸ್ತನ್ಯಪಾನ ಸಪ್ತಾಹದ ಆಚರಣೆ ಸಂದರ್ಭದಲ್ಲಿ ಸ್ತ್ರೀ ರೋಗ ಹಾಗೂ ಪ್ರಸೂತಿ ತಜ್ಞೆ ಡಾಕ್ಟರ್ ಕವಿತಾ ಐತಾಳ್ ಅವರೊಂದಿಗೆ ಸ್ತನ್ಯಪಾನದ ಮಹತ್ವ ಈ ವಿಷಯ ಕುರಿತಂತೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಈಗ ಚಿಕ್ಕ ಮಕ್ಕಳಲ್ಲಿ ಮಲಬದ್ಧತೆ ಈ ಕುರಿತಂತೆ ಮಾಹಿತಿ ಕೇಳುತ್ತೀರಿ. ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಅಕ್ಷಯ್ ಕಲಾವಂತ್ ಅವರು.
3: ಮಕ್ಕಳಲ್ಲಿ ಮಲಬದ್ಧತೆ ಬರಬಹುದಾ? ಹೌದು, ಖಂಡಿತವಾಗಿ ಮಕ್ಕಳಲ್ಲಿ ಮಲಬದ್ಧತೆ ಬರಬಹುದು. ವಿವಿಧ ವಯಸ್ಸಿಗೆ ಹೊಂದಿಕೊಂಡು, ವಿವಿಧ ಲಕ್ಷಣಗಳನ್ನು ಹೊಂದಿಕೊಂಡು, ವಿವಿಧ ಕಾರಣಗಳಿಂದ ಈ ಮಲಬದ್ಧತೆ ಮಕ್ಕಳಲ್ಲೂ ಕಾಣಬಹುದು. ಈಗ ಉದಾಹರಣೆಗೆ ನವಜಾತ ಶಿಶು ಹುಟ್ಟಿ 24 ತಾಸು ಒಳಗಡೆ ಮಲವಿಸರ್ಜನೆ ಮಾಡಬೇಕು. ಮಗು ಮಲವಿಸರ್ಜನೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಗಂಭೀರವಾಗದನ್ನು ತಗೊಂಡು ಸೂಕ್ತವಾದ ಪರೀಕ್ಷೆ ಎಲ್ಲ ಮಾಡಿ ಅದಕ್ಕೆ ಯಾಕೆ ಹೀಗಾಯ್ತು ಅಂತ ನಾವು ಪತ್ತೆ ಹಚ್ಚಬೇಕಾಗ್ತದೆ, ಮತ್ತೆ ಸೂಕ್ತವಾದ ಅದಕ್ಕೆ ಪರಿಹಾರ ಕೊಡಬೇಕಾಗ್ತದೆ. ಮಲವನ್ನು ವಿಸರ್ಜನೆ ಮಾಡ್ತಾ ಇಲ್ಲ ಅಂತ ಹೇಳುವಾಗ ನಾವು ಮೊದಲಿಗೆ ಗುದದ್ವಾರವನ್ನು ನಾವು ಟೆಸ್ಟ್ ಮಾಡ್ತೇವೆ. ಗುದದ್ವಾರ ಸರಿಯಾಗಿದೆಯೋ ಇಲ್ವೋ, ಕೆಲವು ಸರ್ತಿ ಗುದದ್ವಾರ ಇರುವುದಿಲ್ಲ, ಆಗ ಅದಕ್ಕೆ ತುರ್ತು ಚಿಕಿತ್ಸೆ ಮೂಲಕ ಅದಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕಾಗ್ತದೆ. ಕೆಲವು ಸರ್ತಿ ಗುದದ್ವಾರ ಇದ್ರೂ ಕೂಡ ಅದು ಸರಿಯಾದ ಗಾತ್ರದಾಗಿರುವುದಿಲ್ಲ, ಆಗ ಇದು ಕೆಲವು ಸರ್ತಿ ಪತ್ತೆ ಹಚ್ಚಲಿಕ್ಕೆ ಕಷ್ಟ ಆಗ್ಬಹುದು, ಅಥವಾ ಅದರ ಪೊಸಿಷನ್ ಸರಿ ಇರುವುದಿಲ್ಲ. ಸೊ ಹೀಗಿದ್ದಾಗ ಅದನ್ನ ನಾವು ಪತ್ತೆ ಹಚ್ಚುತ್ತೇವೆ. ಈಗ ಗುದದ್ವಾರ ಸರಿ ಇದೆ, ಆದ್ರೂ ಮಲಬದ್ಧತೆ ಇದೆ ಅಂತ ಹೇಳುವಾಗ ನಾವು ಎಲ್ಲಾದರೂ ಮಲಬದ್ಧತೆಗೆ ಕಾರಣ ಮಲಕೋಶ ಅಂದ್ರೆ ರೆಕ್ಟಮ್ ಅಂತ ಹೇಳ್ತಾರೆ, ಇದರಲ್ಲಿ ನಿಶಕ್ತಿ ಏನಾದ್ರೂ ಇದೆಯಾ ಅಂತ ಹೇಳಿ ನಾವು ಪತ್ತೆ ಹಚ್ಚಬೇಕಾಗ್ತದೆ. ಇದಕ್ಕೆ ಹರ್ಷ್ಪನ್

0: ಡಿಸೀಸ್ ಅಂತ ಹೇಳ್ತಾರೆ. ಇದಕ್ಕೆ ನಾವು ಗುದದ್ವಾರದ ಮೂಲಕ ಬಣ್ಣ ಬಿಟ್ಟು ಎಕ್ಸ್ರೇ ಮಾಡಿ ಅದರಲ್ಲಿ ಅದರ ಆಕೃತಿಯನ್ನೆಲ್ಲ ನೋಡಿ ಹರ್ಷ್ಪೆಂಗ್ ಡಿಸೀಸ್ ಏನಾದ್ರೂ ಕಾಯಿಲೆ ಇದೆಯಾ ಅಂತ ಹೇಳಿ ನಾವು ಪತ್ತೆ ಹಚ್ತೇವೆ. ಆದ್ರೂ ನಮಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಗುದದ್ವಾರದ ಮೂಲಕ ಒಂದು ಸಣ್ಣ ತುಕಡಿ ತಗೊಂಡು ಅದನ್ನ ಪರೀಕ್ಷೆ ಕಳಿಸಿ ಅದೇನಾದ್ರೂ ಅಲ್ಲಿ ದೌರ್ಬಲ್ಯ ಇದೆಯಾ ಆ ಜಾಗದ್ದು ಅಂತ ನಾವು ನೋಡ್ತೇವೆ. ಇಲ್ಲ ಅದು ನಮ್ಗೆ ಅದ್ರ ಬಗ್ಗೆ ಸಂಶಯ ಇಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ತಪಾಸಣೆ ಮಾಡುವಾಗ ಕೈಗೆ ಗ್ಲೌಸ್ ಹಾಕೊಂಡು ಬೆರಳಿಂದ ಗುದದ್ವಾರದ ಮೂಲಕ ಬೆರಳು ಹಾಕಿ ಕೆಲವು ಸರ್ತಿ ಮಲಕೋಶದ ಹಿಂದೆ ಗಂಟಿರೋ ಸಾಧ್ಯತೆ ಇರ್ತದೆ. ಇದನ್ನ ನಾವು ಪತ್ತೆ ಹಚ್ಚಬೇಕು. ಇದಕ್ಕೆ ಸೇಕ್ರೋಕಾಕ್ಸಿಜಲ್ ಟೆರಟೋಮಾ ಅಂತ ಹೇಳ್ತಾರೆ. ಇದು ಸಣ್ಣ ಮಕ್ಕಳಲ್ಲಿ ಕಂಡುಕೊಳ್ಳುವಂತಹ ಸಮಸ್ಯೆನೆ. ಇದು ಮೊದಲಿಗೆ ತುಂಬಾ ಸಣ್ಣ ಪ್ರಮಾಣದಲ್ಲಿ ಇದ್ದಾಗಲೇ ಅದನ್ನು ಕಣ್ಣು ಹೊಡ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಇದು ಬೆಳವಣಿಗೆ ಆದ್ರೆ ರೋಗ ಲಕ್ಷಣಗಳು ಜಾಸ್ತಿ ಆಗ್ಬಹುದು, ಅಥವಾ ಇದನ್ನ ಹೀಗೆ ಬಿಟ್ರೆ ಮಕ್ಕಳಲ್ಲಿ ಮುಂದೆ ಕ್ಯಾನ್ಸರ್ ಕಾಯಿಲೆ ಉತ್ಪನ್ನ ಆಗುವ ಚಾನ್ಸಸ್ ಇರ್ತದೆ. ಈಗ ಇದು ಸಮಸ್ಯೆ ಏನಿಲ್ಲ ಅಂತ ಹೇಳಿದ್ರೆ ಬಹುಶಃ ಹಾದು ಕಟ್ಟುವಿಕೆ ಮೇಲೆ ಇರಬಹುದು. ಹಾಗೆ ಅದನ್ನ ನಾವು ಎಕ್ಸ್ರೇ ಮೂಲಕ ಅಥವಾ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮೂಲಕ ಇದನ್ನ ನಾವು ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಪಡ್ತೇವೆ. ಆಮೇಲೆ ಎಲ್ಲವನ್ನೂ ಸರಿ ಇದೆ ಅಂತ ಹೇಳಿದ್ರೆ ಇನ್ನೊಂದು ಮುಖ್ಯವಾದ ಕಾರಣ ನಾವು ಪತ್ತೆ ಹಚ್ಚಬೇಕಾಗ್ತದೆ. ಇದ ಪತ್ತೆ ಹಚ್ಚೋದು ಸ್ವಲ್ಪ ಕಷ್ಟ, ಯಾಕಂದ್ರೆ ಇದ್ರ ಬಗ್ಗೆ ಸರಿಯಾದ ಜ್ಞಾನ ಇದ್ರೆ ನಾವು ಪತ್ತೆ ಹಚ್ಚಿಕೊಳ್ಬಹುದು. ನಮ್ಮ ಮೆದುಳಿನಿಂದ ನರಗಳು ಸ್ಪೈನಲ್ ಕಾರ್ಡ್ ಮೂಲಕ ನಮ್ಮ ಬೆನ್ನುಹುರಿಗೆ ಬರ್ತದೆ, ಅಲ್ಲಿಂದ ನಮ್ಮ ವಿವಿಧ ಅಂಗಾಂಗಗಳಿಗೆ ಅದು ಸಂಪರ್ಕ ಕೊಡ್ತದೆ. ಈ ಬೆನ್ನುಹುರಿ ಸರಿಯಾಗಿ ಬೆಳವಣಿಗೆ ಆಗ್ಲಿಲ್ಲ, ಅದಕ್ಕೆ ನಾವು ಸ್ಪೈನಾ ಬೈಫಿಡ ಅಂತ ಹೇಳ್ತೇವೆ. ಹಾಗಾದ್ರೆ ಅಲ್ಲಿಂದ ನರಗಳು ಸಂಪರ್ಕ ಸರಿಯಾಗಿಲ್ಲದ ಕಾರಣ ಮಲಬದ್ಧತೆ ಆಗ್ಬಹುದು, ಅದರೊಟ್ಟಿಗೆ ಮೂತ್ರಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು, ಕೈಕಾಲಲ್ಲಿ ನಿಶಕ್ತಿ ಕೂಡ ಆಗ್ಬಹುದು.
1: ಬಹುಶಃ ಸಾಮಾನ್ಯರಿಗೆ ಈ ಕಾರಣ ಗೊತ್ತಿರುವುದಿಲ್ಲ.
0: ಅದಕ್ಕೆ ಈ ಇಂಥ ಸಮಸ್ಯೆಗಳು ಪತ್ತೆ ಹಚ್ಚುವುದು ಬಹಳ ತಡವಾಗ್ತದೆ. ಮೊದಲೇ ಹುಟ್ಟೊತ್ತಲೇ ಸಮಸ್ಯೆ ಇದ್ರೂ ಕಣ್ಣು ಹುಡ್ಕೊಳ್ಳುವಾಗ ಮಗುವಿನ ವಯಸ್ಸು ಸಾಧಾರಣ 2-3 ವರ್ಷ ಆಗಿರ್ತದೆ, ಸಾಕಷ್ಟು ಡ್ಯಾಮೇಜ್ ಕೂಡ ಆಗಿರ್ತದೆ ಮೂತ್ರಕೋಶಕ್ಕೆ. ಅದಕ್ಕೆಲ್ಲ ಇದನ್ನ ನಾವು ಪತ್ತೆ ಹಚ್ಚಬೇಕಾದ್ರೆ ನಾವು MRI ಸ್ಕ್ಯಾನಿಂಗ್ ಮಾಡಬೇಕಾಗ್ತದೆ. MRI ಸ್ಕ್ಯಾನಿಂಗ್ ಅಲ್ಲಿ ನಾವು ಪತ್ತೆ ಹಚ್ಚಿಕೊಳ್ಬಹುದು. ಕೆಲವು ಸರ್ತಿ ಈ ರೋಗ ಲಕ್ಷಣಗಳು ಹೊರಗಡೆ ಕಾಣಿಸ್ಕೊಳ್ತದೆ, ನಾವು ಪರೀಕ್ಷೆ ಮಾಡಿದಾಗ ಅಲ್ಲಿ ಗಂಟುಗಳಿರುವಂತದ್ದು, ಅದರ ಸೂಚನೆ ಬೇಗ ಸಿಗ್ಬಹುದು. ಅದಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನ ಸಂಶಯಾಸ್ಪದವಾಗಿದ್ರೆ ನಾವು ಅದನ್ನ ಆದಷ್ಟು ಬೇಗ ಪತ್ತೆ ಹಚ್ಚಿ MRI ಮೂಲಕ ಅದನ್ನ ಸೂಕ್ತವಾದ ಚಿಕಿತ್ಸೆ ನೀಡಬೇಕಾಗ್ತದೆ. ಇನ್ನು ಕೆಲವು ಅಸಾಮಾನ್ಯವಾದ ಕಾರಣಗಳು ಇರ್ತವೆ, ಅದನ್ನು ಪತ್ತೆ ಹೇಳೋದು ಬಹಳ ಕಷ್ಟವಾಗ್ತದೆ. ತುಂಬಾ ಸಮಸ್ಯೆ ಇದ್ದವರಲ್ಲಿ ಯಾವ್ದಾದ್ರೊಂದು ಸಮಸ್ಯೆ ಒಂದು ಕಾರಣಕರ್ತ ಆಗಿರ್ತದೆ. ಆಗ ಅದನ್ನ ನಾವು ಇಷ್ಟು ಸಮಸ್ಯೆಗಳಿದ್ರೆ ನಾವು ಸುಲಭವಾಗಿ ಪತ್ತೆ ಹಚ್ಚಬಹುದು. ಇನ್ನು ಕೆಲವು ಅಸಾಮಾನ್ಯವಾದ ಕಾಯಿಲೆ ಪತ್ತೆ ಹಚ್ಚುವುದು ಯಾರಿಗೂ ಕಷ್ಟವಾಗ್ತದೆ. ಇದು ಮಲಬದ್ಧತೆ ಇರುವ ಮಕ್ಕಳಲ್ಲಿ 5% ಮಾತ್ರ ಇಂಥವರಿಗೆ ಬರುವಂತದ್ದು. ಇನ್ನು 95% ಕಾಯಿಲೆಗಳು ಯಾವುದೇ ಸಮಸ್ಯೆ ಇಲ್ಲದೆ ಹೀಗೆ ಕಾರಣ ಇಲ್ಲದೆ, ಇಲ್ಲಿ ಯಾವುದೇ ದೊಡ್ಡ ತೊಂದರೆಗಳಿಲ್ಲ, ಆದ್ರೆ ಕರುಳು ಚುರುಕಿಲ್ಲ, ಕರುಳು ಅದರ ಕೆಲಸ ಅಷ್ಟು ಚೆನ್ನಾಗಿ ಮಾಡ್ತಾ ಇಲ್ಲ. ಇದಕ್ಕೆ ನಾವು ಫಂಕ್ಷನಲ್ ಕಾನ್ಸ್ಟಿಪೇಷನ್ ಅಂತ ಹೇಳ್ತೇವೆ. ಇದರಿಂದ ಹಲವಾರು ಸಮಸ್ಯೆಗಳು ಉಂಟಾಗ್ತದೆ. ಮುಂದೆ ನಾನು ನಿಮಗೆ ತಿಳಿಸ್ತೇನೆ. ಯಾವ ಮಗುವಿಗೆ ತೀವ್ರತೆ ಜಾಸ್ತಿ ಇದೆಯೋ ಈ ರೋಗದ್ದು ಬೇಗ ಲಕ್ಷಣಗಳು ಕಂಡು ಬರ್ತವೆ, ಯಾವ ಮಕ್ಕಳಿಗೆ ತೀವ್ರತೆ ಕಮ್ಮಿ ಇದೆಯೋ ಲಕ್ಷಣಗಳು ತಡವಾಗಿ ಕಂಡು ಬರ್ತವೆ. ಈಗ ಈ ಫಂಕ್ಷನಲ್ ಕಾನ್ಸ್ಟಿಪೇಷನ್ ಯಾಕೆ ಬರ್ತದೆ, ಇದರ ಬಗ್ಗೆ ನಾನು ಜನರಲ್ ಅರಿವು ಮೂಡಿಸ್ಲಿಕ್ಕೆ ಈ ಒಂದು, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಸಾಕಷ್ಟು ಜನರು ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಈಗ ನೋಡಿ, ಅದು ನಮ್ಮ ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಹಾಗೂ ನಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆ. ಈಗ ನೀವು 2-3 ದಶಕಗಳ ಹಿಂದಕ್ಕೆ ಹೋಲಿಸಿದ್ರೆ ನೀವು, ನಮ್ಮ ಆಹಾರ ಪದ್ಧತಿ ಸಾಕಷ್ಟು ಚೆನ್ನಾಗಿತ್ತು. ಈಗ ನೀವು ನೋಡಿದ್ರೆ ನಾವು ಪ್ಯಾಕ್ಡ್ ಫುಡ್ ತಗೊಳ್ತೇವೆ, ಚಿಪ್ಸ್, ಬಿಸ್ಕೆಟ್, ಕುರ್ಕುರೆ, ಇದು ಯಾವ್ದೊಂದು ಕುಗ್ರಾಮದಲ್ಲಿ ಆದ್ರೂ ಕೂಡ ಒಂದು ಗೂಡಂಗಡಿಯಲ್ಲಿ ಇದೆಲ್ಲ ಸಿಕ್ಕಿರ್ತದೆ. ಮತ್ತೆ ಈಗಿನ ಸಂದರ್ಭದಲ್ಲಿ ಪೋಷಕರು ತಂದೆ ತಾಯಿ ಇಬ್ರು ಕೆಲಸಕ್ಕೆ ಹೋಗುವರು, ಅವರಿಗೊಂದು ಖಿನ್ನತೆ, ನಾವು ಮಕ್ಕಳಿಗೆ ಏನು ಮಾಡ್ತಾ ಇಲ್ಲ, ಸಾಯಂಕಾಲ ಬರುವಾಗ ಬೇಕರಿಂದ ಇಂತಹ ಆಹಾರ ತರ್ತಾರೆ, ಮಕ್ಕಳಿಗೆ ಕೊಡ್ತಾರೆ, ಅವರ ಪ್ರೀತಿ ಸರಿ, ಆದ್ರೆ ಇದರಿಂದ ಮಕ್ಕಳಿಗೆ ಎಷ್ಟು ಅನಾರೋಗ್ಯ ಉಂಟಾಗ್ತದೆ ಅಂತ ಹೇಳಿ ಅವರು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅದು ಅಲ್ಲದೆ ಮನೇಲಿ ಅಜ್ಜ ಅಜ್ಜಿ ಮಕ್ಕಳು ನೋಡ್ಕೊಳ್ತಾರೆ, ಮಕ್ಕಳು ನೋಡ್ಕೊಳ್ಳೋದು ಬಹಳ ಕಷ್ಟ, ಹಠ ಮಾಡ್ತಿರ್ತಾರೆ, ಅವ್ರಿಗೆ ಸ್ವಲ್ಪ ಸಮಾಧಾನ ಮಾಡ್ಲಿಕ್ಕೆ ಅವರು ಒಂದಿಷ್ಟು ಕೊಡ್ತಾರೆ. ಈ ಅನಾರೋಗ್ಯಕರ ಆಹಾರಗಳಿಂದ ನಮ್ಮ ಕರುಳ ಮೇಲೆ ಸಾಕಷ್ಟು ಪ್ರಭಾವ ಬೀಳ್ತದೆ. ಮೊದಲೆಲ್ಲ ಯಾರಿಗೆ ಇಷ್ಟೆಲ್ಲ ಆಹಾರಗಳು ಸಿಗ್ತಾ ಇತ್ತು, ಎಲ್ರು ಮನೇಲಿ ಮಾಡಿದ್ದು, ಅಜ್ಜಿ ಮಾಡಿದ್ದು, ಅಮ್ಮ ಮಾಡಿದ್ದು ಎಲ್ಲ ತಗೊಳ್ತಾ ಇದ್ರು. ಇಷ್ಟು ಮಾತ್ರ ಅಲ್ಲ, ಇನ್ನು ಮುಂದೆ ನಾವು ನೋಡೋದಿದ್ರೆ ಮಕ್ಕಳಲ್ಲಿ ಚಟುವಟಿಕೆಗಳು ಕಮ್ಮಿ ಆಗಿದೆ. ಮೊದಲು ಮಕ್ಕಳು ಶಾಲೆಗೆ ನಡ್ಕೊಂಡು ಹೋಗ್ತಿದ್ರು, ಶಾಲೆಯಿಂದ ಬಂದ ಮೇಲೆ ಮಕ್ಕಳು ಆಟ ಆಡ್ತಾ ಇದ್ರು, ಈಗ ಟ್ಯೂಷನ್ ಕ್ಲಾಸಸ್ ಇದೆ, ಒಂದ್ ಸ್ವಲ್ಪ ನಮಗೆ ಸಮಯ ಸಿಕ್ಕಿದ್ರೆ ಮೊಬೈಲ್ ಅಥವಾ ದೂರದರ್ಶನ ಇದ್ರಲ್ಲಿ ಕೂತ್ಕೊಂಡು ಬಿಡ್ತಾರೆ. ಆಯ್ತು, ನಾವು ಬಲವಂತವಾಗಿ ನಮ್ಮ ಮಕ್ಳನ್ನ ಆಟ ಆಡ್ಲಿಕ್ಕೆ ಕಳಿಸಿದ್ರು ನಮ್ಮ ವಠಾರದಲ್ಲಿ ಬೇರೆ ಮಕ್ಕಳು ಬರಲ್ಲ, ಯಾಕಂದ್ರೆ ಅವ್ರಿಗೆ ಅದೇ ಸಮಸ್ಯೆ. ಮಹಾನಗರಗಳಲ್ಲಂತೂ ಮಕ್ಕಳನ್ನು ಹೊರ ಕಳಿಸೋ ಸುರಕ್ಷಿತ ಅಲ್ಲ, ಹೊರ ಕಳಿಸುವುದಿಲ್ಲ. ಹೀಗೆಲ್ಲಾಗಿ ಇದೊಂದು ಸಾಮಾಜಿಕ ಪಿಡುಗಾಗಿದೆ. ಅಂದ್ರೆ ಇದನ್ನು ಒಬ್ಬರಿಂದ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ಸಮಾಜವೇ ಇದನ್ನು ನಾವು ಚೆನ್ನಾಗಿ ನೋಡ್ಕೊಂಡು ಇದಕ್ಕೆ ಏನಾದ್ರೂ ಪರಿಹಾರ ಮಾಡ್ಬೇಕಷ್ಟೇ. ಈಗ ಇದರಿಂದ ಯಾವ ಲಕ್ಷಣಗಳು ಇಟ್ಕೊಂಡು ನಮ್ಮ ಹತ್ರ ಬರ್ತಾರೆ ನೋಡಿ, ಕೆಲವರು ಪೋಷಕರು ಇದನ್ನ ಅರ್ಥ ಮಾಡಿಕೊಂಡು ಮಲಬದ್ಧತೆ ಇದೆ ಅಂತ ಹೇಳಿ ನಮ್ಮ ಹತ್ರ ಬರ್ತಾರೆ. ಅಂದ್ರೆ ನನ್ನ ಮಗು 2-3 ದಿವಸಕ್ಕೊಂದ್ಸರ್ತಿ ಮಾಡ್ತಾ ಇದ್ದಾನೆ, ಗಟ್ಟಿಯಾಗಿ ಮಾಡ್ತಾ ಇದ್ದಾನೆ, ಮಾಡ್ಕೊಳ್ಳುವಾಗ ಗುದದ್ವಾರದಲ್ಲಿ ತ್ರಾಸ ಆಗ್ತಾ ಇದೆ, ರಕ್ತ ಹರಿಯತ್ತೆ, ಸನ್ನಾಸ ಮಾಡುವಾಗ ಕೆಟ್ಟ ವಾಸನೆ ಇದೆ, ಇದೆಲ್ಲ ಹೇಳ್ಕೊಂಡು ಬರ್ತಾರೆ, ಅವ್ರನ್ನ ಚಿಕಿತ್ಸೆ ನೀಡ್ತೇವೆ. ಇನ್ನು ವಿಚಿತ್ರ ಲಕ್ಷಣಗಳನ್ನ ಇಟ್ಕೊಂಡು ಬರ್ತಾರೆ. ಉದಾಹರಣೆಗೆ ಮಲಬದ್ಧತೆಗೆ ಸಂಬಂಧಪಟ್ಟ ಯಾವುದೇ ಲಕ್ಷಣಗಳಿಲ್ಲ, ಆದ್ರೆ ಕೇವಲ ಹೊಟ್ಟೆ ನೋವು ಅಥವಾ ಹೊಟ್ಟೆಲಿ ಉಬ್ಬರ, ಹಸುವಿಲ್ಲ, ಕೆಲಸದಲ್ಲಿ ಆಸಕ್ತಿ ಇಲ್ಲ, ಲವಲವಿಕೆ ಇಲ್ಲ, ಮತ್ತೆ ಕಲಿಯೋದ್ರಲ್ಲಿ ಸ್ವಲ್ಪ ಹಿಂದೆ, ತೂಕ ಹೆಚ್ಚಾಗ್ತಾ ಇಲ್ಲ, ಮತ್ತೆ ನಮ್ಮ ಹತ್ರ ಇತ್ತೀಚಿನ ದಿನಗಳಲ್ಲಿ ಕೇವಲ ವಾಂತಿ, ಹೊರಗಡೆಯಿಂದ ಸಿಟಿ ಸ್ಕ್ಯಾನ್, MRI ಎಲ್ಲ ಮಾಡಿಕೊಂಡು ಬಂದಿರ್ತಾರೆ, ಆದ್ರೆ ವಾಂತಿ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ, ನಾವು ಪತ್ತೆ ಹಚ್ಚಿದಾಗ ಕೇವಲ ವಾಂತಿ ಇಟ್ಕೊಂಡು ಬರ್ತಾರೆ. ಇಂಥವರಿಗೆಲ್ಲ ನಾವು ಪೋಷಕರಿಗೆ ಅರ್ಥ ಮಾಡಿಸ್ಕೊಳ್ಳೋದು ಕಷ್ಟ ಆಗ್ತದೆ. ನೋಡಿ, ನಿಮ್ಮ ಮಗುವಿಗೆ ಮಲಬದ್ಧತೆ ಇದೆ ಅಂತ ಹೇಳಿ ಅರ್ಥ ಮಾಡಿಸ್ಕೊಳ್ಳೋದು

0: ಅನ್ನೋದು ನಮಗೆ ಕಷ್ಟ ಆಗ್ತದೆ. ಇಲ್ಲಲ್ಲ, ನಮ್ಮ ಮಗು ಚೆನ್ನಾಗಿ ಡೈಲಿ ಸಂಡಾಸ್ ಮಾಡ್ತಾ ಇದ್ದಾನಲ್ಲ, ಮಾಡ್ತಾ ಇದ್ದಾಳಲ್ಲ ಅಂತ ಹೇಳ್ತಾರೆ. ನೋಡಿ, ಮಲಕೋಶದಲ್ಲಿ ಮಲಕೋಶದ ಎದುರಿರುವಂತದ್ದು ಮೂತ್ರಕೋಶ. ಮಲಕೋಶದಲ್ಲಿ ಮಲ ತುಂಬಿದ್ರೆ ಮೂತ್ರಕೋಶಕ್ಕೆ ಇದು ತನ್ನಂತಾನೆ ಸಮಸ್ಯೆ ಉಂಟು ಮಾಡ್ತದೆ. ಕೆಲವು ಮಕ್ಕಳು ಮೂತ್ರಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇಟ್ಕೊಂಡು ಬರ್ತಾರೆ. ಉದಾಹರಣೆಗೆ, ಮೂತ್ರಕ್ಕೆ ಅರ್ಜೆಂಟ್ ಮಾಡುವಂಥದ್ದು, ತನ್ನ ಅರಿವಿಲ್ಲದೆ ಒಳ ಉಡುಪಿನಲ್ಲಿ ಮೂತ್ರ ಮಾಡ್ಕೊಳ್ಳುವಂಥದ್ದು, ರಾತ್ರಿ ವೇಳೆ ಹಾಸಿಗೆ ಹಸಿ ಮಾಡುವಂಥದ್ದು, ಅಥವಾ ಮೂತ್ರದಲ್ಲಿ ಅವಾಗವಾಗ ಸೋಂಕು, ಯೂರಿನ್ ಟ್ರಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ, ಉರಿ ಮೂತ್ರ, ಇಂಥದ್ದೆಲ್ಲ ಸಮಸ್ಯೆಗಳು ನಾವು ನೋಡ್ತಾ ಇರ್ತೀವಿ. ಕಷ್ಟು ಸಮಸ್ಯೆಗಳಿಗೆ ಮಲಬದ್ಧತೆ ಕಾರಣ. ಈಗ ಇದರಿಂದ ಆಗುವಂತ ಅವಾಂತರಗಳೇನು, ಇದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸಬೇಕು. ಈಗ ನೋಡಿ, ನಮ್ಮ ಈ ಸಮಸ್ಯೆ ಬರಲಿಕ್ಕೆ ಮೂಲ ಕಾರಣ ನಮ್ಮ ದೈನಂದಿನ ಜೀವನದಲ್ಲಿ ಮಾಡಿದಂತಹ ತಪ್ಪುಗಳು. ಇದರಿಂದಾಗಿ ನೋಡಿ, ಮಗು ಅದೇ ಮಗು ಮುಂದೆ ಹೋಗಿ ಬೇರೆ ಎಷ್ಟೋ ಸಮಸ್ಯೆಗಳಿಗೆ ದಾರಿ ಮಾಡಿಕೊಟ್ಟಂಗೆ ಆಗ್ತದೆ. ಉದಾಹರಣೆಗೆ, ಬೊಜ್ಜುತನ, ಮಧುಮೇಹದ ಕಾಯಿಲೆ, ರಕ್ತದೊತ್ತಡ, ಹೃದಯ ಕಾಯಿಲೆ, ಮತ್ತೆ ನಾವು ತಿನ್ನುವಂತಹ ಆಹಾರದಲ್ಲಿ, ಈಗ ಚಿಪ್ಸ್, ಕುರ್ಕುರೆ ಅಂತ ಆಹಾರದಲ್ಲಿ ಸಾಕಷ್ಟು ಉಪ್ಪಿನಂಶ ಇರೋದ್ರಿಂದ ಮೂತ್ರಪಿಂಡದಲ್ಲಿ ಕಲ್ಲು, ಇದು ನಾವು ಸಾಕಷ್ಟು ಈಗ ಮಕ್ಕಳಲ್ಲಿ ಕಾಣಿಸ್ತಾ. ಆಮೇಲೆ ಈಗ ಈ ಮಲಬದ್ಧತೆ ಆದ್ರೆ ಸಂಡಾಸ ಕರಳಲ್ಲಿ ತುಂಬಿಕೊಂಡು ಅಲ್ಲಿ ಸೋಂಕಾಗಿ ಅಪೆಂಡಿಕ್ಸ್ ಕಾಯಿಲೆ ಸಾಕಷ್ಟು ಮಕ್ಕಳಲ್ಲಿ ಕಾಣಿಸ್ತಾ ಇದೆ. ಅಪೆಂಡಿಕ್ಸ್ ಅಲ್ಲಿ ನಾನು ಹೇಳುದಿದ್ರೆ, ಸಾಧಾರಣ 80% ಮಕ್ಕಳಲ್ಲಿ ಅಪೆಂಡಿಕ್ಸ್ ಗೆ ಕಾರಣ ಮಲಬದ್ಧತೆ.
1: ಚಿಕ್ಕ ಮಕ್ಕಳಲ್ಲಿ ಮಲಬದ್ಧತೆ ಈ ತಂತೆ ಇದುವರೆಗೂ ಮಾಹಿತಿ ನೀಡಿದವರು ಡಾಕ್ಟರ್ ಅಕ್ಷಯ್ ಕಲಾವಂತ್ ಅವರು. ಕೇಳುಗರೆ, ಇದಾಗಿತ್ತು ಇಂದಿನ ಆರೋಗ್ಯ ಸಂಚಿಕೆ. ಮತ್ತೆ ಮುಂದಿನ ಭೇಟಿಯಾಗೋಣ, ಅಲ್ಲಿವರೆಗೂ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಅಣೇಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಪ್ರಧಾನಮಂತ್ರಿ ಸ್ಟ್ಯಾಂಡ್ ಅಪ್ ಇಂಡಿಯಾ, ಈ ಕುರಿತು ಮಾತನಾಡುತ್ತಾನೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿ ರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾಕ್ಟರ್ ಎಸ್ಎಂ ಸುಧಾಕರ್.
3: ಕೇಳುಗರೆ, ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯನ್ನು ಏಪ್ರಿಲ್ 5, 2016 ಪ್ರಾರಂಭಿಸಲಾಯಿತು ಮತ್ತು ವ್ಯಾಪಾರ, ಉತ್ಪಾದನೆ, ಸೇವಾ ವಲಯ ಮತ್ತು ಕೃಷಿಗೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ಗ್ರೀನ್ ಫೀಲ್ಡ್ ಉದ್ಯಮಗಳನ್ನು ಸ್ಥಾಪಿಸಲು ರೂಪಾಯಿ 10 ಲಕ್ಷದಿಂದ ರೂಪಾಯಿ 1 ಕೋಟಿಗಿಂತ ಹೆಚ್ಚಿನ ಮೌಲ್ಯದ ಬ್ಯಾಂಕ್ ಸಾಲಗಳನ್ನು ಒದಗಿಸುವ ಮೂಲಕ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಮಹಿಳೆಯರಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಉದ್ದೇಶ, ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯು ಹಸಿರು ಕ್ಷೇತ್ರ ಉದ್ಯಮವನ್ನು ಸ್ಥಾಪಿಸಲು ಪ್ರತಿ ಬ್ಯಾಂಕ್ ಶಾಖೆಯಲ್ಲಿ ಕನಿಷ್ಠ ಒಬ್ಬ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಸಾಲಗಾರರಿಗೆ ಮತ್ತು ಕನಿಷ್ಠ ಒಬ್ಬ ಮಹಿಳಾ ಸಾಲಗಾರರಿಗೆ 10 ಲಕ್ಷದಿಂದ 1 ಕೋಟಿವರೆಗಿನ ಬ್ಯಾಂಕ್ ಸಾಲವನ್ನು ಸುಗಮಗೊಳಿಸುತ್ತದೆ. ಎಸ್ಸಿ ಎಸ್ಟಿ ಮಹಿಳಾ ಉದ್ಯಮಿಗಳಿಂದ ಉತ್ಪಾದನೆ, ವ್ಯಾಪಾರ ಅಥವಾ ಸೇವಾ ವಲಯ ಸಂಬಂಧಿತ ಚಟುವಟಿಕೆಗಳಲ್ಲಿ ಹೊಸ ಉದ್ಯಮವನ್ನ ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಇನ್ನು ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯ ಪ್ರಮುಖ ಲಕ್ಷಣಗಳಿಗೆ ಬಂದರೆ, ಈ ಯೋಜನೆಯು ಹಣಕಾಸು ಸಚಿವಾಲಯದ ಹಣಕಾಸು ಸೇವೆಗಳ ಇಲಾಖೆ ಉದ್ಯಮಶೀಲತಾ ಯೋಜನೆಗಳನ್ನು ಉತ್ತೇಜಿಸಲು ಆರಂಭಿಸಿರುವ ಉಪಕ್ರಮದ ಭಾಗವಾಗಿದೆ. ಹೊಸ ಉದ್ಯಮವನ್ನು ಸ್ಥಾಪಿಸಲು ಕಾರ್ಯನಿರತ ಬಂಡವಾಳವನ್ನು ಒಳಗೊಂಡಂತೆ 10 ಲಕ್ಷ ರೂಪಾಯಿಗಳಿಂದ 1 ಕೋಟಿ ರೂಪಾಯಿಗಳವರೆಗಿನ ಸಾಲವನ್ನು ಒದಗಿಸಲಾಗುವುದು. ಈ ಯೋಜನೆಯು ಪ್ರತಿ ಬ್ಯಾಂಕ್ ಖಾತೆಯು ಸರಾಸರಿ 2 ಉದ್ಯಮಶೀಲತಾ ಯೋಜನೆಗಳಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಹೇಳುತ್ತದೆ. 1 ST SC ಮತ್ತು 11 ಮಹಿಳಾ ಉದ್ಯಮಿಗೆ ಕ್ರೆಡಿಟ್ ಹಿಂಪಡೆಯಲು ರೂಪೇ ಡೆಬಿಟ್ ಕಾರ್ಡ್ ನೀಡಲಾಗುವುದು. ಸಾಲಗಾರನ ಕ್ರೆಡಿಟ್ ಇತಿಹಾಸವನ್ನ ಬ್ಯಾಂಕ್ ನಿರ್ವಹಿಸುತ್ತದೆ, ಆದ್ದರಿಂದ ಹಣವನ್ನು ಯಾವುದೇ ವೈಯಕ್ತಿಕ ಬಳಕೆಗೆ ಬಳಸಲಾಗುವುದಿಲ್ಲ. ಭಾರತೀಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಸಿಡ್ಬಿ ಮೂಲಕ ಆರಂಭಿಕ ಮೊತ್ತವಾಗಿ ರೂಪಾಯಿ 10,000 ಕೋಟಿಗಳ ಮರು ಹಣಕಾಸು ಸೌಲಭ್ಯವಿರುತ್ತದೆ. ಈ ಯೋಜನೆಯಡಿಯಲ್ಲಿ NCGTC ಮೂಲಕ ಕ್ರೆಡಿಟ್ ಗ್ಯಾರಂಟಿಗಾಗಿ ರೂಪಾಯಿ 5,000 ಕೋಟಿಗಳ ಕಾರ್ಪಸ್ ಅನ್ನು ರಚಿಸಲಾಗಿರುತ್ತದೆ. ಸಾಲವನ್ನು ಸುಗಮಗೊಳಿಸುವುದು, ಅಪವರ್ತನೀಕರಣ, ಮಾರ್ಕೆಟಿಂಗ್, ಇನ್ನು ಹಲವು ವಿಷಯಗಳನ್ನು ಪೂರ್ವ ಸಾಲ ತರಬೇತಿಗೆ ಸಮಗ್ರ ಬೆಂಬಲವನ್ನು ಒದಗಿಸುವ ಮೂಲಕ ಸಾಲಗಾರರಿಗೆ ಬೆಂಬಲ ನೀಡುತ್ತದೆ. ಆನ್ಲೈನ್ ನೋಂದಣಿ ಮತ್ತು ಬೆಂಬಲ ಸೇವೆಗಳಿಗಾಗಿ ಜನರಿಗೆ ಸಹಾಯ ಮಾಡಲು ವೆಬ್ ಪೋರ್ಟಲ್ ಅನ್ನು ರಚಿಸಲಾಗಿದೆ. ಕೃಷಿಯೇತರ ವಲಯಗಳಲ್ಲಿ ಬ್ಯಾಂಕ್ ಸಾಲಗಳನ್ನು ಪ್ರಾರಂಭಿಸುವ ಮೂಲಕ ಜನಸಂಖ್ಯೆಯ ಅಲ್ಪಸಂಖ್ಯಾತ ವರ್ಗಗಳನ್ನು ತಲುಪುವ ಮೂಲಕ ಸಾಂಸ್ಥಿಕ ಸಾಲ ರಚನೆಗೆ ಪ್ರಯೋಜನವನ್ನು ನೀಡುವುದು

ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಈ ಯೋಜನೆಯು ಇತರ ಇಲಾಖೆಗಳ ಪ್ರಸ್ತುತ ಯೋಜನೆಗಳಿಗೂ ಅನುಕೂಲವಾಗಲಿದೆ. ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯನ್ನು ಭಾರತೀಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ನೇತೃತ್ವ ವಹಿಸಲಿದ್ದು, ದಲಿತ ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ ಸಹ ಇದರಲ್ಲಿ ಭಾಗವಹಿಸಲಿದೆ. ಡಿಐಸಿಸಿಐ ಜೊತೆಗೆ ಇತರ ವಲಯ ನಿರ್ದಿಷ್ಟ ಸಂಸ್ಥೆಗಳ ಸಹಭಾಗಿತ್ವವೂ ಇರುತ್ತದೆ. ಸ್ಟ್ಯಾಂಡಪ್ ಕನೆಕ್ಟ್ ಸೆಂಟರ್ಗಳ ಹೆಸರುಗಳನ್ನು ಸಿಡ್ಬಿ ಮತ್ತು ಭಾರತೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗೆ ನೀಡಲಾಗುವುದು. ಭಾರತೀಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ಗೆ ಆರ್ಥಿಕ ನೆರವು ನೀಡಲು ಆರಂಭಿಕ ಮೊತ್ತವಾಗಿ 10,000 ಕೋಟಿ ರೂಪಾಯಿಗಳನ್ನು ಹಂಚಿಕೆ ಮಾಡಲಾಗುವುದು. ಈ ಯೋಜನೆಗೆ ಪೂರ್ವ ಸಾಲ ಮತ್ತು ಕಾರ್ಯಾಚರಣೆಯ ಹಂತವಿರುತ್ತದೆ ಮತ್ತು ವ್ಯವಸ್ಥೆ ಮತ್ತು ಅಧಿಕಾರಿಗಳು ಈ ಹಂತದಲ್ಲಿ ಜನರಿಗೆ ಸಹಾಯ ಮಾಡಲು ಒಲವು ತೋರುತ್ತಾರೆ. ಸಾಲ ವ್ಯವಸ್ಥೆಯು ಉದ್ಯಮಿಗಳನ್ನು ತಲುಪಲು ಸಹಾಯ ಮಾಡಲು ಸಂಯೋಜಿತ ಸಾಲದ ಮಾರ್ಜಿನ್ ಹಣವು 25% ಇರುತ್ತದೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಜನರಿಗೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಮತ್ತು ಇ ಮಾರ್ಕೆಟಿಂಗ್, ವೆಬ್ ಉದ್ಯಮಶೀಲತೆ, ಫ್ಯಾಕ್ಟರಿಂಗ್ ಸೇವೆಗಳು ಮತ್ತು ನೋಂದಣಿಯ ಇತರ ಸಂಪನ್ಮೂಲಗಳ ಬಗ್ಗೆ ಪರಿಚಿತರಾಗಿರುತ್ತಾರೆ. ಯೋಜನೆಯಲ್ಲಿ ಒಮ್ಮುಖ ಮತ್ತು ಅಂತರ್ವಲಯ ಸಂಪರ್ಕಗಳಿಗೆ ಬಂದರೆ, ಈ ಯೋಜನೆಯ ಉದ್ಘಾಟನೆಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನಾ ಯೋಜನೆಯಡಿಯಲ್ಲಿ ಭಾರತೀಯ ಮೈಕ್ರೋ ಕ್ರೆಡಿಟ್ 5,100 ಇ ರಿಕ್ಷಾಗಳನ್ನು ವಿತರಿಸಿತ್ತು. ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯಡಿಯಲ್ಲಿ ಸಾಲವನ್ನು ಪಡೆಯುವುದರ ಜೊತೆಗೆ ಸ್ವೀಕರಿಸುವವರು ಪ್ರಧಾನಮಂತ್ರಿ ಜನ್ಧನ್ ಯೋಜನೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ, ಅಟಲ್ ಪಿಂಚಣಿ ಯೋಜನೆ ಮತ್ತು ಇತರೆ 8 ಮಹತ್ವದ ಪ್ರಧಾನಮಂತ್ರಿ ಯೋಜನೆಗಳ ಅಡಿಯಲ್ಲಿಯೂ ಒಳಗೊಳ್ಳುತ್ತಾರೆ. ಬಿಎಂಸಿ ಭಾರತೀಯ ಮೈಕ್ರೋ ಕ್ರೆಡಿಟ್ ಆರ್ಥಿಕ ಸೇರ್ಪಡೆ ಮತ್ತು ಸಾಮಾಜಿಕ ಭದ್ರತಾ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಗುರಿಯನ್ನು ಹೊಂದಿದೆ ಮತ್ತು ದೇಶದ ಬಡವರು ಮತ್ತು ನಿರಾಶ್ರಿತರಿಗೆ ಪ್ರಯೋಜನಗಳನ್ನು ತಲುಪಿಸಲು ಪ್ರಸ್ತಾಪಿಸುತ್ತದೆ. ಪೆಡಲ್ ರಿಕ್ಷಾ ಎಳೆಯುವವರನ್ನು ಇ ರಿಕ್ಷಾ ಮಾಲೀಕರಾಗಿ ಮೇಲ್ದರ್ಜೆಗೇರಿಸುವುದು ಮತ್ತು ಅವರ ಆದಾಯದಲ್ಲಿ 3 ಪಟ್ಟು ಹೆಚ್ಚಳವನ್ನು ಸೃಷ್ಟಿಸಲು ಸಹಾಯ ಮಾಡುವುದು ಇದರ ಉದ್ದೇಶವಾಗಿದೆ. ಈ ಕಾರ್ಯಕ್ರಮದಡಿಯಲ್ಲಿ ಎಲ್ಲಾ ಸೌಲಭ್ಯಗಳಿಗೆ ಸಾಲ ಒದಗಿಸುವ ಜವಾಬ್ದಾರಿ ಮುದ್ರಾ ಯೋಜನೆಗೆ ಇದೆ. ಪ್ರಸ್ತುತ ಹೊಸ ಕೈಗಾರಿಕೆಗಳ ಸ್ಥಾಪನೆಯಿಂದ ಸ್ಥಾಪಿತ ನಗರಗಳು ಮಾತ್ರ ಪ್ರೋತ್ಸಾಹವನ್ನ ಪಡೆಯುತ್ತವೆ. ಆದರೆ ಈ ಯೋಜನೆ ಪ್ರಾರಂಭವಾದ ನಂತರ ಪ್ರತಿ ವರ್ಷ ದೇಶಾದ್ಯಂತ 2.5 ಲಕ್ಷ ಜನರು ಮತ್ತು 1.25 ಸ್ಥಳಗಳಿಂದ ಹೊಸ ಕೈಗಾರಿಕಾ ಚಟುವಟಿಕೆಯನ್ನು ಪ್ರಚೋದಿಸಲಾಗುತ್ತದೆ. ಬಡವರ ಹೆಸರಿನಲ್ಲಿ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಲಾಯಿತು. ಆದರೆ ಸ್ವಾತಂತ್ರ್ಯದ ನಂತರ ಮೊದಲ 70 ವರ್ಷಗಳ ಕಾಲ ಸುಮಾರು 40% ಜನಸಂಖ್ಯೆಗೆ ಬ್ಯಾಂಕಿಂಗ್ ಸೇವೆಗಳು ಲಭ್ಯವಿರಲಿಲ್ಲ. ದೊಡ್ಡ ವ್ಯವಹಾರಗಳಿಗೆ ಮಾತ್ರವಲ್ಲದೆ ಸಾಮಾನ್ಯ ಜನರಿಗೂ ಹಣಕಾಸು ಮತ್ತು ಸಾಲಗಳನ್ನು ಒದಗಿಸುವುದು ಇದರ ಉದ್ದೇಶವಾಗಿದೆ. ಭಾರತದ ಇತರ ಸರ್ಕಾರಿ ಯೋಜನೆಗಳ ಬಗ್ಗೆ ಅರ್ಹತಾ ಮಾನದಂಡಗಳು. ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯ ಅರ್ಹತಾ ಮಾನದಂಡಗಳಿಗೆ ಬಂದರೆ, ಸಾಲಕ್ಕೆ ಅರ್ಜಿ ಸಲ್ಲಿಸುವ ಜನರು ಕೆಲವು ಅರ್ಹತಾ ಮಾನದಂಡಗಳನ್ನು ಪೂರೈಸಬೇಕು. ವ್ಯಕ್ತಿಯು 18 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನಾಗಿರಬೇಕು. ಕಂಪನಿಯು ಖಾಸಗಿ ಲಿಮಿಟೆಡ್, LLP ಅಥವಾ ಪಾಲುದಾರಿಕೆ ಸಂಸ್ಥೆಯಾಗಿರಬೇಕು. ಸಂಸ್ಥೆಯ ವಹಿವಾಟು 25 ಕೋಟಿಗಿಂತ ಹೆಚ್ಚಿರಬಾರದು. ಉದ್ಯಮಿಯು ಮಹಿಳೆಯಾಗಿರಬೇಕು ಅಥವಾ ಪರಿಶಿಷ್ಟ ಜಾತಿ ಇಲ್ಲವೇ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವ್ಯಕ್ತಿಯಾಗಿರಬೇಕು. ಈ ಸಾಲವನ್ನು ಗ್ರೀನ್ಫೀಲ್ಡ್ ಯೋಜನೆಗಳಿಗೆ ಹಣಕಾಸು ಒದಗಿಸಲು ಮಾತ್ರ ಒದಗಿಸಲಾಗುತ್ತದೆ. ಅಂದರೆ ಯೋಜನೆಯು ಉತ್ಪಾದನೆ ಅಥವಾ ಸೇವಾ ವಲಯದ ಅಡಿಯಲ್ಲಿ ಕೈಗೊಳ್ಳಲಾಗುವ ಮೊದಲ ಯೋಜನೆಯಾಗಿರಬೇಕು. ಅರ್ಜಿದಾರರು ಬ್ಯಾಂಕ್ ಅಥವಾ ಯಾವುದೇ ಇತರೆ ಸಂಸ್ಥೆಯ ಸುಸ್ತಿದಾರರಾಗಿರಬಾರದು. ಕಂಪನಿಯು ಯಾವುದೇ ವಾಣಿಜ್ಯ ಅಥವಾ ನವೀನ ಗ್ರಾಹಕ ಸರಕುಗಳೊಂದಿಗೆ ವ್ಯವಹರಿಸುತ್ತಿರಬೇಕು. ಅದಕ್ಕಾಗಿ DIPP ಅನುಮೋದನೆಯು ಅಗತ್ಯವಾಗಿರುತ್ತದೆ. ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯ ಪ್ರಯೋಜನಗಳಿಗೆ ಬಂದರೆ, ಸರ್ಕಾರವು ಒಂದು ಯೋಜನೆಯನ್ನು ಜಾರಿಗೆ ತಂದಾಗ ಅದರ ಮುಖ್ಯ ಗುರಿ ನಾಗರಿಕರಿಗೆ ಪ್ರಯೋಜನವನ್ನು ನೀಡುವುದಾಗಿದೆ. ನಿರುದ್ಯೋಗವನ್ನು ಕಡಿಮೆ ಮಾಡಲು ಹೊಸ ಉದ್ಯಮಿಗಳನ್ನು ಪ್ರೋತ್ಸಾಹಿಸುವುದು ಮತ್ತು ಪ್ರೇರೇಪಿಸುವುದು ಈ ಉಪಕ್ರಮದ ಮೂಲ ಉದ್ದೇಶವಾಗಿದೆ. ನೀವು ಹೂಡಿಕೆದಾರರಾಗಿದ್ದರೆ ಸ್ಟ್ಯಾಂಡಪ್ ಇಂಡಿಯಾ ನಿಮಗೆ ವೃತ್ತಿಪರ ಸಲಹೆ, ಸಮಯ ಮತ್ತು ಕಾನೂನುಗಳ ಬಗ್ಗೆ ಜ್ಞಾನವನ್ನು ಪಡೆಯುವ ಸರಿಯಾದ ವೇದಿಕೆಯನ್ನು ನೀಡುತ್ತದೆ. ಇನ್ನೊಂದು ಪ್ರಯೋಜನವೆಂದರೆ ಅವರು ನಿಮ್ಮ ಕೆಲಸದ ಮೊದಲ

0: ಎರಡು ವರ್ಷಗಳಲ್ಲಿ ನಿಮಗೆ ಪ್ರಾರಂಭದಲ್ಲಿ ಸಹಾಯ ಮಾಡುತ್ತಾರೆ. ಅವರು ಸಲಹೆಗಾರರಿಗೆ ಸೆಟಪ್ ನಂತರದ ಸಹಾಯವನ್ನು ಸಹ ಒದಗಿಸುತ್ತಾರೆ. ಇದಲ್ಲದೆ ಉದ್ಯಮಿಗಳಿಗೆ ಮತ್ತೊಂದು ಪ್ರಯೋಜನವೆಂದರೆ ಅವರು ಸಾಲಕ್ಕಾಗಿ ತೆಗೆದುಕೊಂಡ ಮೊತ್ತವನ್ನು ಹೇಗೆ ಮರುಪಾವತಿಸುವುದು ಎಂಬುದರ ಬಗ್ಗೆ ಹೆಚ್ಚು ಚಿಂತಿಸಬೇಕಾಗಿಲ್ಲ, ಏಕೆಂದರೆ ಅವರು ಏಳು ವರ್ಷಗಳಲ್ಲಿ ಸಾಲವನ್ನ ಮರುಪಾವತಿಸಬೇಕಾಗುತ್ತದೆ. ಇದು ಸಾಲಗಾರರಿಗೆ ಮರುಪಾವತಿಯ ಒತ್ತಡವನ್ನ ಕಡಿಮೆ ಮಾಡುತ್ತದೆ. ಆದಾಗ್ಯೂ ಸಾಲಗಾರನ ಆಯ್ಕೆಯ ಪ್ರಕಾರ ಪ್ರತಿ ವರ್ಷ ಒಂದು ನಿರ್ದಿಷ್ಟ ಮೊತ್ತವನ್ನ ಮರುಪಾವತಿಸಬೇಕಾಗುತ್ತದೆ. ಈ ಯೋಜನೆಯು ಉದ್ಯಮಿಗಳಿಗೆ ಕಾನೂನು, ಕಾರ್ಯಾಚರಣೆ ಮತ್ತು ಇತರ ಸಾಂಸ್ಕೃತಿಕ ಅಡೆತಡೆಗಳನ್ನು ನಿರ್ಮೂಲನೆ ಮಾಡಲು ಸಹಾಯ ಮಾಡುತ್ತದೆ. ಇದು ಉದ್ಯೋಗ ಸೃಷ್ಟಿಯ ವಿಷಯದಲ್ಲಿ ಬಹಳ ಸಕಾರಾತ್ಮಕ ಉತ್ತೇಜನವನ್ನು ನೀಡಬಹುದು. ಇದು ದಲಿತರು, ಬುಡಕಟ್ಟು ಜನಾಂಗದವರು ಮತ್ತು ಮಹಿಳೆಯರ ಸಾಮಾಜಿಕ ಆರ್ಥಿಕ ಸಬಲೀಕರಣಕ್ಕೆ ಕಾರಣವಾಗಬಹುದು.
1: ಇದುವರೆಗೂ ಪ್ರಧಾನಮಂತ್ರಿ ಸ್ಟ್ಯಾಂಡ್ಅಪ್ ಇಂಡಿಯಾ ಈ ಕುರಿತು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿ ರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಸಂಸತ್ತಿನಲ್ಲಿ ವಿರೋಧ ಪಕ್ಷಗಳಿಂದ ಗದ್ದಲ, ಉಭಯ ಸದನಗಳ ಕಲಾಪ 2:00 ಮುಂದೂಡಿಕೆ. ಎನ್ಡಿಎ ಮಂಗಳ ಮಿಲನ ಸಭೆ, ಮೈತ್ರಿಕೂಟದಲ್ಲಿ ಸಮನ್ವಯತೆ ಸಾಧಿಸಲು ಒತ್ತು. ಕೇರಳಂನಲ್ಲಿ ಮುಂದುವರೆದ ಮುಂಗಾರು ಆರ್ಭಟ, 21 ಸಾವು, 6 ನಾಪತ್ತೆ. ಹಾಗೂ ದಕ್ಷಿಣ ಕೊರಿಯಾದ ಅಸ್ಸಾಂನಲ್ಲಿ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭ, ಭರವಸೆಯೊಂದಿಗೆ ಭಾರತೀಯ ಆಟಗಾರರು ಕಣದಲ್ಲಿ. ವಾರ್ತೆಗಳ ವಿವರ. ಸಂಸತ್ತಿನಲ್ಲಿ ವಿರೋಧ ಪಕ್ಷಗಳ ಭಾರೀ ಗದ್ದಲ ಮತ್ತು ಘೋಷಣೆಗಳ ಹಿನ್ನೆಲೆಯಲ್ಲಿ ಲೋಕಸಭೆ ಹಾಗೂ ರಾಜ್ಯಸಭೆಯ ಕಲಾಪವನ್ನು 2:00 ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ವಿಚಾರವಾಗಿ ನಡೆದ ಪ್ರತಿಭಟನೆ ವೇಳೆ ಪೊಲೀಸ್ ಬಲಪ್ರಯೋಗ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ಉಪಸ್ಥಿತಿ ಹಾಗೂ ಹೇಳಿಕೆ ನೀಡುವಂತೆ ಆಗ್ರಹಿಸಿ ವಿಪಕ್ಷ ನಾಯಕರು ಗದ್ದಲ ಎಬ್ಬಿಸಿದರು. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪಕ್ಕೆ ಸಹಕರಿಸುವಂತೆ ಮನವಿ ಮಾಡಿದರೂ ಗದ್ದಲ ಶಮನವಾಗದ ಕಾರಣ ಕಲಾಪವನ್ನು ಮುಂದೂಡಲಾಯಿತು. ಇನ್ನು ರಾಜ್ಯಸಭೆಯಲ್ಲಿ ಅಯೋಧ್ಯೆ ಶ್ರೀರಾಮ ಮಂದಿರದ ದೇಣಿಗೆ ಕಳವು ಹಾಗೂ ದುರುಪಯೋಗದ ಆರೋಪದ ವಿಚಾರವಾಗಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ತೀವ್ರ ವಾಕ್ಸಮರ ನಡೆದಿದ್ದು ಕಲಾಪವನ್ನು 2:00 ಮುಂದೂಡಲಾಯಿತು. ಶೂನ್ಯ ವೇಳೆಯಲ್ಲಿ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ವಿಷಯವನ್ನು ಪ್ರಸ್ತಾಪಿಸಿದರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಕಾಂಗ್ರೆಸ್ ಹಾಗೂ ಸಮಾಜವಾದಿ ಪಕ್ಷಗಳು ಶ್ರೀರಾಮನಿಗೆ ಅಪಮಾನ ಮಾಡುತ್ತಿವೆ ಎಂದು ದೂರಿ ದೇಶದ ಕ್ಷಮೆ ಯಾಚಿಸುವಂತೆ ಆಗ್ರಹಿಸಿದರು. ಇದರ ಬೆನ್ನಲ್ಲೇ ವಿಪಕ್ಷ ಸದಸ್ಯರು ಸದನದ ಬಾವಿಗಿಳಿದು ಧರಣಿ ನಡೆಸಿದ್ದರಿಂದ ತೀವ್ರ ಗದ್ದಲ ಉಂಟಾಗಿ ಕಲಾಪವನ್ನು ಮುಂದೂಡಲಾಯಿತು. ಇದಕ್ಕೂ ಮುನ್ನ ವಿವಿಧ ಸಚಿವಾಲಯಗಳ ವರದಿಗಳು ಹಾಗೂ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಪ್ಯಾಕ್ನ ವರದಿಗಳನ್ನು ಮಂಡಿಸಲಾಯಿತು. ದೇಶದ 7 ಏಮ್ಸ್ ಸಂಸ್ಥೆಗಳ ಆಡಳಿತ ಮಂಡಳಿಗಳಿಗೆ ಸದಸ್ಯರ ಆಯ್ಕೆ ಪ್ರಕ್ರಿಯೆಗೂ ಅನುಮೋದನೆ ನೀಡಲಾಯಿತು. ಪ್ರಶ್ನೋತ್ತರ ಕಲಾಪದಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಷ್ಟೀಯ ಆಹಾರ ಭದ್ರತಾ ತಿದ್ದುಪಡಿ ವಿಧೇಯಕ 2026 ಅಡಿಯಲ್ಲಿ ಯಾವುದೇ ರಾಜ್ಯಕ್ಕೆ ಅಥವಾ ಫಲಾನುಭವಿಗಳಿಗೆ ಪೂರೈಸುವ ಆಹಾರ ಧಾನ್ಯದ ಪ್ರಮಾಣದಲ್ಲಿ ಕಡಿತಗೊಳಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಂಸತ್ ಭವನದಲ್ಲಿ ಇಂದು ನಡೆದ ಎನ್ಡಿಎ ಸಂಸದೀಯ ಪಕ್ಷದ ಮಂಗಳ ಮಿಲನ ಸಭೆಯಲ್ಲಿ ಮೈತ್ರಿಕೂಟದ ಸಮನ್ವಯತೆ ಹಾಗೂ ವಿಕಸಿತ ಭಾರತ 2047 ದೃಷ್ಟಿಕೋನದ ಕುರಿತು ಸುದೀರ್ಘ ಚರ್ಚೆ ನಡೆಯಿತು. ಆರ್ಎಲ್ಡಿ ಸಂಸದ ಚಂದನ್ ಚೌಹಾಣ್ ಮಾತನಾಡಿ, ಮೈತ್ರಿಕೂಟದ ನಡುವೆ ಸಂವಾದ ಹಾಗೂ ಸೌಹಾರ್ದತೆ ಹೆಚ್ಚಿಸಲು ಇಂತಹ ಸಭೆಗಳು ಅತ್ಯಗತ್ಯ ಎಂದರು. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಭಾರತೀಯ ಕ್ರೀಡಾಪಟುಗಳನ್ನು ಸಭೆಯಲ್ಲಿ ಅಭಿನಂದಿಸಲಾಯಿತು. ಬಿಜೆಪಿ ರಾಜ್ಯಸಭಾ ಸಂಸದ ಶಿವೇಶ್ ಕುಮಾರ್ ಮಾತನಾಡಿ, ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಅವರು ಕ್ರೀಡಾ ಕ್ಷೇತ್ರದ ಸಾಧನೆಗಳ ಕುರಿತು ಸಭೆಯಲ್ಲಿ ವಿವರಿಸಿದರು ಎಂದು ತಿಳಿಸಿದರು. ಮತ್ತೊಂದೆಡೆ ಬಂಕಿಪುರ ಉಪಚುನಾವಣೆ ಫಲಿತಾಂಶದ ಕುರಿತು ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್, ಜನಾದೇಶವನ್ನು ಬಿಜೆಪಿ ಸ್ವೀಕರಿಸುತ್ತದೆ ಎಂದರು. ಇನ್ನು ಇ20 ಇಂಧನ ನೀತಿ ವಿರೋಧಿಸಿ ಆಮ್ ಆದ್ಮಿ ಪಕ್ಷದ ನಾಯಕ ಅರವಿಂದ್ ಕೇಜ್ರಿವಾಲ್ ಪ್ರತಿಭಟನೆಗೆ ಕರೆ ನೀಡಿರುವುದಕ್ಕೆ ಪ್ರತಿಕ್ರಿಯಿಸಿದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್, ಎಥನಾಲ್ ಮಿಶ್ರಣ ಯೋಜನೆಯು ಕಬ್ಬು ಮತ್ತು ಮೆಕ್ಕೆಜೋಳ ಬೆಳೆಯುವ ರೈತರಿಗೆ ಅಪಾರ ಆದಾಯ ತಂದುಕೊಟ್ಟಿದ್ದು ಈ ಪ್ರತಿಭಟನೆಯು ರೈತರ ಹಿತಾಸಕ್ತಿಗೆ ವಿರುದ್ದವಾಗಿದೆ ಎಂದು ಟೀಕಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನದ ಕಲಾಪಕ್ಕೆ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳು ಅಡ್ಡಿಪಡಿಸುತ್ತಿವೆ ಎಂದು ಬಿಜೆಪಿ ಆರೋಪಿಸಿದೆ. ನವದೆಹಲಿಯಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ರಾಷ್ಟೀಯ ವಕ್ತಾರ ಸಂಬಿತ್ ಪಾತ್ರಾ, ಪ್ರಶ್ನೋತ್ತರ ಅವಧಿ ಮತ್ತು ಶೂನ್ಯ ವೇಳೆಯಲ್ಲಿ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳು ಗದ್ದಲ ಸೃಷ್ಟಿಸುತ್ತಿದ್ದು ನಾಗರಿಕರ ಹಿತದೃಷ್ಟಿಯಿಂದ ಸದನಗಳಲ್ಲಿ ಅಂಗೀಕಾರಗೊಂಡ ಮಹತ್ವದ ಮಸೂದೆಗಳ ಚರ್ಚೆಯಲ್ಲಿ ಪ್ರತಿಪಕ್ಷಗಳು ಭಾಗವಹಿಸಿಲ್ಲ ಎಂದು ಅವರು ದೂರಿದರು. ಇದಲ್ಲದೆ ಜಾರ್ಖಂಡ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸುತ್ತಿದ್ದರೂ ಕಾಂಗ್ರೆಸ್ ಪಕ್ಷ ಅವರ ಪರವಾಗಿ ಒಂದೇ ಒಂದು ಮಾತನ್ನೂ ಆಡಿಲ್ಲ ಎಂದು ಸಂಬಿತ್ ಪಾತ್ರ ಆರೋಪಿಸಿದರು. ವಿವಿಧ ಉತ್ಪನ್ನಗಳ ಮೇಲೆ 100% ಸ್ವಾಭಾವಿಕ, 100% ಪರಿಶುದ್ಧ, 100% ಸಾವಯವ ಮತ್ತು 100% ಎಳನೀರು ಎಂದು ನಮೂದಿಸಲಾಗಿರುವ ಉತ್ಪನ್ನಗಳ ಮಾರಾಟವನ್ನು ತಕ್ಷಣದಿಂದಲೇ ಸ್ಥಗಿತಗೊಳಿಸುವಂತೆ ಭಾರತೀಯ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಪ್ರಾಧಿಕಾರ ಡಾಬರ್ ಇಂಡಿಯಾ ಸಂಸ್ಥೆಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ. ಶೇಕಡಾ 100ರಂತಹ ಅಂಶಗಳು ದೃಢೀಕರಿಸಲಾಗದ ಮತ್ತು ಗೊಂದಲ ಮೂಡಿಸುವಂತಹ ವಿಷಯವಾಗಿದ್ದು ಗ್ರಾಹಕರ ದಾರಿ ತಪ್ಪಿಸುವ ಸಾಧ್ಯತೆ ಇರುತ್ತದೆ ಎಂದು ಎಫ್ಎಸ್ಎಸ್ಎಐ ಗಮನಿಸಿದೆ. ಇಂತಹ ಅಂಶಗಳ ಬಳಕೆ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಜಾಹೀರಾತು ಮತ್ತು ಹಕ್ಕುಗಳ ನಿಯಮಗಳು 2018ರ ನಿಬಂಧನೆಗಳನ್ನು ಉಲ್ಲಂಘಿಸುತ್ತದೆ ಎಂದು ಪ್ರಾಧಿಕಾರ ಅಭಿಪ್ರಾಯಪಟ್ಟಿದೆ. ಇನ್ನು ಈ ಕುರಿತಂತೆ ಕೈಗೊಂಡ ಕ್ರಮದ ಕುರಿತು 15 ದಿನಗಳೊಳಗೆ ವರದಿ ಸಲ್ಲಿಸುವಂತೆ ಸಂಸ್ಥೆಗೆ ಪ್ರಾಧಿಕಾರ ಸೂಚಿಸಿದೆ. ಈ ಬೆಳವಣಿಗೆಗಳ ನಡುವೆ ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಡಾಬರ್ ಸಂಸ್ಥೆಯ ಷೇರು ಮೌಲ್ಯ ಶೇಕಡ 2ರಷ್ಟು ಕುಸಿದಿದೆ. ಎಫ್ಎಸ್ಎಸ್ಎಐನಿಂದ ನೋಟಿಸ್ ಸ್ವೀಕರಿಸಿರುವುದಾಗಿ ತಿಳಿಸಿರುವ ಡಾಬರ್ ಇಂಡಿಯಾ ಜಾಲತಾಣದಲ್ಲಿ ಉಲ್ಲೇಖಿಸಿರುವ ವಿಷಯಗಳನ್ನು ಪರಿಶೀಲಿಸುತ್ತಿರುವುದಾಗಿ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇರಳಂನಲ್ಲಿ ಮುಂಗಾರು ಮಳೆಯ ಆರ್ಭಟ ಮುಂದುವರಿದಿದ್ದು ಪ್ರವಾಹ ಹಾಗೂ ಭೂಕುಸಿತದಿಂದಾಗಿ ಮೃತಪಟ್ಟವರ ಸಂಖ್ಯೆ 21ಕ್ಕೆ ಏರಿಕೆಯಾಗಿದೆ. ಇನ್ನೂ 6 ಮಂದಿ ನಾಪತ್ತೆಯಾಗಿದ್ದಾರೆ. ಪ್ರವಾಹ ಪೀಡಿತ ಪತ್ತನಂತಿಟ್ಟ ಜಿಲ್ಲೆಯ ಆರನ್ಮುಳ ಹಾಗೂ ರಾನ್ನಿ ಪ್ರದೇಶಗಳಿಗೆ ಮುಖ್ಯಮಂತ್ರಿ ವಿಡಿ ಸತೀಶನ್ ಅವರು ಇಂದು ಭೇಟಿ ನೀಡಿ ಪರಿಹಾರ ಕಾರ್ಯಗಳ ಪರಿಶೀಲನೆ ನಡೆಸಲಿದ್ದಾರೆ. ಪಂಬಾ, ಅಚನ್ಕೋವಿಲ್ ಹಾಗೂ ಕಕ್ಕಟಾರ್ ನದಿಗಳು ಉಕ್ಕಿ ಹರಿಯುತ್ತಿದ್ದು ಪರಿಸ್ಥಿತಿ ಇನ್ನೂ ಗಂಭೀರವಾಗಿದೆ. ಜಿಲ್ಲಾಡಳಿತವು 74 ಪರಿಹಾರ ಶಿಬಿರಗಳನ್ನು ತೆರೆದಿದ್ದು 3,000ಕ್ಕೂ ಹೆಚ್ಚು ಜನರಿಗೆ ಆಶ್ರಯ ಕಲ್ಪಿಸಲಾಗಿದೆ. ಈ ನಡುವೆ ಕೇರಳಂನ ಮಧ್ಯ ಹಾಗೂ ಉತ್ತರ ಭಾಗಗಳಲ್ಲಿ ಪುನಃ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು ನದಿತೀರ ಹಾಗೂ ಬೆಟ್ಟದ ಪ್ರದೇಶಗಳ ಜನರಿಗೆ ಜಾಗರೂಕರಾಗಿರಲು ಸೂಚಿಸಲಾಗಿದೆ. ದೇಶದ ಹಲವು ರಾಜ್ಯಗಳಲ್ಲಿ ಭಾರೀ ಮಳೆ, ಸಿಡಿಲು, ಮಿಂಚು ಹಾಗೂ ಬಿರುಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಮೇಘಾಲಯ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಇಂದು ಮತ್ತು ನಾಳೆ ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಒಡಿಶಾದಲ್ಲಿ ಪ್ರವಾಹ ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತಿದ್ದು ಪ್ರಮುಖ ನದಿಗಳು ಮತ್ತು ಅವುಗಳ ಉಪನದಿಗಳಲ್ಲಿ ನೀರಿನ ಮಟ್ಟ ಇಳಿಕೆಯಾಗುತ್ತಿದೆ. ಪ್ರವಾಹ ಪೀಡಿತ ಜನರಿಗೆ ಆರಂಭಿಕ ಪರಿಹಾರವಾಗಿ 110 ಕೋಟಿ ರೂಪಾಯಿ ಪ್ಯಾಕೇಜ್ ಅನ್ನು ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಝಿ ಘೋಷಿಸಿದ್ದಾರೆ. ಅರುಣಾಚಲ ಪ್ರದೇಶದ ಗ್ಲಾವ್ ಸರೋವರವನ್ನು ಭಾರತದ 101ನೇ ರಾಮ್ಸರ್ ತಾಣವಾಗಿ ಘೋಷಿಸಲಾಗಿದೆ ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ

ಉಪೇಂದ್ರ ಯಾದವ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಈ ಬೆಳವಣಿಗೆಯನ್ನು ಜೀವ ವೈವಿಧ್ಯ ಸಂರಕ್ಷಣೆ, ಜಲ ಮತ್ತು ಹವಾಮಾನ ಭದ್ರತೆ ಹಾಗೂ ಸುಸ್ಥಿರ ಜೀವನೋಪಾಯಕ್ಕೆ ಮಹತ್ವದ ಹೆಜ್ಜೆ ಎಂದು ಸಚಿವರು ಬಣ್ಣಿಸಿದ್ದಾರೆ. ಮಹಿಳೆಯರ ವಿರುದ್ದ ಅಸಭ್ಯ ಮಾತುಗಳನ್ನು ಆಡಿದ ಆರೋಪದ ಮೇರೆಗೆ ತಮಿಳುನಾಡು ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ಅವರನ್ನು ಪೊಲೀಸರು ವಶಕ್ಕೆ ಪಡೆದು ತಂಜಾವೂರಿಗೆ ಕರೆದೊಯ್ದಿದ್ದಾರೆ. ದಕ್ಷಿಣ ಕೊರಿಯಾದ ಅಸಾನ್ನಲ್ಲಿ ಇಂದು ಬಿಡಬ್ಲ್ಯೂಎಫ್ ಸೂಪರ್ 300 ಕೊರಿಯಾ ಮಾಸ್ಟರ್ಸ್ 2026 ಬ್ಯಾಡ್ಮಿಂಟನ್ ಟೂರ್ನಿ ಆರಂಭವಾಗಿದ್ದು ಹಲವು ಭಾರತೀಯ ಆಟಗಾರರು ಕಣಕ್ಕಿಳಿಯುತ್ತಿದ್ದಾರೆ. ಪೇಪೆ ಓಪನ್ನಲ್ಲಿ ಚುಚ್ಚಲ ಬಿಡಬ್ಲ್ಯೂಎಫ್ ವಿಶ್ವ ಟೂರ್ ಪ್ರಶಸ್ತಿ ಗೆದ್ದಿರುವ 17 ವರ್ಷದ ತನ್ವಿ ಶರ್ಮಾ ಮೇಲೆ ಎಲ್ಲರ ಗಮನ ಹರಿದಿದೆ. ಪಿವಿ ಸಿಂಧು ವಿರಾಮದಲ್ಲಿರುವುದು ಹಾಗೂ ಉನ್ನತಿ ಹೂಡಾ ಗೈರಾಗಿರುವ ಹಿನ್ನೆಲೆಯಲ್ಲಿ ಮಹಿಳೆಯರ ಸಿಂಗಲ್ಸ್ನಲ್ಲಿ ತನ್ವಿ ಭಾರತದ ಪ್ರಮುಖ ಆಟಗಾರ್ತಿಯಾಗಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ ಕಿಡಂಬಿ ಶ್ರೀಕಾಂತ್ ಕಣಕ್ಕಿಳಿಯಲಿದ್ದರೆ ಮಹಿಳೆಯರ ಸಿಂಗಲ್ಸ್ನಲ್ಲಿ ಮಾಳವಿಕಾ ಬನ್ಸೋಡ್, ಅನ್ಮೋಲ್ ಖರ್ಗ್, ಇಶಾರಾಣಿ ಬರುವಾ, ಆಕರ್ಷಿ ಕಶ್ಯಪ್, ಅಶ್ಮಿತಾ ಚಲಿಹಾ, ತಾನ್ಯಾ ಹೇಮಂತ್, ಮಾನ್ಸಿ ಸಿಂಗ್, ರಕ್ಷಿತಾ ರಾಮರಾಜ್ ಹಾಗೂ ಶ್ರೇಯಾಂಶಿ ವಾಲಿಶೆಟ್ಟಿ ಸ್ಪರ್ಧಿಸಲಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ ಕಿರಣ್ ಜಾರ್ಜ್, ಮಿಥುನ್ ಮಂಜುನಾಥ್, ತರುಣ್ ಮನ್ನೆಪಲ್ಲಿ, ರೌನಕ್ ಚೌಹಾಣ್ ಹಾಗೂ ಸನೀತ್ ದಯಾನಂದ್ ಕಣದಲ್ಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಸಂಸತ್ತಿನಲ್ಲಿ ವಿರೋಧ ಪಕ್ಷಗಳಿಂದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಎನ್ಡಿಎ ಮಂಗಳ ಮಿಲನ ಸಭೆ, ಮೈತ್ರಿಕೂಟದಲ್ಲಿ ಸಮನ್ವಯತೆ ಸಾಧಿಸಲು ಒತ್ತು. ಕೇರಳಂನಲ್ಲಿ ಮುಂದುವರೆದ ಮುಂಗಾರು ಆರ್ಭಟ, 21 ಮಂದಿ ಸಾವು, 6 ಮಂದಿ ನಾಪತ್ತೆ. ಹಾಗೂ ದಕ್ಷಿಣ ಕೊರಿಯಾದ ಅಸಾನ್ನಲ್ಲಿ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭ, ಭರವಸೆಯೊಂದಿಗೆ ಭಾರತೀಯ ಆಟಗಾರರು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30. ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು, ಮನಸಾರೆ ಚಿತ್ರದ ಹಾಡು ಸೋನು ನಿಗಮ್ ಅವರ ಸ್ವರದಲ್ಲಿ, ಜಯಂತ್ ಕಾಗಿಣಿಯವರ ಸಾಹಿತ್ಯ, ಮನೋಮೂರ್ತಿಯವರ ಸಂಗೀತ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಬಾಯಿ ಮೇಲೆ ಬೆರಳಿಡಿತು ಭೂಲೋಕ ನನ್ನವಳ ನೋಡುತ್ತಾ.
4: ಹೌದೇನಪ್ಪ,
3: ಯಾರಿಷ್ಟು ಸುಂದರಿಯಂತೂ ಈ ಲೋಕ ಬೆಚ್ಚಿ ಬೆರಗು ಆಗುತ್ತಾ.

0: ಶ್ರೇಯಾ ಘೋಷಾಲ್ ಹಾಗೂ ಸೋನು ನಿಗಮ್ ಅವರು ಹಾಡಿದ ಗಜ ಚಿತ್ರದಿಂದ ಇದ ಗೀತೆಯನ್ನು ಕೇಳಿದ್ರಿ. ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದವರು ವಿ ಹರಿಕೃಷ್ಣ.
1: ಚಂದನವನದಲ್ಲಿ

0: ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೆ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಸಮಯ 1:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
3: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 28ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಪದ್ಮಜಾ ಶೇಷಗಿರಿ ರಾವ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಬೆಳವಾಡಿ ಮಂಜುನಾಥ್.
4: ದಯಮಾಡಿ ನೀವು ಚಂದ್ರಹಾಸನ ಸತ್ಕತೆಯನ್ನ ನನಗೆ ಹೇಳಿ ಅಂತ ಹೇಳಿ ಅರ್ಜುನ ಒತ್ತಾಯಿಸ್ತಾನೆ. ಚಂದ್ರಹಾಸನ ಕಥೆಯನ್ನ ಕೇಳುವುದಕ್ಕೆ ಅರ್ಜುನ ತೋರಿಸಿದಂತಹ ಆಸಕ್ತಿ ಮತ್ತು ಕುತೂಹಲ ನಾರದರನ್ನ ಪ್ರೇರೇಪಿಸ್ತದೆ. ಕೇರಳ ದೇಶದಲ್ಲಿ ಒಬ್ಬ ರಾಜನಿದ್ದ. ಅವನಿಗೆ ಮೇಧಾವಿನಿ ಎನ್ನುವಂತಹ ಪಟ್ಟದ ರಾಣಿ ಇದ್ಲು. ಅವನ ಪಟ್ಟದ ರಾಣಿಯಲ್ಲಿ ಈ ಮೂಲಾ ನಕ್ಷತ್ರದ ಅರಿಷ್ಟಾಂಶದಲ್ಲಿ ಒಬ್ಬ ಸುಕುಮಾರ ಹುಟ್ಟುತ್ತಾನೆ. ತಂದೆ ಯುದ್ಧ ಮಾಡ್ತಾ ಮಡಿದು ಹೋಗ್ತಾನೆ. ತಾಯಿ ಅಗ್ನಿ ಪ್ರವೇಶವನ್ನ ಮಾಡ್ತಾಳೆ. ಆ ಸಂದರ್ಭದಲ್ಲಿ ಅರಮನೆಯಲ್ಲಿದ್ದಂತಹ ಒಬ್ಬ ದಾದಿ ಆ ಮಗುವನ್ನ ಎತ್ಕೊಂಡು ಕುಂತಳಾಪುರಕ್ಕೆ ಬರ್ತಾಳೆ. ಏಕಾಂಗಿಯಾಗಿ ಇದ್ದಂತಹ ಆ ದಾದಿಯೂ ಕೂಡ ತೀರ್ಕೊಳ್ತಾಳೆ. ಅಷ್ಟು ಸುಂದರವಾಗಿರ್ತಕ್ಕಂತಹ ಮಗು ಬೀದಿಯಲ್ಲಿ ಬಂದು ಅನಾಥನಂತೆ ನಿಂತ್ಕೊಂಡಿರೋದನ್ನ ಕಂಡಂತಹ ಮಹಿಳೆಯರು ಒಬ್ಬೊಬ್ಬರೇ ಆ ಮಗುವನ್ನ ಕರೆದು ಹಣ್ಣು, ಕಜ್ಜಾಯ, ಸಕ್ಕರೆ ಇದನ್ನೆಲ್ಲ ಕೊಡುವರು. ಎಲ್ಲರ ಪ್ರೀತಿಗೆ ಪಾತ್ರನಾಗ್ತಾ ಇದ್ದ. ಎಲ್ಲರೂ ಮುದ್ದಿಸುವಂತೆ ಅವನ ವರ್ತನೆಗಳಿದ್ದು ಇವನೂ ಅವರ ಮಗನಂತೆ ವರ್ತಿಸ್ತಾ ಇದ್ದ. ಎಲ್ಲರಲ್ಲಿ ಸಮಾನವಾಗಿರ್ತಕ್ಕಂತಹ ಒಂದು ಪ್ರೀತಿಯನ್ನ ಸಂಪಾದಿಸಿದ್ದು ಚಂದ್ರಹಾಸನ ಬಾಲ್ಯದ ಒಂದು ವೈಶಿಷ್ಟ್ಯ.
5: ಬಟ್ಟೆಯೊಳ್ ಪುಣ್ಯವಶದಿಂದ ಅರ್ಭಕನ ಕಣ್ಗೆ

ಹೀಗೆ ಬೀದಿಗಳಲ್ಲಿ ಮೈದಾನಗಳಲ್ಲಿ ಆಟ ಆಡ್ತಾ ಇರ್ತಕ್ಕಂತಹ ಬಾಲಕ ಚಂದ್ರಹಾಸನಿಗೆ ಅವತ್ತು ಒಂದು ಪುಣ್ಯ ವಶದಿಂದ ಅಪೂರೂಪವಾಗಿರ್ತಕ್ಕಂತಹ ವಸ್ತು ಸಿಗ್ತದೆ. ದಾರಿಯಲ್ಲಿ ಅವನ ಕಣ್ಣಿಗೆ ಪುಟ್ಟ ಸಾಲಿಗ್ರಾಮ ಗೋಚರವಾಗ್ತದೆ. ಸಾಲಿಗ್ರಾಮದ ಒಂದು ವೈಶಿಷ್ಟ್ಯ ವಿಷ್ಣುವಿನ ಒಂದು ಪ್ರತಿರೂಪ ಅನ್ನುವಂತಹ ಮಾತಿದೆ. ಲಿಂಗ ಶಿವನ ಪ್ರತಿರೂಪ ಆದರೆ ಸಾಲಿಗ್ರಾಮ ವಿಷ್ಣುವಿನ ಪ್ರತಿರೂಪ ಅಥವಾ ಆಂಶಿಕ ರೂಪ ಅಂತೇಳಿ. ಹಾಗಾಗಿ ಕಾಂತಿಯುಕ್ತವಾಗಿರ್ತಕ್ಕಂತ ಅತ್ಯಂತ ರಮಣೀಯವಾಗಿರ್ತಕ್ಕಂಥ ಕಪ್ಪು ಶಿಲೆಯಿಂದ ಕೂಡಿದ ದುಂಡಾದ ಆ ಸಾಲಿಗ್ರಾಮ ಎಲ್ಲ ಮಕ್ಕಳ ನಡುವಿನಲ್ಲಿ ಇದ್ದಂತಹ ಚಂದ್ರಹಾಸನ ಕಣ್ಣಿಗೆ ಬೀಳುತ್ತದೆ. ಬಿದ್ದಂತಹ ಸಂದರ್ಭದಲ್ಲಿ ತಕ್ಷಣ ಅದನ್ನು ತೆಗೆದುಕೊಂಡು ಗೆಳೆಯರಿಗೆ ತೋರಿಸಿ ಈ ದುಂಡಾದ ಸಾಲಿಗ್ರಾಮವನ್ನು ಅವನು ಬಹುಶಃ ಅದೊಂದು ವಿಶೇಷವಾದ ಗೋಲಿ ಅಂತೇಳಿ ಭಾವಿಸ್ತಾನೆ. ಆ ಸಾಲಿಗ್ರಾಮದ ಜೊತೆಯಲ್ಲಿ ಆಟ ಆಡುವಂಥದ್ದು. ಆನಂತರದಲ್ಲಿ ಅದನ್ನು ತನ್ನ ಬಾಯೊಳಗೆ ಇಟ್ಟುಕೊಂಡಿರ್ತಿರ್ತಾನೆ. ಯಾಕೆ ಬಾಯೊಳಗೆ ಇಟ್ಕೊಂಡು ರಕ್ಷಿಸ್ತಾನೆ ಅನ್ನೋದಕ್ಕೆ ಕವಿ ಎಷ್ಟು ಚೆನ್ನಾಗಿ ಮಾತು ಹೇಳ್ತಾನೆ ಅಂತಂದರೆ, ತನಗೆ ಮನೆ ಇಲ್ಲದ್ದರಿಂದ ಅದನ್ನು ಇಡಬೇಕಾದಂತಹ ಸ್ಥಳ ಮನೆಯಲ್ಲಿ ಬೇರೆ ಸಮಯದಲ್ಲಿ ಇಡಬೇಕು. ಆದರೆ ಇವನು ಅನಾಥ ಬಾಲಕ, ಮನೆಯೇ ಇಲ್ಲ, ಅದಕ್ಕೆ ಅದನ್ನು ಎಲ್ಲಿ ರಕ್ಷಿಸ್ಕೊಳ್ತಿದ್ದ ಅಂತಂದರೆ ತನ್ನ ಬಾಯೊಳಗಿನ ದವಡೆಯಲ್ಲಿ ಇಟ್ಕೊಂಡು ಅದನ್ನು ರಕ್ಷಿಸ್ತಾ ಬರ್ತಾ ಇದ್ದ ಅನ್ನುವಂಥ ಮಾತನ್ನು ಕವಿಯಲ್ಲಿ ಹೇಳಿದರು.

0: ದುಂದಾದ ಹೊಳೆಯುವಂತಹ ಸಾಲಿಗ್ರಾಮ ಅವನಿಗೆ ಸಿಕ್ತು. ಇದನ್ನ ಒಂದು ಗೋಲಿ ಕಲ್ಲು ಅಂತ ಹೇಳಿ ಭಾವಿಸ್ತ, ಅದರಲ್ಲೇ ಪ್ರತಿನಿತ್ಯ ಆಟ ಆಡ್ತಾ ಇದ್ದ. ಎಂತಹ ಆಟಗಳನ್ನ ಆಡ್ತಾ ಇದ್ದ? ಲಗೋರಿಯಂತಹ ಕಲ್ಲುಗಳನ್ನ ಒಂದರ ಮೇಲೆ ಒಂದು ಜೋಡಿಸಿ ಆಡುವಂಥದ್ದು, ಆಳಿ ಕಲ್ಲಿನಂತಹ ಆಟವನ್ನ ಓರಿಗೆಯವರ ಜೊತೆಯಲ್ಲೆಲ್ಲ ಆಡ್ತಾ ಇದ್ದ. ಅದರಲ್ಲೂ ಒಂದು ವಿಶೇಷ ಇದೆ, ಅವನೇ ಯಾವಾಗ್ಲೂ ಗೆಲ್ತಾ ಇದ್ದ. ಆ ಸಾಲಿಗ್ರಾಮದ ಫಲ ಎಂಬಂತೆಯೋ, ಆ ಮಗುವಿನ ಚಾತುರ್ಯ ಎಂಬಂತೆಯೋ, ಯಾವಾಗ್ಲೂ ಕೂಡ ಇವನೇ ಗೆಲ್ತಾ ಇದ್ದ. ಸೋತವರನ್ನ ಅಣಕಿಸ್ತಾ ಇದ್ದಂತೆ. ಬಹಳ ವಿಶೇಷ, ತಕ್ಷಣ ಅವರ ಸ್ನೇಹವನ್ನ ಮಾಡಿಕೊಂಡು ಅವರ ಜೊತೆಯಲ್ಲಿ ಮತ್ತೆ ಆಟ ಆಡ್ತಾ, ಊಟ ಮಾಡುವಂತಹ ಸಂದರ್ಭದಲ್ಲಿ, ಆಟ ಆಡುವಂತಹ ಸಂದರ್ಭದಲ್ಲಿ ಆ ಸಾಲಿಗ್ರಾಮವನ್ನ ಕೈಗೆತ್ಕೊಳ್ತಾ ಇದ್ದ. ಉಳಿದಂತಹ ಸಂದರ್ಭದಲ್ಲಿ ತನ್ನ ಬಾಯಿಯ ದವಡೆಯಲ್ಲಿ ಇಟ್ಕೊಂಡು ಅದನ್ನ ರಕ್ಷಿಸ್ತಾ ಇದ್ದ.
1: ಕುಂತಿ ಕುಮಾರ ಕೇಳು, ಆ ಮಹಾಪತ್ತನದೊಳು ಇಂತು ಅರ್ಭ ಕರುಳಾಡುತಿಹ ಪಸುಳೆಗೆ, ಐದು ಬರಿ ಸಂತುಂಬಿತು ಆ ಸಮಯದೊಳ್ ಪ್ರಬಲದಿಂ ಪ್ರವರ್ತಿಪ ದುಷ್ಟ ಬುದ್ಧ.

ಕುಂತಿಯ ಪುತ್ರನಾಗಿರ್ತಕ್ಕಂಥ ಅರ್ಜುನನೇ ಕೇಳು, ಈ ಬಾಲಕನ ಕಥಾ ಸ್ವಾರಸ್ಯ ಈಗ ವಿಶೇಷವಾಗಿದೆ. ಕುಂತಳ ಪಟ್ಟಣದಲ್ಲಿ ಮಕ್ಕಳೊಡನೆ ಆ

ಆಡ್ತಾ ಇದ್ದಂತಹ ಚಂದ್ರಹಾಸನಿಗೆ 5 ವರ್ಷ ತುಂಬುತ್ತದೆ. 5 ವರ್ಷ ಒಂದು ವಿಶೇಷವಾಗಿರ್ತಕ್ಕಂತಹ ಹಂತ ಅಂತ ಹೇಳಿ ಹೇಳ್ತಾರೆ. ಬಾಲ್ಯ ಆರಂಭವಾಗುವಂಥದ್ದು. ಆ ಸಮಯದಲ್ಲಿ ಕುಂತಳೇಂದ್ರನ ಮಂತ್ರಿಯಾಗಿರ್ತಕ್ಕಂತಹ ದೃಷ್ಟಬುದ್ಧಿ ತನ್ನ ಮನೆಯಲ್ಲಿ ಒಂದು ಬ್ರಾಹ್ಮಣ ಸಂತರ್ಪಣೆಯನ್ನು ಏರ್ಪಡಿಸ್ತಾನೆ. ಹಾಗೆ ಏರ್ಪಡಿಸಿಕೊಂಡಂತಹ ಸಂದರ್ಭದಲ್ಲಿ ಭೋಜನವನ್ನ ಸವಿದ ನಂತರದಲ್ಲಿ ಆ ಮಂತ್ರಿಯ ಮನೆಯಲ್ಲಿ ಕುಳಿತುಕೊಂಡು ಎಲ್ಲರಿಗೂ ಆಶೀರ್ವದಿಸ್ತಾ ಇರ್ತಾರೆ. ಇಂತಹ ಒಂದು ಮನೆಗೆ ಬಾಲಕನಾಗಿರ್ತಕ್ಕಂಥ ಚಂದ್ರ

0: ಆರಸುತನು ಈ ತರುಣ ನೆಲ್ಲಿಂದ ಬಂದನು ಎಂದು ಆ ದುಷ್ಟ ಬುದ್ಧಿಯಂ ಮೆಲ್ಲನೆ ವಿಚಾರದಿಂ ಕೇಳ್ದೊಡೆ ಆ ವಿಪ್ರರ್ಗೆ ನಗುತ ಆತ ನಿಂತೆಂದನು.
1: ದುಷ್ಟ ಬುದ್ಧಿ ಕುಂತಳೇಶ್ವರನ ಮಹಾಮಂತ್ರಿ, ಅವನ ಮನೆಯಲ್ಲೇ ಬ್ರಾಹ್ಮಣ ಭೋಜನ ಏರ್ಪಟ್ಟಿರುತ್ತೆ. ಅದೇ ಬೀದಿಯಲ್ಲಿ ಆ ಮನೆಯ ಎದುರಿನಲ್ಲೇ ಗೆಳೆಯರ ಜೊತೆಯಲ್ಲಿ ಆಟ ಆಡ್ತಾ ಇದ್ದ ಓಡಾಡ್ತಾ ಇದ್ದಂತಹ ಬಾಲಕ ಚಂದ್ರಹಾಸನನ್ನ ಕಾಣ್ತಾರೆ. ಎದುರುಗಡೆ ಇದ್ದಂತಹ ಬಾಲಕನಿಗೆ ಸುಲಕ್ಷಣವಾಗಿರ್ತಕ್ಕಂತಹ ರಾಜ ಲಕ್ಷಣಗಳು ಇರುವುದನ್ನ ಅವರು ಕಂಡು ಬೆರಗಾಗ್ತಾರೆ, ಆಶ್ಚರ್ಯವನ್ನ ಪಡ್ತಾರೆ. ಅತ್ಯಂತ ಕುತೂಹಲ ಆಸಕ್ತಿಯಿಂದ ದುಷ್ಟಬುದ್ಧಿಯನ್ನೇ ಕೇಳ್ತಾರೆ, ಈ ಮಗು ಯಾರು, ಇನ್ನು ಎಲ್ಲಿಂದ ಬಂದ ಎಂದು ದುಷ್ಟ ಬುದ್ಧಿಯನ್ನು ಮೆಲ್ಲನೆ ವಿಚಾರಿಸಿದರು. ಆ ಮಂತ್ರಿ ಸುಮ್ಮನೆ ಒಂದು ದಿವ್ಯ ನಿರ್ಲಕ್ಷ್ಯವನ್ನ ತೋರುವಂತಹ ನಗುವಿನಲ್ಲಿ ಹೀಗೆ ಹೇಳ್ತಾನೆ.
0: ಈ ಪುರದೊಳ್ ಎನಿತಿಲ್ಲ ಅನಾಥರಾಗಿ ಹಬಾಲರೋ ಎತ್ತಣವನೋ ಆರಸುತನೋ ಎಂದರಿಯವು ಈ ಪಸುಳಯಂ ರಾಜಕಾರ್ಯದೊಳಗಿಹಿವು ಇದರ ಚಿಂತೆ ನಮಗೆ.

0: శ్రీపుదు ఎందరు ఆ పార్వరు
1: దుష్టబుద్ధియన్న కేళ్తారె ఈ మగు యారు ఎల్లింద బంద అంత. దుష్టబుద్ధి ఎష్టు ದಿವ್ಯ ನಿರ್ಲಕ್ಷ್ಯದಿಂದ ಉತ್ತರವನ್ನ ಕೊಡ್ತಾನೆ ಅಂತಂದ್ರೆ, ಈ ಪಟ್ಟಣದೊಳಗೆ ಎಷ್ಟೋ ಮಂದಿ ಅನಾಥ ಬಾಲಕರಿದ್ದಾರೆ, ಅದರಲ್ಲಿ ಇವನು ಒಬ್ಬ. ಇವನು ಎಲ್ಲಿಯವನು, ಯಾರ ಮಗ ಅಂತೇಳಿ ನನಗೆ ಎಲ್ಲಿ ತಿಳಿತದೆ? ನನ್ನ ರಾಜ್ಯದ ಕಾರ್ಯಭಾರದಲ್ಲಿ ಈ ಬಾಲಕನ ವಿಚಾರಿಸುವುದಕ್ಕೆ ನನಗೆ ಸಮಯವಾದರೂ ಎಲ್ಲಿದೆ? ಈ ಬಾಲಕನ ಚಿಂತೆ ನಮಗೇಕೆ ಅಂತಾನೆ. ಅಂತಹ ಸಂದರ್ಭದಲ್ಲಿ ರಾಜಕಳೆಯ ಸೂಕ್ಷ್ಮತೆಯನ್ನ ಗುರುತಿಸಿರ್ತಕ್ಕಂತಹ ಬ್ರಾಹ್ಮಣರು ಒಂದು ಮಾತನ್ನ ಹೇಳ್ತಾರೆ, ಈ ಪಟ್ಟಣಕ್ಕೆ ಕುಂತಳಾಧೀಶನಾಗಿ ಆಳವನು. ಮುಂದೆ ಒಂದು ದಿವಸ ಇವನು ಕುಂತಳ ರಾಜ್ಯಕ್ಕೆ ಅರಸನಾಗ್ತಾನೆ, ನಮ್ಮ ಭೂಭಾಗಕ್ಕೆ ಒಡೆಯನಾಗ್ತಾನೆ. ನೀನು ಇವನನ್ನ ಅತ್ಯಂತ ಜತನವಾಗಿ ರಕ್ಷಿಸಬೇಕು ಅಂತ ಹೇಳ್ತಾರೆ. ಆಗ ದುಷ್ಟಬುದ್ಧಿಗೆ ಗಾಬರಿ ಆಗ್ತದೆ.
0: ಇಡಿದಿರ್ಧ ಪರ್ಮಡು ದಭೀರ ನಿರ್ಮಲ ಜಲದೊಳೆಸವಂತೆ ಮನದುಳ್ ಕಠೋರತರ ಭಾವಮಂ ತಳೆದು ಬಹಿರಂಗ

0: ಒಂದಲ್ಲ ಒಂದು ದಿವಸ ಕುಂತಳ ದೇಶದ ಅಧಿಪತಿ ಆಗ್ತಾನೆ ಅಂತ ಹೇಳಿದಾಗ ದುಷ್ಟಬುದ್ಧಿಯ ಮನಸ್ಸಿನಲ್ಲಿ ಯಾವ ರೀತಿ ಆಯ್ತು ಅಂತನ್ನೋದಕ್ಕೆ ಕವಿ ಎಂತಹ ಉಪಮೆಯನ್ನ ಕೊಟ್ಟಿದ್ದಾನೆ ಅಂತಂದ್ರೆ, ಕ್ರೂರವಾಗಿರ್ತಕ್ಕಂತಹ ಮೊಸಳೆಗಿರುವ ಮಡುವು ಗಂಭೀರವಾದ ನಿರ್ಮಲ ಜಲದಂತೆ, ಮನಸ್ಸಿನಲ್ಲಿ ಕಠೋರ ಭಾವವನ್ನು ತಳೆದಿದ್ದರೂ ಕೂಡ ಬಹಿರಂಗದಲ್ಲಿ ಅದನ್ನು ವ್ಯಕ್ತಪಡಿಸದೆ ವಿನಯವುಳ್ಳವನಾಗಿ ರಾಜ ಲಕ್ಷಣವನ್ನು ಹೊಂದಿದಂತಹ ಮಗುವನ್ನು ತಾನೊಮ್ಮೆ ನೋಡಿ ವಿಪ್ರರ ನುಡಿಯನ್ನು ನಂಬಿದವನಾಗಿ ಆನಂತರ ಆ ಬ್ರಾಹ್ಮಣರನ್ನ ಸತ್ಕಾರ ಮಾಡಿ ಗೌರವಯುತವಾಗಿ ಅವರನ್ನ ಕಳಿಸ್ಕೊಟ್ಟು ಮನಸ್ಸಿನಲ್ಲಿಯೇ ಒಂದು ಚಿಂತಾಕ್ರಾಂತನಾಗಿ ಆ ಹಗೆಯನ್ನ ತನ್ನೊಳಗೆ ಇಟ್ಟುಕೊಂಡವನಂತೆ ಆತಂಕದಿಂದ ದುಷ್ಟಬುದ್ಧಿಯು ಚಿಂತಿಸತೊಡಗಿದನು.
1: ಈ ಕುಂತಲೆಂದ್ರಂಗೆ ಸುತರಿಲ್ಲ.

0: ಕೊಳುಹಿದಂ ದುಷ್ಟ ಬುದ್ಧಿ ನಿಜ ಭವನದಿಂದೇ
1: ಇವನು ಯಾರೋ ಸಾಮಾನ್ಯ ಮಗು ಅನಾಥ ಬಾಲಕ ಅಂತ ಹೇಳಿ ದುಷ್ಟಬುದ್ಧಿ ಅತ್ತ ಗಮನವನ್ನೇ ಕೊಟ್ಟಿರೋದಿಲ್ಲ. ಆದರೆ ರಾಜಲಕ್ಷಣ ಇರ್ತಕ್ಕಂಥ ಆ ಮಗುವನ್ನು ಗುರುತಿಸಿ ಬ್ರಾಹ್ಮಣರು

0: ದುಷ್ಟಬುದ್ಧಿ ಬಹಳ ಮುಂದಾಲೋಚನೆಯನ್ನ ಮಾಡಿರ್ತಾನೆ. ಅವನ ಆಲೋಚನೆಗೆ, ಅವನ ಕುತ್ಸಿತ ಮನಸ್ಸಿಗೆ ಸರಿಯಾಗಿ ಕುಂತಳಾದೀಶ್ವರನಿಗೆ ಮಕ್ಕಳು ಇರೋದಿಲ್ಲ. ದುಷ್ಟಬುದ್ಧಿಗೆ ಮದನ ಮತ್ತು ಅಮಲ ಅಂತ ಹೇಳಿ ಇಬ್ರು ಮಕ್ಕಳಿರ್ತಾರೆ. ಇವರಿಬ್ಬರಿಗೆ ಈ ಕುಂತಳ ದೇಶದ ಪಟ್ಟ ಸಿಗ್ತದೆ ಅಂತನ್ನುವಂಥದ್ದು ಅವನ ನಂಬಿಕೆ ಆಗಿರುತ್ತೆ. ಆದರೆ ಈ ಬ್ರಾಹ್ಮಣರು ಹೇಳ್ತಾ ಇದ್ದಾರೆ ಇವನು ಕುಂತಳಾ ದೇಶಕ್ಕೆ ಅಧಿಪತಿ ಆಗ್ತಾನೆ ಅಂತ. ಹಾಗೇನಾದರೂ ಆದರೆ ನನ್ನ ಮಕ್ಕಳಿಗೆ ಇಬ್ಬರಿಗೆ ಸಿಗ್ತಾ ಇರತಕ್ಕಂಥ ಸಂಪತ್ತು ವ್ಯರ್ಥವಾಗಿ ಹೋಗ್ತದಲ್ಲ ಅಂತ ಹೇಳಿ ಯೋಚನೆ ಮಾಡಿರ್ತಕ್ಕಂತಹ ದುಷ್ಟಬುದ್ಧಿ ಏನು ಉಪಾಯವನ್ನ ಹೇಳ್ತಾನೆ.
1: ಕಾನನಂತರದೊಳು ಈ ತರಳ ನಂಕೊಂದು ನೀವು ಏನಾದೊಡಂ ಕುರುಪು ತಂದು ಎನಗೆ ತೋರ್ಪ

ಈಶ್ವರನ ಆಜ್ಞೆಯಂ ತಾಳರಕ್ಕ ಸರ್ಬಂದು ಕೈ ದುಡುಕಿದಂತೆ ಪಶುಘಾತಕಿಗಳು ಆಡುತಿಹ ಶಿಶುವನು

ಯಾರಿಗೂ ತಿಳಿಯದಂತೆ ಭಯಂಕರವಾಗಿರ್ತಕ್ಕಂಥ ಪಶುಘಾತಕರನ್ನ ಕರೆಸಿ ದುಷ್ಟಬುದ್ಧಿ ಏರ್ ಹೇಳ್ತಾನೆ ಅಂತಂದ್ರೆ, ಈ ಬಾಲಕನನ್ನ ಎತ್ತಿಕೊಂಡು ಕಾಡಿನ ಮಧ್ಯಕ್ಕೆ ಕರೆದುಕೊಂಡು ಹೋಗಿ ಅವನನ್ನು ಕೊಂದು ಏನಾದರೊಂದು ಕುರುಹನ್ನು ತಂದು ತೋರಿಸುವುದು ಅಂಥೇಳಿ ಅವರಿಗೆ ಆದೇಶವನ್ನ ಕೊಟ್ಟು ಬಿಡ್ತಾನೆ. ಮಂತ್ರಿ ಆದೇಶ ಪಾಲಿಸ್ಲೇಬೇಕು. ಈ ಮಕ್ಕಳೊಡನೆ ಆಟ ಆಡ್ತಾ ಇರತಕ್ಕಂತಹ ಬಾಲಕ ಚಂದ್ರಹಾಸನನ್ನ ಹೇಗೆ ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ, ಅತ್ಯಂತ ಕ್ರೂರವಾಗಿ ಹಿಡಿದೆತ್ತಿಕೊಂಡು ಹಿರಣ್ಯಕಶಿಪು ಕಯಾದುವಿನ ಮಗನಾದ ಪ್ರಹ್ಲಾದನನ್ನ ತನ್ನ ತಂದೆ ಹಿರಣ್ಯಕಶಿಪು ರಾಜಾಜ್ಞೆಯನ್ನ ಮಾಡಿ ಕಾಳ ರಕ್ಕಸರಿಗೆ ಹೇಳ್ತಾನೆ, ಈ ಮಗುವನ್ನ ಕೊಲ್ಲಿಸಿ ಅಂತೇಳಿ. ಅದೇ ರೀತಿಯಲ್ಲಿ ದುಷ್ಟಬುದ್ಧಿಯು ಹೇಳ್ತಾನೆ, ಈ ಮಗುವನ್ನ ಕರ್ಕೊಂಡು ಹೋಗಿ ಕೊಂದು ನನಗೊಂದು ಕುರುಹನ್ನ ತಂದುಕೊಡಿ ಅಂತೇಳಿ. ಹಾಗೆ ಹೇಗೆ ಪ್ರಹ್ಲಾದನನ್ನ ಕಾಳರಕ್ಕಸರು ಕರ್ಕೊಂಡು ಹೋಗಿದ್ರೋ ಅದೇ ರೀತಿಯಲ್ಲಿ ದುಷ್ಟಬುದ್ಧಿಯಿಂದ ಆದೇಶಿತರಾಗಿರ್ತಕ್ಕಂತಹ ಪಶುಘಾತಕರು ಚಂದ್ರಹಾಸನನ್ನ ಅರಣ್ಯಕ್ಕೆ ಇಳದೊಯ್ದರು.

0: ಅಳುತೇ ಬಾಲಕನು ಇರ್ತನು.
1: ಮೊದಲೇ ಭಯಂಕರವಾಗಿರ್ತಕ್ಕಂತಹ ಪಶುಘಾತಕರು, ಕ್ರೂರಿಗಳು, ಅಂಥವರು ರಭಸವಾಗಿ ಕ್ರೂರತನದಿಂದ ಎತ್ಕೊಂಡು ಹೋಗ್ತಾ ಇದ್ರೂ ಕೂಡ ಚಂದ್ರಹಾಸ ಹೇಗಿದ್ದ ಅನ್ನೋದಕ್ಕೆ ಕವಿ ನಾಲ್ಕು ಉಪಮೆಗಳನ್ನು ಕೊಡ್ತಾನೆ. ಅತ್ಯಂತ ತೀಕ್ಷ್ಣವಾದ ಪರಿಣಾಮಕಾರಿಯಾಗಿರ್ತಕ್ಕಂತಹ ಉಪಮೆಗಳು. ಪಾಪಿಯ ಆತ್ಮದೊಳಿರುವ ಪರಮಾತ್ಮನಂತೆ, ಯಾವುದೇ ಮನುಷ್ಯ ಎಷ್ಟೇ ಕ್ರೂರಿಯಾಗಿರಲಿ ಅವನ ಆತ್ಮದಲ್ಲಿ ಪರಮಾತ್ಮ ಇರ್ತಾನೆ ಎನ್ನುವಂತ ನಂಬಿಕೆ ಇದೆ. ಯಮದೂತರು ಎಳೆದೈವ ಅಜಾಮಿಳನಂತೆ, ಅಜಾಮಿಳ ಅಂತಕ್ಕಂಥವನು ಕನ್ಯಾಕುಬ್ಜದಲ್ಲಿರ್ತಕ್ಕಂತಹ ಒಬ್ಬ ಬ್ರಾಹ್ಮಣ. ಅವನು ತಂದೆ ತಾಯಿ ಪತ್ನಿ ಎಲ್ಲರನ್ನೂ ಕೂಡ ದೂರ ಮಾಡಿ ವೇಶ್ಯೆಯ ಸಂಘವನ್ನ ಮಾಡಿ ದುರಾಚಾರದಲ್ಲಿ ತೊಡಗಿಸಿಕೊಂಡಿರ್ತಾನೆ. ಅವನಿಗೆ ನರಕವೇ ಸಿಗುತ್ತೆ ಅಂತ ಹೇಳಿ ಆಗ್ಬಿಟ್ಟಿರುತ್ತೆ. ಆದರೆ ಅಂತ್ಯದಲ್ಲಿ ಅವನಿಗೆ ಜ್ಞಾನೋದಯವಾಗಿ ನಾರಾಯಣ ಸ್ಮರಣೆಯನ್ನ ಮಾಡಿ ನಾರಾಯಣನ ಒಲಿಸ್ಕೊಂಡು ಅವನ ಸಾಕ್ಷಾತ್ಕಾರವನ್ನು ಪಡೆದು ಒಂದು ದಿವ್ಯ ಗತಿಯನ್ನು ಪಡಿತಾನಂತೆ. ಹಾಗೆ ಯಮದೂತರು ಎಳೆದುಕೊಂಡು ಹೋಗ್ತಾ ಇದ್ರೂ ಕೂಡ ದಿವ್ಯಗತಿಯನ್ನು ಪಡೆದಂತಹ ಅಜಮಿಳನಂತೆ, ಕಾಗೆಗಳ ಸಮೂಹದಲ್ಲಿ ಸಿಲುಕಿದ ಕೋಗಿಲೆಯ ಮರಿಯಂತೆ, ಕಾಗೆಗಳು ಕೋಗಿಲೆ ಮರಿ ಸಿಕ್ಕಿದ್ರೆ ಕುಕ್ಕಿ ಕುಕ್ಕಿ ಕುಕ್ಕಿ ಸಾಯಿಸ್ತವಂತೆ, ಆ ರೀತಿಯಲ್ಲಿ ಚಂದ್ರಹಾಸ ಯಮಘಾತಕರ ನಡುವೆ ಇದ್ದ. ಹಾಗಿದ್ರೂ ಕೂಡ ಕತ್ತಲೊಳಗಿದ್ದ ಶೀತಲ ಚಂದ್ರನ ಕಿರಣದಂತೆ, ದಟ್ಟವಾಗಿರ್ತಕ್ಕಂತ ಕತ್ತಲಿನಲ್ಲಿ ಚಂದ್ರನ ಬೆಳಕಿನ ಒಂದು ಕಿರಣ ಕಾಣಿಸ್ಕೊಳ್ಳುವಂತೆ, ಇನ್ನೂ ವಿಶೇಷವಾದ ಮಾತು ಹೇಳ್ತಾನೆ, ಅತಿಯಾದ ಕೋಪದೊಳಗಿರುವ ವಿವೇಕದಂತೆ. ಎಷ್ಟೇ ಕೋಪ ಬಂದರೂ ಕೂಡ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಸಣ್ಣ ವಿವೇಕದ ಎಳೆ ಇರುತ್ತಂತೆ. ಆ ರೀತಿ ಎಳೆದೊಯ್ತಾ ಇದ್ರೂ ಕೂಡ ಚಂದ್ರಹಾಸ ಒಂದು ಆಶಾಭಾವನೆಯನ್ನ ಇಟ್ಕೊಂಡಿರ್ತಾನೆ. ಆದರೂ ಕೂಡ ಬಾಲ ಸಹಜವಾಗಿರ್ತಕ್ಕಂತಹ ಅಂಜಿಕೆ ಮತ್ತು ಉಳುವಿಕೆ ಅವನಲ್ಲಿರುತ್ತೆ. ಹೀಗಿದ್ರೂ ಕೂಡ ನಾವು ಅವನಲ್ಲಿದ್ದಂತಹ ಒಂದು ಆತ್ಮಸ್ಥೈರ್ಯದ ಆತ್ಮವಿಶ್ವಾಸದ ಒಂದು ಗೆರೆಯನ್ನು ನಾವು ಇಲ್ಲಿ ಕಾಣಬಹುದು.

ಬಾಲಕ ಚಂದ್ರಹಾಸನನ್ನ ಪಶುಘಾತಕರು ಹೆಗಲ ಮೇಲೆ ಹೊತ್ತುಕೊಂಡು ದಟ್ಟವಾಗಿರ್ತಕ್ಕಂಥ ಅರಣ್ಯಕ್ಕೆ ಹೋಗ್ತಾ ಇದ್ದಾರೆ. ಅವರ ರೂಪ, ಅವರ ಎಳೆದೊಯ್ಯುವಂತಹ ಕ್ರೌರ್ಯ ಎರಡನ್ನೂ ಕೂಡ ಅನುಭವಿಸ್ತಾ ಇದ್ದಂತಹ ಚಂದ್ರಹಾಸ ಬೆದರಿ ಬೆಂಡಾಗಿ ಹೋಗಿದ್ದಾನೆ. ಬಹಳ ವಿಶೇಷ ಅಂತಂದ್ರೆ, ಹಿಂದೆ ಬೀದಿಯಲ್ಲಿ ಸಿಕ್ಕಿದಂತಹ ಸಾಲಿಗ್ರಾಮವನ್ನ ಊಟ ಮಾಡುವಾಗ, ಆಟ ಆಡುವಾಗ ಕೈಗೆ ಇಟ್ಕೊಂಡು ಮನೆ ಇಲ್ಲ ಅಂತ ಹೇಳಿ ಬಾಯೊಳಗೆ ಇಟ್ಕೊಂಡಿರ್ತಿದ್ದಂತೆ. ಕವಿ ಹೇಗೆ ಮುಂದಾಲೋಚನೆಯನ್ನ ಮಾಡ್ತಾನೆ ಅನ್ನೋದಕ್ಕೆ ನಮ್ಗೆ ಇದು ಸಾಕ್ಷಿ. ಅವನಿಗೆ ಮನೆ ಇಲ್ಲ ಅಂತಲ್ಲ, ಇಂತಹ ಕಷ್ಟ ಕಾಲಕ್ಕೆ

0: ಅದು ಆಗ್ತಾ ಇತ್ತು ಅನ್ನೋದಕ್ಕೆ ಸೂಚನೆ ಅದು. ಬಾಯೊಳಗಿಟ್ಟಂತಹ ಆ ಸಾಲಿಗ್ರಾಮದ ಮಹಿಮೆ ಇವನಿಗೆ ದಾರಿ ತೋರಿಸ್ತೇನೋ ಅನ್ನುವಂತಹ ರೀತಿಯಲ್ಲಿ ಭಾಸವಾಗ್ತದೆ. ಸಾಲಿಗ್ರಾಮ ದವಡೆಯಲ್ಲಿರುತ್ತೆ ಅದರ ಒಂದು ಜ್ಞಾಪಕ ಬಂದ್ಬಿಡುತ್ತೆ. ಆಗ ಇವನು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ, ಅಂತಹ ಒಂದು ಅಸಹಾಯಕ ಸ್ಥಿತಿಯಲ್ಲಿ ಇರ್ತಾನೆ. ಆಗ ಏನ್ ಮಾಡ್ತಾನೆ ಅಂತಂದ್ರೆ, ಸಾಲಿಗ್ರಾಮದ ಮಹಿಮೆಯೋ ಎಂಬಂತೆ ವಿಷ್ಣುವನ್ನ ಮುರಹರ, ಕೃಷ್ಣ, ಕಮಲಾಕ್ಷ, ಗರುಡವಾಹನ, ನನ್ನನ್ನು ಸಲುಹು ಅಂತ ಹೇಳಿ ಸ್ತೋತ್ರವನ್ನ ಮಾಡ್ತಾನಂತೆ. ಭಕ್ತಪ್ರಿಯನಾಗಿರ್ತಕ್ಕಂತಹ ವಿಷ್ಣು ಹಾಗೆ ಕೂಗ್ತಾ ಇದ್ದಂತಹ, ಅಳಲನ್ನ ವ್ಯಕ್ತಪಡಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅವನ ಕೃಪಾ ಕಟಾಕ್ಷವೋ ಅನ್ನುವಂತೆ ಪಶುಘಾತಕರು ಕರುಣೆಯಿಂದ ಈ ಮಗುವಿನ ಮುಖವನ್ನ ಒಂದು ಸಾರಿ ನೋಡ್ತಾನೆ. ಬಹುಶಃ ವಿಷ್ಣುವಿನ ಒಂದು ಧ್ಯಾನ ಅವರ ಮನಸ್ಸನ್ನು ಪರಿವರ್ತಿಸ್ತು ಅಂತನ್ನುವಂಥದ್ದನ್ನ ಕವಿ ನಮಗೆ ಹೇಳಬೇಕಾಗಿದೆ. ಅವರ ಮನಸ್ಸು ಕರಗಿ ಮುಖವನ್ನ ನೋಡ್ತಾರೆ, ಅವರ ಉದ್ದೇಶದ ಮರೆತ ಹೋಗುವಂತ ರೀತಿಯಲ್ಲಿ ಅದು ಪ್ರಭಾವಿತವಾಗ್ತದೆ.
1: ಒಯ್ದು ಪಸುಳೆಯನ್ನು

ಎಂ ಬೈದು ಶಿಶುವಧೆಗೆ ಅಳುಕೀಗೆ ನಿಂದು ನೋ

0: ಬಾಲಕನನ್ನ ಪಶುಘಾತಕರು ಎಳೆದೊಯ್ದು ಅರಣ್ಯದ ಮಧ್ಯಕ್ಕೆ ಕರ್ಕೊಂಡು ಬರ್ತಾರೆ. ಆದರೆ ವಿಷ್ಣುವಿನ ಕರುಣೆ ಅವನ ಮೇಲೆ ಒದಗಿ ಬಂದಿರುತ್ತೆ. ಆಗ ಇವರು ಆ ಮಗುವಿನ ಮುಖವನ್ನ ನೋಡಿ ತಮ್ಮಲ್ಲಿ ಮುರುಕ ಉಂಟಾಗುತ್ತೆ. ನಿಟ್ಟುಸಿರನ್ನ ಬಿಟ್ಟು ತಮ್ಮನ್ನ ಈ ಕೆಲಸಕ್ಕೆ ನೇಮಿಸಿರ್ತಕ್ಕಂಥ ದುಷ್ಟಬುದ್ಧಿಯನ್ನ ಬೈಕೊಳ್ತಾರೆ. ಬಾಲಕನ ಬಗ್ಗೆ ಅನುಕಂಪವನ್ನ ತೋರಿಸ್ತಾರೆ. ಅವರಿಗೆ ಒಂದು ರೀತಿಯ ಅಳುಕು ಉಂಟಾಗ್ತದೆ. ಅವರು ಆತಂಕದಿಂದ ನಿಂತ್ಕೊಂಡು ನೋಡ್ತಾರೆ. ಆ ಮಗುವನ್ನ ಕೊಲ್ಲೋದು ಹೇಗೆ ಅಂತ ಹೇಳಿ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ ಆ ಮಗುವಿಗೆ ಎಡಗಾಲಿನಲ್ಲಿ ಆರನೆಯ ಬೆರಳು ಇರ್ತದೆ. ಆ ಬೆರಳನ್ನ ಕುಯ್ದು ಕುರುಹು ಅಂತ ಹೇಳಿ ತನ್ನ ಕೆಲಸಕ್ಕೆ ನೇಮಿಸಿದಂತಹ ಮಹಾಮಂತ್ರಿ ದುಷ್ಟಬುದ್ಧಿಗೆ ತಂದುಕೊಡ್ತಾರೆ. ದುಷ್ಟಬುದ್ಧಿ ಅವರನ್ನ ನಂಬಿ ಆ ಮಗು ಸತ್ತೋಯ್ತು, ತನ್ನ ಮಕ್ಕಳ ಮುಂದಿನ ರಾಜ್ಯಭಾರಕ್ಕೆ ಇದ್ದಂತಹ ಕಂಟಕ ತಪ್ಪಿತು ಅಂತ ಹೇಳಿ ಮಹೋತ್ಸವದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಉತ್ಸವದಲ್ಲಿ ತೊಡಗಿಸಿಕೊಳ್ತಾನೆ.
1: ಇತ್ತಲ ವಿಪಿನದೊಳ್ ತನ್ನ ವದನದೊಳಿದ್ದ

ದುಷ್ಟಬುದ್ಧಿಯ ಸೇವಕರು ಚಂದ್ರಹಾಸನ ಆರನೇ ಬೆರಳನ್ನ ಕತ್ತರಿಸಿ ತೆಗೆದುಕೊಂಡು ಹೋಗ್ತಾರೆ. ಕಾಡಲ್ಲಿ ಚಂದ್ರಹಾಸ ಒಬ್ಬನನ್ನೇ ಬಿಟ್ಟು ಹೋಗಿರ್ತಾರೆ. ಆತಂಕ, ಅಳುಕು ಎಲ್ಲ ಇರ್ತದೆ. ತನ್ನ ಬಾಯೊಳಗೆ ಇಟ್ಕೊಂಡಿದ್ದಂತಹ ಸಾಲಿಗ್ರಾಮ ಒಂದೇ ಆಧಾರ. ಆ ದುಂಡಾಗಿರ್ತಕ್ಕಂತಹ ಸಾಲಿಗ್ರಾಮದ ಪ್ರಭಾವ ವಿಶೇಷವಾಗಿರ್ತಕ್ಕಂಥದ್ದು. ಆ ಉತ್ತಮವಾಗಿರ್ತಕ್ಕಂತಹ ಸಾಲಿಗ್ರಾಮ ಇವನಿಗೆ ಸಿಕ್ಕಿರುತ್ತೆ. ಅದನ್ನ ಸ್ತೋತ್ರ ಮಾಡ್ತಾ ಇರ್ತಾನೆ, ಶ್ರೀಹರಿ ಕೃಷ್ಣ ಕಮಲಾಕ್ಷ ಅಂತ ಹೇಳಿ. ಆ ಸ್ತೋತ್ರದ ಪ್ರಭಾವದಿಂದ ಆ ಘಾತಕರು ನನ್ನ ಮೇಲೆ ದಯೆಗೈದಿದ್ದಾರೆ. ಕೇವಲ ನನ್ನ ಆರನೇ ಬೆರಳನ್ನ ಕತ್ತರಿಸ್ಕೊಂಡು ಹೋಗಿ ಜೀವವನ್ನ ಉಳಿಸಿದ್ದಾರೆ. ಹಾಗಾಗಿ ಈ ಜೀವವನ್ನ ಉಳಿಸಿರ್ತಕ್ಕಂತಹ ರೀತಿಯನ್ನ ಕಂಡು ನಾರದರು ಹೇಳ್ತಾರೆ, ಅರ್ಜುನ ನಿನ್ನ ಗೆಳೆಯ ಶ್ರೀಕೃಷ್ಣ ಅವನನ್ನ ಮರೆ ಹೊಕ್ಕಂತಹ ಜೀವಿಗಳು

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ಬೆಂಗಳೂರನ್ನು ಜಾಗತಿಕ ಡೀಪ್ ಟೆಕ್ ಕೇಂದ್ರವಾಗಿ ರೂಪಿಸುವ ಗುರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸಚಿವ ಕಾಂಕ್ಷಿಗಳು ರಾಜೀನಾಮೆ ನೀಡಿದರೆ ತಕ್ಷಣವೇ ಅಂಗೀಕಾರ, ಬರ ಅಧ್ಯಯನ ನಡೆಸಲು ಸಚಿವರಿಗೆ ಮುಖ್ಯಮಂತ್ರಿ ಸೂಚನೆ. ರಾಜ್ಯದ ಬರ ಹಿನ್ನೆಲೆ 28 ಜಿಲ್ಲೆಗಳಿಗೆ 10,000 ಕೋಟಿ ರೂಪಾಯಿ ವಿಶೇಷ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಹಾಗೂ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಹಿನ್ನೆಲೆ ತಮಿಳುನಾಡಿನ ಬಿಳಿಗುಂಡ್ಲುವಿನಲ್ಲಿ ನೀರಿನ ಹರಿವು ಹೆಚ್ಚಳ. ನ್ಯಾನೋ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ಸೆಮಿಕಂಡಕ್ಟರ್ಗಳು, ಜೈವಿಕ ತಂತ್ರಜ್ಞಾನ ಮತ್ತು ಕ್ವಾಂಟಮ್ ತಂತ್ರಜ್ಞಾನ ಸೇರಿದಂತೆ ಡೀಪ್ ಟೆಕ್ಗಳ ಜಾಗತಿಕ ಕೇಂದ್ರವಾಗಿ ಬೆಂಗಳೂರನ್ನು ರೂಪಿಸಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಹಾಗೂ ನ್ಯಾನೋ ತಂತ್ರಜ್ಞಾನ ವಿಷನ್ ಗ್ರೂಪ್ ಬೆಂಗಳೂರಿನಲ್ಲಿ ಆಯೋಜಿಸಿರುವ 14ನೇ ಬೆಂಗಳೂರು ಇಂಡಿಯಾ ನ್ಯಾನೋ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು ಭಾರತವನ್ನು ಜಾಗತಿಕ ಐಟಿ ಭೂಪಟದಲ್ಲಿ ನಿಲ್ಲಿಸಿದೆ. ಈಗ ಭಾರತವನ್ನು ಜಾಗತಿಕ ಡೀಪ್ ಟೆಕ್ ಭೂಪಟದಲ್ಲಿ ನಿಲ್ಲಿಸುವ ಸಮಯ ಬಂದಿದೆ ಎಂದು ಹೇಳಿದ್ದಾರೆ. ಸರ್ಕಾರ, ಶೈಕ್ಷಣಿಕ ಕ್ಷೇತ್ರ, ಉದ್ಯಮ ಮತ್ತು ಉದ್ಯಮಿಗಳ ನಡುವಿನ ಸಹಯೋಗದಿಂದ ಮಾತ್ರ ನಾವೀನ್ಯತೆ ಬೆಳೆಯಲು ಸಾಧ್ಯ. ಈ ಪಾಲುದಾರಿಕೆಯೇ ಕರ್ನಾಟಕದ ಬಹುದೊಡ್ಡ ಶಕ್ತಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿರುವ ಪ್ರಮುಖ ಸಂಶೋಧನಾ ಸಂಸ್ಥೆಗಳು, ನವೋದ್ಯಮಗಳು, ಬಹುರಾಷ್ಟೀಯ ಸಂಶೋಧನೆ ಹಾಗೂ ಅಭಿವೃದ್ಧಿ ಕೇಂದ್ರಗಳು ಮತ್ತು ವಿಶ್ವವಿದ್ಯಾಲಯಗಳ ಬಲವಾದ ಪರಿಸರ ವ್ಯವಸ್ಥೆಯು ಡೀಪ್ ಟೆಕ್ ನಾವೀನ್ಯತೆಯಲ್ಲಿ ಜಾಗತಿಕವಾಗಿ ಮುಂಚೂಣಿಗೆ ಬರಲು ರಾಜ್ಯಕ್ಕೆ ಅನುಕೂಲ ಮಾಡಿದೆ ಎಂದು ಹೇಳಿದ್ದಾರೆ. ನ್ಯಾನೋ ತಂತ್ರಜ್ಞಾನವು ಕೇವಲ ಸಂಶೋಧನಾ ಪ್ರಯೋಗಾಲಯಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಆರೋಗ್ಯ ರಕ್ಷಣೆ, ಎಲೆಕ್ಟ್ರಾನಿಕ್ಸ್, ಇಂಧನ, ಕೃಷಿ, ಸಾರಿಗೆ, ಬಾಹ್ಯಾಕಾಶ, ರಕ್ಷಣೆ ಮತ್ತು ಸುಧಾರಿತ ಉತ್ಪಾದನಾ ಕ್ಷೇತ್ರಗಳನ್ನು ಪರಿವರ್ತಿಸುವ ಮೂಲಭೂತ ತಂತ್ರಜ್ಞಾನವಾಗಿದ್ದು ಕ್ರಾಂತಿ ಸೃಷ್ಟಿಸಲಿದೆ ಎಂದು ತಿಳಿಸಿದ್ದಾರೆ. ಸಂಪುಟದಲ್ಲಿ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಅಸಮಾಧಾನಿತರು ರಾಜೀನಾಮೆ ನೀಡಿದರೆ ಕೆಲವೇ ಕ್ಷಣಗಳಲ್ಲಿ ಅಂಗೀಕರಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಿಂದೆ ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಬಂಗಾರಪ್ಪ ಅವರಿಗೆ ಸಚಿವ ಸ್ಥಾನ ನೀಡಿರಲಿಲ್ಲ. ಬಳಿಕ ಬಂಗಾರಪ್ಪ ಅವರು ಧರ್ಮಸಿಂಗ್, ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಸ್ಥಾನ ನೀಡಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ತಾಳ್ಮೆಯಿಂದ ಇರಬೇಕು ಎಂದು ಅಸಮಾಧಾನಿತರಿಗೆ ಸಲಹೆ ನೀಡಿದ್ದಾರೆ. ಇದೇ ವೇಳೆ ಬರ ಅಧ್ಯಯನ ನಡೆಸಲು ಸಚಿವರಿಗೆ ತಿಳಿಸಲಾಗಿದ್ದು, ಜಿಲ್ಲೆಗಳಿಗೆ ಭೇಟಿ ನೀಡಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಬಗ್ಗೆ ಅವಲೋಕಿಸುವಂತೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ.
1: ಎಲ್ಲ ಮಂತ್ರಿಗಳಿಗೆ ನಾನು ಕೂಡ ನಾಳೆಯಿಂದನೇ ಎಲ್ಲ ಬರ ಪರಿಹಾರಕ್ಕೆ ಬರ ಅತಿವೃಷ್ಟಿ ಅನಾವೃಷ್ಟಿ ಇವಕ್ಕೆಲ್ಲ ಭೇಟಿ ಮಾಡಬೇಕು ಅಂತ ಹೇಳಿದ್ದೀನಿ. ಟೈಮ್ ವೇಸ್ಟ್ ಮಾಡಬೇಡಿ ಅಂತ. ನಾಳೆಯಿಂದನೇ ಎಲ್ಲ ಜಿಲ್ಲೆಗಳಿಗೆ ಹೋಗಬೇಕು ಅಂತ, ಎಲ್ಲ ಆಫೀಸರ್ಸ್ಗೂ ಎಲ್ಲ ಸೈಟ್ ವಿಸಿಟ್ಗೆ ಏರ್ಪಾಡು ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಸೊ ಆ ಕೆಲಸದಲ್ಲಿ ಎಲ್ಲರೂ ಕೂಡ ತೊಡಗುತ್ತಾರೆ ಎಲ್ಲ ಜಿಲ್ಲೆಗಳು.
0: ರಾಜ್ಯದಲ್ಲಿನ ಅತಿವೃಷ್ಟಿ ಹಾಗೂ ಬರ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟದ ಸಚಿವರಿಗೆ ಕೆಲವು ಜಿಲ್ಲೆಗಳ ಜವಾಬ್ದಾರಿ ನೀಡಿದ್ದಾರೆ. ಕೂಡಲೇ ಸಚಿವರು ತಮಗೆ ಹಂಚಿಕೆಯಾದ ಜಿಲ್ಲೆಗಳಿಗೆ ಭೇಟಿ ನೀಡಿ ಪ್ರತಿ ತಾಲೂಕಿನ ಪರಿಸ್ಥಿತಿ ಅವಲೋಕಿಸುವಂತೆ ಸೂಚಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಗೆ ತುಮಕೂರು ಜಿಲ್ಲೆ ಹೊಣೆಗಾರಿಕೆ ನೀಡಲಾಗಿದೆ. ಸಚಿವರಾದ ಟಿ ರಘುಮೂರ್ತಿ ಚಿತ್ರದುರ್ಗ, ಬಿಎಸ್ ಭೈರತಿ ಸುರೇಶ್ ಚಿಕ್ಕಬಳ್ಳಾಪುರ, ಕೆಎಚ್ ಮುನಿಯಪ್ಪ ಬೆಂಗಳೂರು ಗ್ರಾಮಾಂತರ, ರಾಮಲಿಂಗಾರೆಡ್ಡಿ ಕೋಲಾರ, ಎಚ್ಸಿ ಬಾಲಕೃಷ್ಣ ಬೆಂಗಳೂರು ದಕ್ಷಿಣ, ಜಮೀರ್ ಅಹ್ಮದ್ ಖಾನ್ ಅವರಿಗೆ ವಿಜಯನಗರ ಜಿಲ್ಲೆಯ ಜವಾಬ್ದಾರಿ.

0: ಜವಾಬ್ದಾರಿ ನೀಡಲಾಗಿದೆ. ಸಚಿವರಾದ ಕೆಜೆ ಜಾರ್ಜ್, ಚಿಕ್ಕಮಗಳೂರು, ಕೆಎಂ ಶಿವಲಿಂಗೇಗೌಡ ಹಾಸನ, ಮಧು ಬಂಗಾರಪ್ಪ ಶಿವಮೊಗ್ಗ, ಎಂಬಿ ಪಾಟೀಲ್ ವಿಜಯಪುರ, ವಿಜಯಾನಂದ ಕಾಶಪ್ಪನವರ್ ಬಾಗಲಕೋಟೆ, ಬಸವರಾಜ ರಾಯರೆಡ್ಡಿ ಗದಗ, ಎಸ್ಎಸ್ ಮಲ್ಲಿಕಾರ್ಜುನ ದಾವಣಗೆರೆ, ರುದ್ರಪ್ಪ ಲಮಾಣಿ ಹಾವೇರಿ, ಸತೀಶ ಜಾರಕಿಹೊಳಿ ಅವರಿಗೆ ಬೆಳಗಾವಿ ಜಿಲ್ಲೆಯ ಹೊಣೆ ನೀಡಲಾಗಿದೆ. ಸಂತೋಷ್ ಲಾಡ್ ಧಾರವಾಡ, ಲಕ್ಷ್ಮಣ ಸವದಿ ಉತ್ತರ ಕನ್ನಡ, ಪ್ರಿಯಾಂಕ್ ಖರ್ಗೆ ಕಲಬುರಗಿ, ಅಜಯ್ ಸಿಂಗ್ ರಾಯಚೂರು, ಆರೋಗ್ಯ ಸಚಿವ ಯುಟಿ ಖಾದರ್ ದಕ್ಷಿಣ ಕನ್ನಡ ಮತ್ತು ಉಡುಪಿ, ಪಿಎಂ ನರೇಂದ್ರ ಸ್ವಾಮಿ ಕೊಡಗು, ಯತೀಂದ್ರ ಸಿದ್ದರಾಮಯ್ಯ ಮೈಸೂರು, ಎನ್ ಚೆಲುವರಾಯಸ್ವಾಮಿ ಮಂಡ್ಯ, ಪುಟ್ಟರಂಗಶೆಟ್ಟಿ ಚಾಮರಾಜನಗರ, ಬಿ ನಾಗೇಂದ್ರ ಬಳ್ಳಾರಿ, ಶರಣಪ್ರಕಾಶ್ ಪಾಟೀಲ್ ಯಾದಗಿರಿ, ಶಿವರಾಜ್ ತಂಗಡಗಿ ಕೊಪ್ಪಳ ಹಾಗೂ ಬೆಂಗಳೂರು ನಗರದ ಉಸ್ತುವಾರಿಯನ್ನು ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ನೀಡಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆದೇಶ ಹೊರಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಭೀಕರ ಬರ ಎದುರಾಗಿರುವುದರಿಂದ ರಾಜ್ಯ ಸರ್ಕಾರ 28 ಜಿಲ್ಲೆಗಳಿಗೆ 10,000 ಕೋಟಿ ರೂಪಾಯಿ ವಿಶೇಷ ಪರಿಹಾರವನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಬಿಜೆಪಿ ಆಗ್ರಹಿಸಿದೆ. ತುಮಕೂರಿನಲ್ಲಿಂದು ಬರಪೀಡಿತ ಗ್ರಾಮಗಳಿಗೆ ಭೇಟಿ ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯದ 28ಕ್ಕೂ ಹೆಚ್ಚು ಜಿಲ್ಲೆಗಳು ಅಸಮರ್ಪಕ ಮಳೆಯಿಂದ ತೀವ್ರ ಬರ ಎದುರಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಸರ್ಕಾರ ರೈತರ ಬದುಕಿಗೆ ಮೊದಲ ಆದ್ಯತೆ ನೀಡಬೇಕು. ರಾಜಕೀಯ ಬದಿಗೊತ್ತಿ ಕೂಡಲೇ ರೈತರ ರಕ್ಷಣೆಗೆ ಧಾವಿಸುವಂತೆ ಆಗ್ರಹಿಸಿದ್ದಾರೆ. ತುಮಕೂರು ಜಿಲ್ಲೆಯ 10 ತಾಲ್ಲೂಕುಗಳಲ್ಲಿ ಮಳೆ ಕೊರತೆಯಾಗಿದ್ದು ಎಲ್ಲಾ ತಾಲ್ಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶ ಹಾಗೂ ಕೊಡಗಿನಲ್ಲಿ ಮಳೆ ಮುಂದುವರೆದಿರುವುದರಿಂದ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಭಾರೀ ಹೆಚ್ಚಳ ಕಂಡಿದೆ. 124.80 ಅಡಿ ವಿಸ್ತೀರ್ಣದ ಕೆಆರ್ಎಸ್ ಅಣೆಕಟ್ಟಿನಲ್ಲಿ ಇಂದು ನೀರಿನ ಮಟ್ಟ 103.40 ಇದೆ. ನೀರಿನ ಒಳಹರಿವು 31,122 ಕ್ಯೂಸೆಕ್ ಇದ್ದು ನೀರಿನ ಹೊರಹರಿವು 1,882 ಕ್ಯೂಸೆಕ್ ಇದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ರಾಜ್ಯದ ಜಲಾನಯನ ಪ್ರದೇಶಗಳಲ್ಲಿ ಭಾರೀ ಮಳೆಯಾದ ಹಿನ್ನೆಲೆಯಲ್ಲಿ ಜಲಾಶಯಗಳ ಹೊರಹರಿವಿನಲ್ಲಿ ಹೆಚ್ಚಳವಾಗಿದೆ. ತಮಿಳುನಾಡಿನ ಬಿಳಿಗುಂಡ್ಲುವಿನಲ್ಲಿ ಕಾವೇರಿ ನದಿ ನೀರಿನ ಹರಿವು 18,000 ಕ್ಯೂಸೆಕ್ಗಳಿಗೆ ಹೆಚ್ಚಳವಾಗಿದೆ. ನಿನ್ನೆ ಸಂಜೆ ಕೇವಲ 500 ಕ್ಯೂಸೆಕ್ಗಳಷ್ಟಿದ್ದ ಒಳಹರಿವು 1,000 ಕ್ಯೂಸೆಕ್ಗಳಿಗೆ ಏರಿದೆ. ಇಂದು ಬೆಳಿಗ್ಗೆ 10 ಗಂಟೆಗೆ 18,000 ಕ್ಯೂಸೆಕ್ಗೆ ಏರಿದೆ ಎಂದು ಐಎಎನ್ಎಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಕಬಿನಿ ಮತ್ತು ಕೆಆರ್ಎಸ್ ಜಲಾಶಯಗಳಿಂದ 27,000 ಕ್ಯೂಸೆಕ್ಗಳಿಗೂ ಹೆಚ್ಚು ನೀರು ಬಿಡುಗಡೆ ಮಾಡುವುದರಿಂದ ನೀರಿನ ಹರಿವು ಮತ್ತಷ್ಟು ಹೆಚ್ಚಾಗಲಿದೆ. ರಾಜ್ಯದಿಂದ ಬಿಡುಗಡೆಯಾದ ನೀರು ಬಿಳಿಗುಂಡ್ಲು ತಲುಪಿ ನಂತರ ತಮಿಳುನಾಡಿನ ಮೆಟ್ಟೂರು ಜಲಾಶಯಕ್ಕೆ ಸೇರಲಿದೆ. ಕೃಷಿ ಅಧಿಕಾರಿ ಹುದ್ದೆ ನೇಮಕಾತಿ ನಿಯಮಗಳ ಸಂಬಂಧ ಜಿಕೆವಿಕೆ ಕೃಷಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದರು. ವಿದ್ಯಾರ್ಥಿಗಳ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಮುಖ್ಯಮಂತ್ರಿ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮಾಡಲಾದ ನಿಯಮಗಳ ತಿದ್ದುಪಡಿಯಿಂದ ಕೃಷಿ ಪದವೀಧರರಿಗೆ ಸಮಸ್ಯೆಯಾಗಿದ್ದು ಇವರ ಉದ್ಯೋಗ ಅವಕಾಶಗಳಿಗೆ ಧಕ್ಕೆಯಾಗದಂತೆ ಕಾನೂನಾತ್ಮಕವಾಗಿ ಬಗೆಹರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಉಪಸ್ಥಿತರಿದ್ದರು. ಬೆಂಗಳೂರಿನಲ್ಲಿ ವಾರಸುದಾರರಿಲ್ಲದ ವಾಹನಗಳ ತೆರವು ಕಾರ್ಯಕ್ಕೆ ಸಮಗ್ರ ಯೋಜನೆ ರೂಪಿಸುವಂತೆ ಅಧಿಕಾರಿಗಳಿಗೆ ಜಿಬಿಎ ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ವಾರಸುದಾರರಿಲ್ಲದ ವಾಹನಗಳ ತೆರವು ಕಾರ್ಯಾಚರಣೆ, ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳೊಂದಿಗೆ ವರ್ಚುವಲ್ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ನಿಗದಿತ ವೇಳಾಪಟ್ಟಿಯಂತೆ ಕಾರ್ಯನಿರ್ವಹಿಸಲು ಸೂಚನೆ ನೀಡಿದ್ದಾರೆ. 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಇದುವರೆಗೆ 773 ಕಿಲೋಮೀಟರ್ ಪಾದಚಾರಿ ಮಾರ್ಗಗಳಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಲಾಗಿದೆ. ಮರು ಅತಿಕ್ರಮಣ ಮಾಡಿದರೆ ದಂಡ ವಿಧಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಬೆಂಗಳೂರು ಪೊಲೀಸ್ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ಕಾರ್ತಿಕ್ ರೆಡ್ಡಿ ಮಾತನಾಡಿ, ನಗರದಲ್ಲಿ ಪೊಲೀಸ್ ಇಲಾಖೆಯಿಂದ 2,533 ಹಾಗೂ ನಾಗರಿಕರಿಂದ 4

ಸಾವಿರದ 43 ಸೇರಿ ಒಟ್ಟು 6576 ವಾಹನಗಳನ್ನು ಗುರುತಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈಗಾಗಲೇ 216,000 ದಂಡ ಪಾವತಿಸಿ ವಾಹನಗಳನ್ನು ಪಡೆದುಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಯುವಜನರಲ್ಲಿ ಕ್ರೀಡೆ, ಸಂಸ್ಕೃತಿ ಮತ್ತು ಸಾಮಾಜಿಕ ಸಾಮರಸ್ಯ ಉತ್ತೇಜಿಸಲು ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಸರ್ಕಾರದ ಈ ಮಹತ್ವಾಕಾಂಕ್ಷೆಯ ಯೋಜನೆ ಯಶಸ್ವಿಗೊಳಿಸಲು ತಾಲೂಕು ಮಟ್ಟದಲ್ಲಿ ಸಮಿತಿ ರಚಿಸಲಾಗಿದ್ದು, ಈ ಸಂಬಂಧ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿ ಅಗತ್ಯ ಕ್ರಮ ವಹಿಸುವಂತೆ ಅಪರ ಜಿಲ್ಲಾಧಿಕಾರಿ ಆರ್ ಚಂದ್ರಯ್ಯ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರನ್ನು ಜಾಗತಿಕ ಡೀಪ್ ಟೆಕ್ ಕೇಂದ್ರವಾಗಿ ರೂಪಿಸುವ ಗುರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸಚಿವ ಕಾಂಕ್ಷಿಗಳು ರಾಜೀನಾಮೆ ನೀಡಿದರೆ ತಕ್ಷಣವೇ ಅಂಗೀಕಾರ, ಬರ ಅಧ್ಯಯನ ನಡೆಸಲು ಸಚಿವರಿಗೆ ಮುಖ್ಯಮಂತ್ರಿ ಸೂಚನೆ. ರಾಜ್ಯದ ಬರ ಹಿನ್ನೆಲೆ 28 ಜಿಲ್ಲೆಗಳಿಗೆ 10,000 ಕೋಟಿ ರೂಪಾಯಿ ವಿಶೇಷ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಹಾಗೂ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಹಿನ್ನೆಲೆ ತಮಿಳುನಾಡಿನ ಬಿಳಿಗುಂಡ್ಲುವಿನಲ್ಲಿ ನೀರಿನ ಹರಿವು ಹೆಚ್ಚಳ.

0: ಕೆ ಶಿವಕುಮಾರ್. ಸಚಿವಾಕಾಂಕ್ಷಿಗಳು ರಾಜೀನಾಮೆ ನೀಡಿದರೆ ತಕ್ಷಣವೇ ಅಂಗೀಕಾರ, ಬರ ಅಧ್ಯಯನ ನಡೆಸಲು ಸಚಿವರಿಗೆ ಮುಖ್ಯಮಂತ್ರಿ ಸೂಚನೆ. ರಾಜ್ಯದ ಬರ ಹಿನ್ನೆಲೆ 28 ಜಿಲ್ಲೆಗಳಿಗೆ 10,000 ಕೋಟಿ ರೂಪಾಯಿ ವಿಶೇಷ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಹಾಗೂ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಹಿನ್ನೆಲೆ ತಮಿಳುನಾಡಿನ ಬಿಳಿಗುಂಡ್ಲುವಿನಲ್ಲಿ ನೀರಿನ ಹರಿವು ಹೆಚ್ಚಳ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಇದೀಗ ಜಾಹೀರಾತುಗಳು, ನಂತರ ಕಾರ್ಯಕ್ರಮ.
2: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕೆವಿ ಶ್ರೀನಿವಾಸ ಮೂರ್ತಿ.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ. ಆವೋ ಬೈಠೋ.
1: ಆಜ್ ಹಿಂದಿ ಕೆ ಕುಛ್ ದೋಹೋ ಕೆ ಬಾರೆ ಮೇ ಕಹಿಯೇ ನಾ.
3: ಅಚ್ಛಾ, ಆಜ್ ಕಿ ಇಸ್ ಅವಧಿ ಮೇ ಕುಛ್ ದೋಹೋ ಕೆ ಬಾರೆ ಮೇ ಚರ್ಚಾ ಕರೆಂಗೆ.
2: ಹಿಂದಿ ಸಾಹಿತ್ಯ ಮೇ ದೋಹೋ ಕಾ ಕ್ಯಾ ಸ್ಥಾನ ಹೈ ಗುರುಜಿ?
3: ವಿಷಯ ಪ್ರವೇಶ ಕರ್ನೆ ಕೆ ಪಹಲೆ ಮಾನವ ಜೀವನ ಮೇ ಸಾಹಿತ್ಯ ಕೆ ಮಹತ್ವ ಕೆ ಬಾರೆ ಮೇ ಕುಛ್ ವಿಚಾರ ಬತಾನಾ ಚಾಹತಾ ಹೂ. ಕಹಾ ಜಾತಾ ಹೈ ಸಂಗೀತ ಸಾಹಿತ್ಯ ರಸಾಭಿನಜ್ಞಃ ಸಾಕ್ಷಾತ್ ಪಶುಃ ವಿಷಾಣಹೀನಃ.
1: ಸಂಗೀತ ಔರ್ ಸಾಹಿತ್ಯ ಕೆ ಬಾರೆ ಮೇ ಜೋ ಮಾನವ ರುಚಿ ನಹೀ ರಖತಾ ವಹ ಬಿನಾ ಪೂಂಚ್ ಔರ್ ಸೀಗೋ ಕೆ ಪಶು ಕೆ ಸಮಾನ ಹೋತಾ ಹೈ.
3: ಇಸೆ ತುಮ್ ಕನ್ನಡ ಮೇ ವಿಘ್ನೇಶ್?
2: ಸಂಗೀತ ಹಾಗೂ ಸಾಹಿತ್ಯಗಳಲ್ಲಿ ಆಸಕ್ತಿ ಇಲ್ಲದವನು ಸಾಕ್ಷಾತ್ ಪಶುವೇ ಹೌದು.
3: ಹಾ, ಇಸ್ಲಿಯೆ ಸಬ್ಕೋ ಸಂಗೀತ ಸಾಹಿತ್ಯ ಕಾ ಜ್ಞಾನ ಅವಶ್ಯಕ ಮಾನಾ ಜಾತಾ ಹೈ.
1: ಸಾಹಿತ್ಯ ಕೆ ಅಂಗ ಕೌನ್ ಕೌನ್ ಸೆ ಹೋತೆ ಹೈ ಗುರುಜಿ?
3: ವೈಸೆ ತೋ ಗದ್ಯ ಪದ್ಯ ನಾಟಕ ಉಪನ್ಯಾಸ ಆಲೋಚನಾ ಆದಿ ಸಾಹಿತ್ಯ ಕೆ ವಿವಿಧ ಅಂಗ ಮಾನೆ ಜಾತೆ ಹೈ. ಇನ್ಮೇ ಗದ್ಯ ಔರ್ ಪದ್ಯ ಕಾ ವಿಶೇಷ ಸ್ಥಾನ ಹೈ.
2: ಗದ್ಯ ಔರ್ ಪದ್ಯ ಮೇ ಕ್ಯಾ ಅಂತರ್ ಹೈ ಗುರುಜಿ?
3: ಸಾಹಿತ್ಯ ಮೇ ಗದ್ಯ ಔರ್ ಪದ್ಯ ದೋನೋ ಕಾ ಕ್ಷೇತ್ರ ಬಡಾ ಹೀ ಹೈ, ಲೇಕಿನ್ ದೋನೋ ಕೆ ಬೀಚ್ ಬಡಾ ಅಂತರ್ ದೇಖನೆ ಕೋ ಮಿಲ್ತಾ ಹೈ. ಗದ್ಯ ಕೆ ದ್ವಾರಾ ಅನೇಕ ಪೃಷ್ಠೋ ಮೇ ಸಮಝಾಯೇ ಜಾನೆ ವಾಲಾ ವಿಷಯ ಪದ್ಯೋ ಕೆ ದ್ವಾರಾ ಕುಛ್ ಪಂಕ್ತಿಯೋ ಮೇ ಹೀ ಸಮಝಾಯಾ ಜಾ ಸಕ್ತಾ ಹೈ. ಯಾದ ರಖನೆ ಕಿ ಬಾತ್ ಹೈ, ಗದ್ಯ ಥೋಡಾ ಬಹುತ್ ಆಸಾನ್ ಹೈ, ಲೇಕಿನ್ ಪದ್ಯ ಬಡಿ ಆಸಾನಿ ಸೆ ಸಮಝ್ ಮೇ ನಹೀ ಆತಾ. ಇಸೆ ಕನ್ನಡ ಮೇ ಸೀತಾ.
1: ಗದ್ಯ ಹಾಗೂ ಪದ್ಯಗಳ ಕ್ಷೇತ್ರಗಳು ವಿಶಾಲವಾಗಿವೆ ಇವೆ, ಆದರೆ ಇವುಗಳ ನಡುವೆ ಮಹತ್ತರವಾದ ವ್ಯತ್ಯಾಸವನ್ನು ಕಾಣಬಹುದು. ಗದ್ಯದ ಮೂಲಕ ಅನೇಕ ಪುಟಗಳಲ್ಲಿ ಕಾಣಬರುವ ವಿಷಯವನ್ನು ಪದ್ಯದ ಕೆಲವೇ ಪಂಕ್ತಿಗಳಲ್ಲಿ ತಿಳಿಯಬಹುದು. ಗದ್ಯವನ್ನು ಸುಲಭವಾಗಿ ತಿಳಿಯಬಹುದು, ಆದರೆ ಪದ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಾಕಷ್ಟು ಕಷ್ಟವೇ ಹೌದು.
3: ಠೀಕ್ ಹೈ.
1: ಹಿಂದಿ ದೋಹೋಂಕೆ ಕವಿ ಕೌನ್ ಕೌನ್ ಹೇ ಗುರುಜಿ?
3: ಸೂರ್ದಾಸ್, ತುಳಸಿದಾಸ್, ಕಬೀರ್ ದಾಸ್, ರಹೀಮ್, ಬಿಹಾರಿ ಆದಿ ಕವಿವರೋನೆ ದೋಹೋಂಕಿ ರಚನಾ ಕರ್ಕೆ ಹಿಂದಿ ಕವಿತಾ ಸಾಹಿತ್ಯಕ್ಕೂ ಖೂಬ್ ಸಜಾಯ ಹೈ ಸಮಾರ ಹೈ. ಇನ್ ಕವಿಯೋನೆ ಅಪನೆ ದೋಹೋಂಕೆ ದ್ವಾರಾ ಗಾಗರ್ ಮೇ ಸಾಗರ್ ಭರ್ ದಿಯಾ ಹೈ. ಇಸೆ ಕನ್ನಡ ಮೇ ಸೀತಾ.
1: ಸೂರ್ದಾಸರು, ತುಳಸಿದಾಸರು, ಕಬೀರ್, ರಹೀಂ, ಬಿಹಾರಿ ಮುಂತಾದ ಕವಿವರ್ಯರು ದೋಹಗಳನ್ನು ರಚಿಸಿ ಹಿಂದಿ ಕವಿತಾ ಸಾಹಿತ್ಯವನ್ನು ಬಹು ಸುಂದರವಾಗಿ ಅಲಂಕರಿಸಿದ್ದಾರೆ.
3: ಹೌದು.

0: ಇವುಗಳ ಮೂಲಕ ಅಂದರೆ ತಮ್ಮ ಈ ರಚನೆಗಳಲ್ಲಿ ಗಡಿಗೆಯಲ್ಲಿ ಸಾಗರವನ್ನೇ ವರ್ಣಿಸಿರುವುದನ್ನು ನಾವು ಕಾಣಬಹುದಾಗಿದೆ.
1: ಸರಿ, ದೋಹಂಕೆಯ ಲಕ್ಷಣ ಕ್ಯಾ ಹೋತಾ ಹೇ ಗುರುಜಿ?
2: ವೈಸೆ ತೋ ದೋಹ ದೋ ಪಂಕ್ತಿಯೋ ಕಾ ಪದ್ಯ ಹೋತಾ ಹೈ. ಇಸ್ಕೆ ಚಾರ್ ಚರಣ ಹೋತೆ ಹೈ. ಪ್ರಥಮ ಔರ್ ತೃತೀಯ ಚರಣೋ ಮೇ ತೇರ ತೇತ್ನ ಮಾತ್ರ ಯೇ ಹೋತಿ ಹೈ ತೋ. ದ್ವಿತೀಯ ತಥಾ ಚತುರ್ಥ ಚರಣೋ ಮೇ ಗ್ಯಾರ ಗ್ಯಾರ ಮಾತ್ರ ಯೇ ಹೋತಿ ಹೈ. ಇಸ್ ಪ್ರಕಾರ ಪ್ರತ್ಯೇಕ ಪಂಕ್ತಿ ಮೇ ಚೌದಹ ಮಾತ್ರ ಯೇ ಹೋತಿ ಹೈ. ದೋನೋ ಪಂಕ್ತಿಯೋ ಕೆ ಅಂತಿಮ ಶಬ್ದ ತುಕಾಂತ್ ಹೋತೆ ಹೈ. ಇಸೆ ತುಮ್ ಕನ್ನಡ ಮೇ ಸೀತಾ?
0: ದೋಹ ಎನ್ನುವುದು ಎರಡು ಸಾಲುಗಳ ಪದ್ಯವಾಗಿರುತ್ತೆ. ಇದರಲ್ಲಿ ನಾಲ್ಕು ಚರಣಗಳಿರುತ್ತವೆ. ಪ್ರಥಮ ಹಾಗೂ ತೃತೀಯ ಚರಣಗಳು 13-13 ಮಾತ್ರೆಗಳಿದ್ದಾಗಿದ್ರೆ ದ್ವಿತೀಯ ಹಾಗೂ ಚತುರ್ಥ ಚರಣಗಳಲ್ಲಿ 11-11 ಮಾತ್ರೆಗಳು ಇರುತ್ತೆ.
2: ಹೌದು,
0: ಎರಡೂ ಪಂಕ್ತಿಗಳ ಅಂತಿಮ ಶಬ್ದಗಳು ಮಾತ್ರ ತುಕಾಂತವಾಗಿರುತ್ತವೆ.
2: ಅಚ್ಛಾ ತುಂಬ ಠೀಕ. ಅಬ್ ಕಬೀರ್ ಕಾ ಏಕ್ ದೋಹಾ ಸುನೋ. ಪಾಹನ ಪೂಜಿ ಹರಿ ಮಿಲೈ ಮೈ ಪೂಜೂನ್ ಪಹಾರ್ ತಾತೆ ಏ ಚಾಕಿ ಬಲಿ ಪೀಸ ಖಾಯ್ ಸಂಸಾರ್. ತುಂಬಿ ಏಕ್ ಬಾರ್ ವಿಘ್ನೇಶ್.
1: ಪಾಹನ ಪೂಜಿ ಡರಿ ಮಿಲೈ ಮೈ ಪೂಂಜು ಪಹಾರ್
2: ಮೈ ಪೂಜು ಪಹಾರ್
1: ಮೈ ಪೂಜು ಪಹಾರ್ ತಾತೆಯ ಚಾಕಿ ಬಲಿ ಪೀಸ ಕಾಯ ಸಂಸಾರ್.
2: ಅಚ್ಛಾ ಇಸ್ ದೋಹೆ ಕಾ ಭಾವ ಸುನೋ. ಕಬೀರ್ ದಾಸ್ ಜಿ ಕಾ ಕಹನಾ ಹೈ ಅಗರ್ ಪತ್ಥರ್ ಕಿ ಪೂಜಾ ಕರ್ನೆ ಸೇ ಭಗವಾನ್ ಮಿಲೇಗಾ ತೋ ಮೈ ಪಹಾಡ್ ಕಿ ಪೂಜಾ ಕರ್ನೆ ತಯಾರ್ ಹೂ. ಮೇರೆ ಮತ ಮೇ ಉಸ್ ಚಾಕಿ ಕಿ ಪೂಜಾ ಕರ್ನಾ ಹಿ ಬೆಹತರ್ ಹೈ ಜಿಸ್ ಸೇ ನಿಕಲ್ ಆನೆ ವಾಲಾ ಆಟಾ ಸಂಸಾರ್ ಕೆ ಲೋಗೋ ಸೇ ಖಾಯಾ ಜಾತಾ ಹೈ. ಇಸ್ಕಾ ಅರ್ಥ ಯೇ ಹೋತಾ ಹೈ ಹಮೇ ಉಸಿ ಕಿ ಪೂಜಾ ಕರ್ನಿ ಚಾಹಿಯೇ ಜಿಸ್ಸೆ ಮಾನವತಾ ಕಿ ಭಲಾಯಿ ಹೋತಿ ರಹತಿ ಹೈ.
0: ಮೈ ಏಕ್ ದೋಹಾ ಕಹತಿ ಹೂ ಗುರುಜಿ.
2: ಕಹೋ ನಾ.
0: ಗುರು ಗೋವಿಂದ ದೋವು ಖಡೆ ಕಾಕೆ ಲಾಗೋ ಪಾಯ್ ಬಲಿಹಾರಿ ಗುರು ಆಪನೆ ಗೋವಿಂದ ದಿಯೋ ಬತಾಯ್.
2: ಠೀಕ್ ಹೈ ಇಸ್ಕಾ ಭಾವ ಸುನೋ. ಕಬೀರ್ ಸಮಾಜ್ ಮೇ ಗುರು ಕೋ ಮಹತ್ವ ಪ್ರೋತ್ಸಾಹ ದೇನಾ ಚಾಹತೆ ಥೆ. ಉನ್ಕಾ ಕಹನಾ ಹೈ ಮೇರೆ ಸಾಮ್ನೆ ಗುರು ಔರ್ ಗೋವಿಂದ ದೋನೋ ಖಡೆ ಹೈ ಮುಜೆ ಮಾಲೂಮ್ ನಹೀ ಹೋ ರಹಾ ಹೈ ಮೈ ಪಹಲೆ ಕಿಸ್ಕೋ ಪ್ರಣಾಮ್ ಕರೂ. ಮೈ ತೋ ಪಹಲೆ ಗುರು ಕೋ ಹಿ ಪ್ರಣಾಮ್ ಕರ್ತಾ ಹೂ ಜೋ ಮುಜೆ ಭಗವಾನ್ ಕಾ ದರ್ಶನ್ ಕರಾತಾ ಹೈ. ಇಸೆ ಕನ್ನಡ ಮೇ ಸೀತಾ.
0: ಕಬೀರರು ಸಮಾಜದಲ್ಲಿ ಗುರುವಿಗೆ ಮಹತ್ವಪೂರ್ಣ ಸ್ಥಾನ ನೀಡ್ತಾ ಇದ್ರು.
2: ಹೌದು,
0: ಅವರು ಹೀಗೆ ಹೇಳಿದ್ದಾರೆ, ನನ್ನ ಮುಂದೆ ಗುರು ಹಾಗೂ ಗೋವಿಂದ ಅಂದ್ರೆ ಭಗವಂತ ಇಬ್ರು ನಿಂತಿದ್ದಾರೆ. ಯಾರಿಗೆ ಮೊದಲು ನಮಸ್ಕಾರ ಮಾಡಬೇಕು ಅಂತ ನನಗೆ ತಿಳಿತಾನೆ ಇಲ್ಲ. ನಾನಂತೂ ಗುರುವಿಗೆ ಮೊದಲು ನಮಸ್ಕಾರ ಮಾಡ್ತೇನೆ. ಕಾರಣ ಏನಂದ್ರೆ ಅವನು ನನಗೆ ಭಗವಂತನ ಸಾಕ್ಷಾತ್ಕಾರ ಮಾಡಿಸ್ತಾನೆ.
2: ಸರಿ,
1: ಈ ಸಿದ್ಧಾಂತನ ಪುಷ್ಟೀಕರಿಸುವ ಸಂಸ್ಕೃತ ಶ್ಲೋಕ ಒಂದಿದೆ ಅಲ್ವಾ?
2: ಹೌದು ಹೇಳು.
1: ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ.
2: ಅಚ್ಛಾ ಅಗಲಾ ದೋಹಾ ಸುನೋ. ಚೀಂಟಿ ಚಾವಲ ಲೈ ಚಲಿ ಬಿಚ್ ಮೇ ಮಿಲ್ಗೈ ದಾಲ್ ಕಹ ಕಬೀರ್ ದೋವು ನ ಮಿಲೈ ಇಕ್ಲೆ ದೂಜಿ ಡಾಲ್. ತುಂಬ ಹೇಗ್ ಬಾ ಸೀತಾ?
0: ಚಿಂಟಿ ಚಾವಲ ಲೈ ಚಲಿ ಬಿಚ್ ಮೇ ಮಿಲ್ಗೈ ದಾಲ್ ಕಹ ಕಬೀರ್ ದೋವು ನ ಮಿಲೈ ಇಕ್ಲೆ ದೂಜಿ ಡಾಲ್.
2: ಅಚ್ಛಾ ಇಸ್ ದೋಹೆ ಕಾ ಭಾವ ಸುನೋ. ಕಬೀರ್ ಕಹತೆ ಹೈ ಏಕ್ ಚೀಂಟಿ ಅಪನೆ ಮುಹ ಮೇ ಚಾವಲ್ ಕಾ ಏಕ್ ದಾನಾ ಲೇ ಜಾ ರಹಿ ಥಿ ರಾಸ್ತೆ ಮೇ ದಾಲ್ ಕಾ ಏಕ್ ಟುಕ್ಡಾ ಮಿಲ್ ಗಯಾ ಬೇಚಾರಿ ದೋನೋ ಕೋ ಏಕ್ ಸಾಥ್ ಲೇ ಜಾ ನಹಿ ಸಕ್ತಿ ಕೇವಲ ಏಕ್ ಕೋ ಹಿ ಲೇ ಜಾ ಸಕ್ತಿ ಹೈ ದೂಸರೆ ಕೋ ಛೋಡ್ನಾ ಹಿ ಪಡ್ತಾ ಹೈ. ಇಸೆ ತುಮ್ ಕನ್ನಡ ವಿಘ್ನೇಶ್.
1: ಒಂದು ಇರುವೆ ತನ್ನ ಬಾಯಲ್ಲಿ ಅಕ್ಕಿ ಕಾಳೊಂದನ್ನ ಕಚ್ಕೊಂಡು ಹೋಗ್ತಾ ಇತ್ತು. ದಾರಿಲಿ ಬೇಳೆಕಾಳೊಂದು ಕಾಣಿಸ್ತು. ಅದು ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಕ್ಕಾಗಲ್ಲ. ಒಂದನ್ ಮಾತು ತೆಗೆದುಕೊಂಡು ಹೋಗ್ಬೋದು, ಮತ್ತೊಂದನ್ನ ಅಲ್ಲೇ ಬಿಡಬೇಕು.
2: ಇಸ್ ದೊಹೆಕೆ ದ್ವಾರ ಕಬೀರ್ ಮಾನವ ಕೋ ಏಕ್ ಮಹಾನ್ ಸಂದೇಶ ದೇತೆ ಹೈ. ಉನ್ಕೆ ಮತಾನುಸಾರ ಮಾನವ ಏಕ್ ಹಿ ಸಮಯ ಮೇ ದೋ ಕಾಮ್ ನಿಭಾ ನಹಿ ಸಕ್ತಾ ಕೇವಲ ಏಕ್ ಕಾಮ್ ಕರ್ ಸಕ್ತಾ ಹೈ ದೂಸರೆ ಕೋ ಛೋಡ್ನಾ ಪಡ್ತಾ ಹೈ.
0: ವಿಜ್ಞಾನ ಭೀ ಇಸಿ ತತ್ವ ಕಾ ಸಮರ್ಥನ್ ಕರ್ತಾ ಹೈ ನಾ ಗುರುಜಿ?
2: ಹಾ, ವಿಜ್ಞಾನ ಭೀ ಬತಾತಾ ಹೈ ಟೂ ಥಿಂಗ್ಸ್ ಕೆನಾಟ್ ಆಕ್ಯುಪೈ ದಿ ಸೇಮ್ ಪ್ಲೇಸ್ ಎಟ್ ದಿ ಸೇಮ್ ಟೈಮ್.
1: ಅಂದ್ರೆ ಎರಡು ವಸ್ತುಗಳು ಏಕಕಾಲದಲ್ಲಿ ಒಂದೇ ಸ್ಥಳಗಳನ್ನ ಆಕ್ರಮಿಸಲಾರವು.
2: ತುಂಬ ಠೀಕ್ ಹಾ ವಿಘ್ನೇಶ್. ಇಸ್ ದೊಹೆ ಕಾ ಆಧ್ಯಾತ್ಮಿಕ ಅರ್ಥ ಭೀ ಸಮಝನೆ ಯೋಗ್ಯ ಹೈ. ಕವಿ ಕಾ ಕಹನಾ ಹೈ ಮಾನವ ಕೆ ಸಾಮ್ನೆ ದೋ ವಿಷಯ ಹೈ ಸಾಂಸಾರಿಕ ವ್ಯವಹಾರ ಔರ್ ಭಗವಾನ್ ಕಾ ಸಾಕ್ಷಾತ್ಕಾರ ವೋ ದೋನೋ ಕೋ ಏಕ್ ಸಾಥ್ ನಿಭಾ ನಹಿ ಸಕ್ತಾ. ಭಗವಾನ್ ಕಾ ಸಾಕ್ಷಾತ್ಕಾರ ಹೋನಾ ಹೈ ತೋ ಉಸೆ ಸಾಂಸಾರಿಕ ವ್ಯವಹಾರ ಸೇ ದೂರ ರಹನಾ ಚಾಹಿಯೆ. ಅಗರ್ ವೋ ಉನ್ಸೆ ಹಿ ಬಂಧಿತ ರಹತಾ ಹೈ ತೋ ಉಸೆ ಭಗವಾನ್ ಕಾ ಸಾಕ್ಷಾತ್ಕಾರ ಹೋನಾ

0: ಅಸಂಭವ ಸಹ ಲಗ್ತಾ ಹೈ ಇಸೆ ಕನ್ನಡ ಸೀತಾ.
1: ಮನುಷ್ಯನ ಜೀವನದಲ್ಲಿ ಭಗವತ್ ಸಾಕ್ಷಾತ್ಕಾರ ಹಾಗೂ ಪ್ರಾಪಂಚಿಕ ವ್ಯವಹಾರಗಳು ಎರಡೂ ಇರುತ್ತವೆ. ಅವನು ಎರಡನ್ನೂ ಒಟ್ಟಿಗೆ ನಿರ್ವಹಿಸಲಾರ. ಭಗವಂತನ ಸಾಕ್ಷಾತ್ಕಾರ ಬಯಸಿದರೆ ಪ್ರಾಪಂಚಿಕ ವ್ಯವಹಾರಗಳಿಂದ ಅವನು ದೂರ ಸರಿಬೇಕು.
0: ಹೌದು,
1: ಇದಕ್ಕೆ ವಿರುದ್ಧವಾಗಿ ಜಗತ್ತಿನ ವ್ಯವಹಾರಗಳಿಗೆ ಅಂಟ್ಕೊಂಡಿದ್ರೆ ಭಗವಂತನ ಸಾಕ್ಷಾತ್ಕಾರ ಅವನಿಗೆ ಆಗೋದೇ ಇಲ್ಲ.
0: ನೀವು ಹೇಳಿ ಸರಿ. ಇಸಿಕೆ ಬಾರೆ ಮೇ ಕಹಾ ಜಾತಾ ಹೈ ರಾಮ್ ಹೈ ತೋ ಜಗ ನಹಿ, ಜಗ ಹೈ ತೋ ರಾಮ್ ನಹಿ.
2: ತುಳಸಿದಾಸ್ ಜಿ ಕೆ ಕೋಯಿ ದೋಹಾ ಸುನಾಯಿ ನಾ
0: ಸುನೋ. ತುಳಸಿ ಸಂತ ಸೋಂಬತರು ಫೂಲ ಫಲಹಿ ಪರ ಹೇತ್ ಇತತೆ ಯೇ ಪಾಹನ ಹನತ ಉತತೆ ವೇ ಫಲದೇತ್. ತುಂಬ ಹೇಗೆ ಬಾರಸೀತಾ?
1: ತುಳಸಿ ಸಂತಸು ಅಂಬತರು ಫೂಲ್ ಫಲಹಿ ಪರಹೇತ್ ಇತತೆ ಯೇ ಪಾಹನ ಹನತ ಉತತೆ ವೇ ಫಲದೇತ್.
0: ಯಾತೋ ತುಳಸಿದಾಸಿ ಕಾ ಏಕ್ ಬಹುತ್ ಸುಂದರ ದೋಹಾ ಮಾನಾ ಜಾತಾ ಹೈ. ಉನ್ಕಾ ಕಹನಾ ಹೈ ಸಂತ ಲೋಗ್ ಇಸ್ ಜಗತ್ ಮೇ ಆಮ್ ಕೆ ಪೇಡ್ ಕೆ ಸಮಾನ ಹೋತೆ ಹೈ ಜೋ ದೂಸರೋಂ ಕೆ ಹಿತ್ ಕೆ ಲಿಯೇ ಹಿ ಫಲ್ ಫೂಲ್ ದೇತಾ ಹೈ. ಮಾನವ್ ಜಮೀನ್ ಪರ್ ಖಡೆ ಹೋಕರ್ ಆಮ್ ಕೆ ಪೇಡ್ ಪರ್ ಪತ್ಥರ್ ಮಾರ್ತಾ ಹೈ. ಬೇಚಾರಾ ವೋ ಪೇಡ್ ಚೋಟ್ ಖಾಕರ್ ಪತ್ಥರ್ ಮಾರನೆ ವಾಲೆ ಕೋ ಹಿ ಫಲ್ ದೇತಾ ಹೈ. ಇಸೆ ತುಮ್ ಕನ್ನಡ ಮೇ ಸೀತಾ.
1: ಈ ಜಗತ್ತಿನಲ್ಲಿ ಸಂತರು ಮಾವಿನ ಮರದಂತೆ ಇರ್ತಾರೆ. ಆ ಮಾವಿನ ಮರವಾದರೂ ಇತರರಿಗಾಗಿಯೇ ಹಣ್ಣು ಹೂಗಳನ್ನ ಕೊಡ್ತಾ ಇರುತ್ತೆ. ಮನುಷ್ಯ ಭೂಮಿ ಮೇಲೆ ನಿಂತ್ಕೊಂಡು ಮಾವಿನ ಮರಕ್ಕೆ ಕಲ್ಲು ಹೊಡಿತಾನೆ, ಅದು ಪೆಟ್ಟು ತಿಂದು ಕಲ್ಲು ಹೊಡೆದವನ್ಗೇನೆ ಹಣ್ಣು ಕೊಡುತ್ತೆ.
0: ತುಂಬ ಠೀಕ್ ಕಹಾ. ಇಸ್ ದೋಹೆ ದ್ವಾರ ತುಳಸಿದಾಸ್ ಜಿ ಮಾನವ್ ಕೋ ಮಹಾನ್ ಸಂದೇಶ ದೇತೆ ಹೈ ಹಮೇ ಉನ್ಕಿ ಭೀ ಮದದ್ ಕರ್ನಿ ಚಾಹಿಯೇ ಜೋ ಹಮೇ ಕಷ್ಟ ಪಹುಂಚಾತೆ ರಹತೆ ಹೈ ಐಸಾ ಕರ್ನಾ ಏಕ್ ಮಾನವೋಚಿತ ಗುಣ ಮಾನಾ ಜಾತಾ ಹೈ.
2: ತುಳಸಿದಾಸ್ ಜಿ ಕಾ ಓರ್ ಏಕ್ ದೋಹಾ ಮೈ ಕಾತಾ ಹೂ ಗುರುಜಿ.
0: ಕಹೋ ನಾ.
2: ತುಳಸಿ ಮೀಟೆ ವಚನತೆ ಸುಖ ಉಪಜತ ಚಹೂ ಓರ್ ವಶೀಕರಣ ಯಹ ಮಂತ್ರ ಹೈ ಪರಿಹರು ವಚನ್ ಕಠೋರ್.
0: ತುಂಬ ಏಕ್ ಬಾರ್ ಕಹೋ ಸೀತಾ.
1: ತುಳಸಿ ಮೀಠೆ ವಚನತೆ ಸುಖ ಉಪಜತ ಚಹೂ ಓರ್ ವಶೀಕರಣ ಯಹ ಮಂತ್ರ ಹೈ ಪರಿಹರು ವಚನ ಕಠೋರ್.
0: ಇಸ್ಕಾ ಭಾವ ಸುನೋ. ತುಳಸಿದಾಸ್ ಜಿ ಕಹತೆ ಹೈ ಮೀಠಿ ಬೋಲಿ ಬೋಲನೆ ಸೆ ಸರ್ವತ್ರ ಸುಖ ಮಿಲ್ತಾ ಹೈ. ಯಹ ತೋ ದೂಸರೋ ಕೋ ವಶ ಕರ್ನೆ ಕಾ ಏಕ್ ಸಶಕ್ತ ಮಂತ್ರ ಹೈ. ಇಸ್ಲಿಯೆ ಮಾನವ ಕೋ ಕಠೋರ ವಚನ್ ಕಭಿ ನಹಿ ಬೋಲ್ನಾ ಚಾಹಿಯೆ.
1: ಇಸಿ ಕೆ ಬಾರೆ ಮೇ ಕಹಾ ಜಾತಾ ಹೈ ಜಬ್ ಅಪ್ನಾ ಮುಖ ಖೋಲೋ ತುಮ್ ಮೀಠಿ ಬೋಲಿ ಬೋಲೋ ತುಮ್.
0: ತುಮ್ನೆ ಬಿಲ್ಕುಲ್ ಠೀಕ್ ಕಹಾ ಸೀತಾ. ಅಬ್ ರಹೀಮ್ ಜಿ ಸೆ ಲಿಖಾ ಹುವಾ ಯಹ ದೋಹಾ ಸುನೋ. ಸರವರ ಫಲ ನಹಿ ಖಾತೆ ಹೈ ಸರವರ ಪಿಯಹಿ ನ ಪಾನ್ ಕಹಿ ರಹೀಮ್ ಪರಕಾಜ ಹಿತಾ ಸಾಧನ ಧರೆ ಶರೀರ್. ತುಂಬ ಏಕ್ ಬಾರ್ ಸೀತಾ.
1: ತರವರು ಫಲ ನಹಿ ಖಾತ ಹೈ ಸರವರು ಪಿಯ ಹಿ ನ ಪಾನ್ ಕಹಿ ರಹೀಮ್ ಪರ ಕಾಜ ಹಿತ ಸಾಧುನ ಧರೈ ಶರೀರ್.
0: ಠೀಕ್ ಹೈ. ರಹೀಮ್ ಜಿ ಕಾ ಕಹನಾ ಹೈ ಇಸ್ ಜಗತ್ ಮೇ ಪೇಡ್ ಪೌಧೆ ಅಪನಾ ಫಲ ಸ್ವಯಂ ನಹಿ ಖಾತೆ ಸರೋವರ ಅಪನಾ ಪಾನಿ ಸ್ವಯಂ ನಹಿ ಪೀತಾ. ಇಸಿ ಪ್ರಕಾರ ಇಸ್ ಜಗತ್ ಮೇ ಸಾಧು ಸಂತ ದೂಸರೋಂ ಕೆ ಉಪಕಾರ ಕೆ ಲಿಯೇ ಹಿ ಅಪನಾ ಶರೀರ್ ಧಾರಣ ಕರ್ತೆ ಹೈ.
2: ಯಹಾ ಮೇರಾ ಏಕ್ ಸಂದೇಹ ಹೈ ಗುರುಜಿ.
0: ಕಹೋ ನಾ.
2: ಆಪ್ನೆ ಕಹಾ ಅಪನಾ ಪಾನಿ, ಪಾನಿ ತೋ ಸ್ತ್ರೀಲಿಂಗ ಹೈ ನಾ.
0: ತುಮ್ನೆ ಬಹು ಸುಂದರ ಪ್ರಶ್ನೆ ಪೂಛಾ ಹೈ ವಿಘ್ನೇಶ್. ಹಿಂದಿ ಮೇ ಈ ಕಾರಂತ ಶಬ್ದ ಸಾಧಾರಣತೆಯ ಸ್ತ್ರೀಲಿಂಗ ಮಾನೇ ಜಾತೆ ಹೈ ಲೇಕಿನ್ ಯೇ ಪಾನ್ ಶಬ್ದ ಈ ಕಾರಂತ ಹೋತೆ ಲಿಯೆ ಭಿ ಪುಲಿಂಗ ಮಾನೇ ಜಾತೆ ಹೈ ವೇ ಹೈ ಪಾನಿ ಘೀ ದಹಿ ಮೋತಿ ಔರ್ ಜಿ. ಇಸೆ ಸಮಜನಾ ಬಹುತ್ ಅವಶ್ಯಕ ಹೈ. ಅಬ್ ಅಂತಿಮ ದೋಹಾ ತುಮ್ ಕಹೋ.
1: ಜಿನ ಢೂಂಡಾ ತಿನ್ ಪಾಯಿಯ ಗಹರೆ ಪಾನಿ ಪೈಠ ಮೈ ಬೂಢಿ ಡೂಬನ ಡರಿ ರಹಿ ಕಿನಾರೆ ಬೈಠ.
0: ಇಸ್ ದೋಹೆ ಕಾ ಭಾವ ಸುನೋ. ಕವಿ ಕಹತೆ ಹೈ ಜೋ ಸಮುದ್ರ ಕೆ ಗಹರೆ ಪಾನಿ ಮೇ ಡುಬಕಿ ಮಾರ್ ಸಕ್ತಾ ಹೈ ಉಸಿ ಕೋ ಮೋತಿ ಮಿಲ್ತಾ ಹೈ. ಏಕ್ ಬೂಢಿ ಡುಬಕಿ ನಹಿ ಮಾರ್ ಸಕಿ ಕಿನಾರೆ ಪರ್ ಹಿ ಬೈಠಿ ರಹಿ ಉಸೆ ಕೋಯಿ ಮೋತಿ ನಹಿ ಮಿಲಾ. ಕನ್ನಡ ಮೇ ಸೀತಾ.
1: ಯಾರು ಸಮುದ್ರದ ಅಂತರಾಳದಲ್ಲಿ ಮುಳುಗಬಲ್ಲರೋ ಅವರಿಗೆ ಮುತ್ತು ರತ್ನಗಳು ಸಿಗುತ್ತವೆ, ಯಾರು ಮುಳುಗಲಾರರೋ ಅವರಿಗೆ ಏನೂ ಸಿಗೋದೇ ಇಲ್ಲ.
0: ಹೌದು,
2: ಅಂದ್ರೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತಾರೆ.
0: ಹಾ,
1: ಇನ್ ದೋಹನ್ ಸೇ ಕ್ಯಾ ಲಾಭ ಹೋ ಸಕ್ತಾ ಹೈ ಗುರುಜಿ?
0: ಪ್ರತ್ಯೇಕ ದೋಹ ಮಾನವ ಕೋ ಏಕ್ ನ ಏಕ್ ಮಹಾನ್ ಸಂದೇಶ ದೇತಾ ಹೈ. ಉನ್ಮೇ ಪಾಯೆ ಜಾನೆ ವಾಲೆ ತತ್ವಂ ಕೋ ಜೀವನ್ ಮೇ ಉತಾರ್ ಲೇನೆ ಸೆ ಉನ್ಕಾ ಆಚರಣ ಕರ್ತೆ ಜಾನೆ ಸೆ ನರ್ ಹರ್ ಬನ್ ಸಕ್ತಾ ಹೈ ಮಾನವ್ ಮಾಧವ್ ಬನ್ ಸಕ್ತಾ ಹೈ. ಐಸಾ ಕರ್ತೆ ಹುಯೇ ಮಾನವ್ ಸಚ್ಚೆ ಅರ್ಥ ಮೇ ಭಾರತೀಯ ಕಹಲಾತಾ ಹೈ. ಭವ್ಯ ಭಾರತ ಕಾ ನಿರ್ಮಾಣ ಕರ್ನೆ ಮೇ ಅಪನಾ

0: सुनहरे दौर के सदाबहार गानों की महफिल। सोमवार से शनिवार दिन में 2:30 बजे सिर्फ विविध भारती पर। सदाबहार नगमे,
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಸಾಕ್ಷಿ ಜೋಶಿ ಹೇಳುವ ಸ್ನೇಹಮಯ ನಮಸ್ಕಾರ. ಸಮಯ 5:38. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಶಿರ್ಸಿ ರತ್ನಾಕರ್ ಹಾಗೂ

0: ಇನ್ನೂ 36 ದೇಶಗಳಿಂದ ಪರಾರಿಯಾಗಿದ್ದ 274 ಅಪರಾಧಿಗಳನ್ನು ಭಾರತ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ನಮ್ಮ ಡೆಸರ್ಟ್ ಬಂತು, ಆದ್ರೆ ನಮ್ಮ ಚಾಂಪಿಯನ್ ಇನ್ನೂ ಬಂದಿಲ್ಲ.
7: ಬಿಲ್ ತುಂಬಿಸೋ ಮೊದ್ಲು ಬರ್ಬೋದಲ್ವಾ?
8: ಸೊ ಗರ್ಲ್ಸ್, ಏನ್ ಮಾಡ್ತಿದ್ದೀರಾ?
9: ಬಿಲ್ ಮಾಡ್ತಿದ್ದಾರೆ.
6: ಸರಿ, ನಿನ್ ಕಾರ್ಡ್ ಕೊಡು, ಪಿನ್ ಕೊಡು.
10: RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
11: ಇದೇನು ತಿನ್ನೋದ್ರ ಚಾಂಪಿಯನ್ಶಿಪ್ ಇತ್ತಾ?
10: RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.
12: ಕೆಳಗರೆ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ರತ್ನಾಕರ ಹಾಗೂ ಸಂಗಡಿಗರಿಂದ ಜಾನಪದ ವೈವಿಧ್ಯ.
13: ಶಿರ್ಸಿ ರತ್ನಾಕರ್ ಹಾಗೂ ಸಂಗಡಿಗರಿಂದ ಜಾನಪದ ಗೀತೆಗಳು. ಭಾಗ್ಯದ ಬಳೆಗಾರ ಹೋಗಿ ಬಾ ಅನ್ನಂತವರಿಗೆ. ಒಂದು ಹೆಣ್ಮಗಳು ಬಳೆಗಾರನನ್ನು ಕುರಿತು ತನ್ನ ತವರೂರಿನ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬಾ ಅಂತ ಹೇಳ್ತಾ ಇರುವಂಥ ಈ ಗೀತೆಯನ್ನು ಇದೀಗ ಹಾಡ್ತಾ ಇದ್ದಾರೆ ದಿವ್ಯಾ ಶೇಟ್ ಹಾಗೂ ರತ್ನಾಕರ್.

ಇದೊಂದು ಲಾವಣಿಯ ಒಂದು ಶೈಲಿಯಲ್ಲಿರುವಂತಹ ಜನಪದ ಗೀತೆ. ಈ ಗೀತೆಯನ್ನು ನಮ್ಮ ತಂದೆಯವರ ಕಾಲದಲ್ಲಿ ಹಾಡ್ತಾ ಇದ್ದಂಥ ಗೀತೆ. ನಾವು ಚಿಕ್ಕವರಿರುವಾಗ ಕೇಳ್ತಾ ಕೇಳ್ತಾ ತುಂಬ ಖುಷಿಯಿಂದ ಆ ಹಾಡನ್ನು ಅನುಭವಿಸ್ಕೊಂಡು ಬಂದಂತಹ ಗೀತೆ. ಈ ಗೀತೆಯಲ್ಲಿ ಜನರಿಂದ ಜನರಿಗೆ ಬಂದಂತಹ ಪದಗಳು ಎಲ್ಲಿಯೂ ಬದಲಾವಣೆ ಆಗದೆ ಹಾಗೆ ಉಳ್ಕೊಂಡು ಅದರ ಒಂದು ಮೂಲ ಸಾರವನ್ನು ಉಳಿಸ್ಕೊಂಡಿದೆ. ಮೂಡಾಣ ದಿಕ್ಕಿನಿಂದ ಬಂದವು ಮೂರು ಎಮ್ಮಿ ಗೊಡ್ಡು, ಒಂದು ಗೊಡ್ಡು ಎರಡು ಕರೆಯೋದಿಲ್ಲ. ನಮ್ಮ ಕಡೆ ಎಲ್ಲ ಹೀಗೆ ಎಮ್ಮೆ ಕರೆಯೋದಿದ್ದ ಎಮ್ಮಿಗೆ ಗೊಡ್ಡೆಮ್ಮೆ ಅಂತ ಕರೀತಾರೆ. ಆ ಒಂದು ನಕಾರಾತ್ಮಕವಾದ ವಿಷಯಗಳನ್ನೇ ಅಷ್ಟೊಂದು ಮನರಂಜನೆಯಾಗಿ ಇಟ್ಟುಕೊಂಡು ಬಂದಂತಹ ಗೀತೆ. ಈ ಗೀತೆ ಸಾಕ್ತಾ ಸಾಕ್ತಾ ಲಾವಣಿ, ಕರೆಯದಿದ್ದ ಎಮ್ಮಿಗೆ ಮೂರು ಜನ ಚಿನ್ವಲ್ರು ಬರ್ತಾರೆ ಖರೀದಿ ಮಾಡಲಿಕ್ಕೆ. ಅವ್ರು ಕೊಟ್ಟಂತ ನೋಟು ಕೂಡ ಒಂದು ಖೋಟ, ಇನ್ನೆರಡು ನಡೆಯೋದಿಲ್ಲ. ಆ ನಡೆಯದಿದ್ದ ರೂಪಾಯಿಗೆ ಮೂರು ಕರಿಗಡ್ಬನ್ನ ತರ್ತಾರೆ. ಹೀಗೆ ಮುಂದೆ ಗೀತೆ ಸಾಕ್ತಾ ಹೋಗಿ ಕೊನೆಯಲ್ಲಿ ಆ ಕರಿಗಡ್ಬನ್ನ ತಿನ್ಲಿಕ್ಕೆ ಬಂದಂತವರಿಗೆ ಒಬ್ಬನಿಗೆ ಹಸಿವೆ ಇಲ್ಲ, ಇಬ್ರು ಉಂಡ್ಲೇ ಇಲ್ಲ, ಉಣದಿದ್ದವರಿಗೂ ಒಂದು ಬಡಗಿ ತಗೊಳ್ತಾರೆ, ಒಬ್ಬನು ಓಡೆ ಹೋದ, ಇಬ್ರು ಸಿಗಲೇ ಇಲ್ಲ. ಬಹಳ ಸರಳವಾದ ಸಾಲುಗಳನ್ನು ಒಳಗೊಂಡಂತಹ ಒಂದು ಜನಪದ ಗೀತೆ. ಗೀತೆಯನ್ನ ಶ್ರೀ ರತ್ನಾಕರ್ ಹಾಗೂ ತಂಡದವರು ಹಾಡ್ತಾ ಇದ್ದಾರೆ.

ಮುಂದಿನ ಜನಪದ ಗೀತೆ, ಜಲ್ಲೆ ಕಬ್ಬು ಒಲ್ಲೆ ವಸ್ತ್ರ ನಲ್ಲ ನಿನಗೆ. ಒಂದು ಸುಂದರವಾದಂತಹ ಜಾತ್ರೆಯ ಸೊಗಡನ್ನು ವಿವರಿಸ್ತಾ, ಆ ಜಾತ್ರೆಯೇ ಏನು ಒಂದು ಸವಿ ಇರುತ್ತೆ, ಆ ಜೀವನದಲ್ಲೂ ಕೂಡ ಆ ಸವಿಯನ್ನು ಸವಿಬೇಕು ಅನ್ನೋದನ್ನು ನಲ್ಲನ ಇದರಲ್ಲಿ ಹೇಳ್ಕೊಳ್ಳುವಂತಹ ಒಂದು ಸುಂದರವಾದ ಗೀತೆ. ಈ ಗೀತೆಯನ್ನು ಹಾಡ್ತಾ ಇದ್ದಾರೆ ಜ್ಯೋತಿ ರತ್ನಾಕರ್ ಹಾಗೂ ದಿವ್ಯಾ ಶೇಟ್.

ಜನಪದ ಗೀತೆ, ನವಿಲನ್ನ ನವಾಲೆ ಅಂತ ವರ್ಣಿಸ್ತಾ ಇರುವಂತಹ ಗೀತೆ. ಅದ್ರ ಮೇಲೆ ಸರಸ್ವತಿಯನ್ನು ಏರ್ಕೊಂಡು ಬರ್ತಾಳೆ. ಆ ಸಾಸಿರ ಕಣ್ಣಿನ ನವಾಲೆ ಭತ್ತವ ಮೇಲಿಕ್ ಹೋಗ್ತದೆ, ರಾಗಿಯನ್ನ ಮೇಲಿಕ್ ಹೋಗ್ತದೆ. ಅಂತ ಸಂದರ್ಭದಲ್ಲಿ ಭತ್ತ ಮತ್ತು ರಾಗಿಯನ್ನ ಕಾಯ್ತಾ ಇರುವಂತಹ ರೈತ ಓಡಿಸ್ಲಿಕ್ಕೆ ಬಂದ್ರೆ ಅತ್ತಿತ್ತ ಓಡತ್ತೆ, ಮತ್ತೆ ರಾಗದಿಂದ ಹಾಡಿ ನಲಿಯತ್ತೆ, ಎಲ್ಲರನ್ನು ರಂಜಿಸುತ್ತೆ ಅನ್ನೋದು ಈ ಒಂದು ಗೀತೆಯ ಒಂದು ಅರ್ಥ. ಜನಪದ ಗೀತೆಯನ್ನ ಸಮೂಹ ಗಾಯನದಲ್ಲಿ ಕೇಳಿ.

ಇದುವರೆಗೆ ಸುಮಧುರವಾದ ಜಾನಪದ ಗೀತೆಗಳನ್ನು ಪ್ರಸ್ತುತಪಡಿಸಿದವರು ಶಿರ್ಸಿ ರತ್ನಾಕರ್ ಹಾಗೂ ತಂಡದವರು. ಅವರಿಗೆ ಹಾರ್ಮೋನಿಯಂ ಸಹಕಾರ ನೀಡಿದಂಥವರು ವಿದ್ವಾನ್ ಪ್ರಕಾಶ್ ಹೆಗಡೆ ಯಡಳ್ಳಿ ಹಾಗೂ ತಬಲಾದಲ್ಲಿ ಸಹಕಾರ ಶ್ರೀ ಸುಧಾಕರ್ ನಾಯ್ಕ್ ಶಿರಸಿ.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕಾರವಾರ ಸಂದೇಶ ಸಂಗಮ, ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ. ಕೇಳುವರೆ, ಸಂದೇಶ ಸಂಗಮ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಹೇಳ್ತಾ ಇದ್ದೀನಿ. ಇಂದಿನ ವಿಷಯ ತಮಗೆಲ್ಲ ಗೊತ್ತೇ ಇದೆ, ಪ್ರಯಾಸವಾದ ಪ್ರವಾಸ. ತಾವು ತಮ್ಮ ಸಂದೇಶವನ್ನು ಕಳುಹಿಸುವ ಮೊಬೈಲ್ ಸಂಖ್ಯೆ 9480247740. ಕೇಳುಗರೆ, ಈಗಾಗಲೇ ನಿಮಗೆ ಕೆಲವೊಂದು ಸಂದೇಶಗಳು ಬಂದಿವೆ. ಕೆಲವೊಬ್ಬ ಕೇಳುಗರು ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಪ್ರವಾಸ ಅಂತ ಹೇಳಿದ್ರೇ ಒಂಥರ ಖುಷಿ ಅಲ್ವಾ? ಅದರಲ್ಲೂ ಪ್ರಯಾಸವಾದ ಪ್ರವಾಸದ ಬಗ್ಗೆ ನಮ್ಮ ಸ್ನೇಹಿತರು ಯಾವ ಥರ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋಣ. ಸ್ನೇಹಿತರೆ,

ಗಿರಿಜ ಎಂ ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆಯಿಂದ ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಇವರು ಹೇಳ್ತಾ ಇದ್ದಾರೆ, ಹಲವಾರು ದಿನಗಳಿಂದ ನಾವು ಕುಟುಂಬದವರೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ಯಾವುದೋ ಒಂದು ಕಡೆಗೆ ಪ್ರವಾಸಕ್ಕೆ ಹೋಗಬೇಕೆಂದು ತೀರ್ಮಾನ ಮಾಡುತ್ತೇವೆ. ಪ್ರವಾಸ ಎಂದಾಗ ಒಬ್ಬರು ಅಥವಾ ಇಬ್ಬರು ಹೋದರೆ ಅದರಲ್ಲಿ ಮಜಾ ಇರೋದಿಲ್ಲ. ತುಂಬ ಜನ ಸೇರಿ ಹೋದರೆ ಆ ಪ್ರವಾಸ ಉತ್ತಮ ಅಂತ ನನ್ನ ಅನಿಸಿಕೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲರ ಸಮಯವನ್ನು ಸರಿದೂಗಿಸಿಕೊಂಡು ನಾವು ಎಲ್ಲಿ ಹೋಗಬೇಕೆಂದಿದ್ದೇವೋ ಅಂಥ ಒಂದು ಸ್ಥಳಕ್ಕೆ ಪ್ರವಾಸಕ್ಕೆ ಅತಿ ಸಂಭ್ರಮದಿಂದ ತಯಾರಿ ನಡೆಸಿ ನಮ್ಮದೇ ವಾಹನದಲ್ಲಿ ಹೋಗಿ ಅಲ್ಲಿಯ ಎಲ್ಲ ಸೌಂದರ್ಯಗಳನ್ನು ಕಣ್ಮನ ತಣಿಸುವಷ್ಟು ಸವಿದು ಪ್ರಕೃತಿ ಸೌಂದರ್ಯವನ್ನು ಕೂಡ ಸವಿದು

ಹೋಟೆಲ್ಗಳಲ್ಲಿ ನಮಗೆ ಬೇಕಾದಂತಹ ತಿಂಡಿ ತಿನಿಸುಗಳನ್ನು ತಿಂದು ಒಂದು ಎರಡು ಮೂರು ದಿನದ ಪ್ರವಾಸವನ್ನು ಅತಿ ಸಂಭ್ರಮದಿಂದ ಸಂಭ್ರಮಿಸುತ್ತೇವೆ. ನಂತರ ಮನೆಗೆ ಬಂದ ಮೇಲೆ ಆ ಪ್ರವಾಸಕ್ಕೆ ಹೋದಂತಹ ಅಲ್ಲಿಯ ಎಲ್ಲ ಸವಿ ನೆನಪುಗಳನ್ನು ಮೆಲುಕು ಹಾಕುತ್ತೇವೆ. ಆ ಸಮಯದಲ್ಲಿ ಕೆಲವೊಮ್ಮೆ ನಮ್ಮ ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳಾಗಬಹುದು. ಏನೇ ಪ್ರಯಾಸಗಳಾದರೂ ಪ್ರವಾಸದ ಸವಿಯೊಂದಿಗೆ ಅದನ್ನು ಮರೆಯಲು ಪ್ರಯತ್ನಿಸುತ್ತೇವೆ ಎಂದು ಗಿರಿಜಾ ಎಂ ಅವರು ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ತುಂಬ ಸಂತೋಷ ಗಿರಿಜಾ ಅವರೇ. ನಿಜವಾಗಿಯೂ ಹೌದು, ನಾವು ಬೇರೆ ಒಂದು ಸ್ಥಳಕ್ಕೆ ನಾವು ಹೋದಾಗ ಅಲ್ಲಿಯ ನೀರು ಅಥವಾ ಆಹಾರ ಯಾವುದೋ ಒಂದು ಇದಕ್ಕೆ ನಮಗೆ ನಮ್ಮ ಆರೋಗ್ಯದಲ್ಲಿ ಏರುಪೇರುಗಳಾಗುವುದು ಸಹಜ. ಒಂದು ಗೀತೆಯನ್ನು ಕೇಳ್ಕೊಂಡು ಬರುವ ಸ್ನೇಹಿತರೆ.

ಗಜಾನನ್ ಭಟ್ ಬೋಳನ್ಮಕ್ಕಿ ಹೊನ್ನವರದಿಂದ ನಮಗೆ ಸಂದೇಶವನ್ನು ಕಳುಹಿಸಿದ್ದಾರೆ. ನಮಸ್ಕಾರ. ಸರಿಯಾಗಿ ಮೊದಲೇ ಪ್ರವಾಸದ ಬಗ್ಗೆ ಯೋಜನೆ ಇಲ್ಲದಿದ್ದರೆ ಪ್ರವಾಸ ಪ್ರಯಾಸ ಆಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ದೊಡ್ಡ ಸಮಸ್ಯೆ ಆಗಬಹುದು. ಪ್ರವಾಸಕ್ಕೆ ತೆರಳುವ ಮೊದಲು ನಾವು ಸಮಯ, ವಾಹನ, ವಸತಿ, ಜೊತೆಗಾರರೊಂದಿಗೆ ಹೋಗುವುದಾದರೆ ಹೊಂದಾಣಿಕೆ, ಒಂದು ದಿನದಲ್ಲಿ ಎಷ್ಟು ಸ್ಥಳಗಳನ್ನು ನೋಡಬಹುದು ಎಂಬುದರ ಬಗ್ಗೆ ಮೊದಲೇ ತಿಳಿದಿರಬೇಕು. ಹೋದ ಮೇಲೆ ಆಯಾ ಜಾಗದಲ್ಲಿ ಸ್ವಚ್ಛತೆ ಕಾಪಾಡುವುದು ಪ್ರತಿಯೊಬ್ಬ ಪ್ರವಾಸಿಗರ ಕರ್ತವ್ಯ. ಎಲ್ಲೆಂದರಲ್ಲಿ ನೀರಿನ ಬಾಟಲಿ, ಪ್ಲಾಸ್ಟಿಕ್ ಕವರ್ ಒಗೆಯಬಾರದು. ಮತ್ತೊಂದು, ಮುಖ್ಯವಾಗಿ ಮಕ್ಕಳನ್ನು ರಸ್ತೆ ದಾಟುವಾಗ ಅಥವಾ ಫಾಲ್ಸ್ ಸಮುದ್ರದಲ್ಲಿ ನೀರಿಗೆ ಬಿಡಬಾರದು. ನೀರು ಅಂದರೆ ತುಂಬಾ ಕಾಳಜಿ ವಹಿಸಬೇಕು. ಒಟ್ಟಿನಲ್ಲಿ ಪ್ರವಾಸ ಸುಖಕರವಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಗಜಾನನ್ ಭಟ್ ಅವರೇ, ತುಂಬಾ ಧನ್ಯವಾದಗಳು.

ದಾವಣಗೆರೆ ಜಿಲ್ಲೆ ಚನ್ನಗಿರಿ ಈ ಸ್ಥಳದಿಂದ ವಿಶಾಲ ಅನ್ನುವರು ನಮಗೆ ಸಂದೇಶವನ್ನು ಕಳುಹಿಸಿದ್ದಾರೆ. ಕಾರವಾರದ ಆಕಾಶವಾಣಿಗೆ ನನ್ನ ನಮಸ್ಕಾರಗಳು. ಇಂದಿನ ವಿಷಯ ಪ್ರಯಾಸವಾದ ಪ್ರವಾಸ. ವಿಷಯ ಚೆನ್ನಾಗಿದೆ. ಪ್ರಯಾಣ ಯಾವಾಗಲೂ ಆಹ್ಲಾದಕರವಾಗಿರಬೇಕು. ಪ್ರಯಾಸವಾದರೆ ಅದು ತುಂಬ ಕಷ್ಟವಾಗುತ್ತದೆ. ದಿನನಿತ್ಯದ ನಮ್ಮ ಚಟುವಟಿಕೆಗಳ ಮಧ್ಯೆ ಒಂದು ಪ್ರವಾಸ ಮನಸ್ಸನ್ನು ಮುದಗೊಳಿಸುತ್ತದೆ. ಊರಿಂದ ಊರಿಗೆ ರೊಟ್ಟಿ ಬುತ್ತಿ ಕಟ್ಟಿಕೊಂಡು ಕುಟುಂಬ ಸಮೇತ ಪ್ರಯಾಣ ಮಾಡುವುದು ಒಂದು ಒಳ್ಳೆಯ ಅಭ್ಯಾಸ. ಒಂದು ಸಲ ನಾವು ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಆಗೆಲ್ಲ ಸರಿಯಾದ ಪ್ಲಾಟ್ಫಾರ್ಮ್ ವ್ಯವಸ್ಥೆ ಇರುತ್ತಿರಲಿಲ್ಲ ಮತ್ತು ರಿಸರ್ವೇಷನ್ಗಳು ಕಡಿಮೆ. ಹೀಗೆ ಕುಟುಂಬ ಸಮೇತ ನಾವು ರೈಲಿನಲ್ಲಿ ಪ್ರಯಾಣ ಬೆಳೆಸಿದ್ದೆವು. ನಮ್ಮ ಇಳಿಯುವ ಸ್ಥಳ ಹೊಳಲ್ಕೆರೆ ಬಂದಾಗ ಬೆಳಗಿನ ಮುಂಜಾವು 4 ಗಂಟೆ. ನಮಗೆ ಪ್ಲಾಟ್ಫಾರ್ಮೇ ಸಿಕ್ಕಿಲ್ಲ. ಅದರಲ್ಲಿ ವಯಸ್ಸಾದ ನಮ್ಮ ಅಜ್ಜಿ ಹಾಗೂ 4 ವರ್ಷದ ಮಗಳು, ಮೊದಲು ಅಜ್ಜನನ್ನು ಇಳಿಸಿ ಆಮೇಲೆ ನನ್ನನ್ನು ಇಳಿಸಿ ನಂತರ ಬ್ಯಾಗು ರೈಲಿನಲ್ಲಿ ಉಳಿದವು. ನಮ್ಮ ಮನೆಯವರು

ಅಲ್ಲಿಗೆ ಕುಟುಂಬ ಸಮೇತ ನಾವು ರೈಲಿನಲ್ಲಿ ಪ್ರಯಾಣ ಬೆಳೆಸಿದ್ದೆವು. ನಮ್ಮ ಇಳಿಯುವ ಸ್ಥಳ ಹೊಳಲ್ಕೆರೆ ಬಂದಾಗ ಬೆಳಗಿನ ಮುಂಜಾವು 4 ಗಂಟೆ. ನಮಗೆ ಪ್ಲಾಟ್ಫಾರ್ಮೇ ಸಿಕ್ಕಿಲ್ಲ. ಅದರಲ್ಲಿ ವಯಸ್ಸಾದ ನಮ್ಮ ಅಜ್ಜಿ ಹಾಗೂ 4 ವರ್ಷದ ಮಗಳು, ಮೊದಲು ಅಜ್ಜನನ್ನು ಇಳಿಸಿ ಆಮೇಲೆ ನನ್ನನ್ನು ಇಳಿಸಿ ನಂತರ ಬೆಯಾಗೂ ರೈಲಿನಲ್ಲಿ ಉಳಿದವು. ನಮ್ಮ ಮನೆಯವರು ಬೇಗ ಇಳಿದರು. ರೈಲು ಹೊರಡಲು ಪ್ರಾರಂಭವಾಯಿತು. ಆಗ ರೈಲಿನಲ್ಲಿ ಇದ್ದವರು ನಮ್ಮ ಬ್ಯಾಗುಗಳನ್ನು ಕೆಳಗೆ ಎಸೆದರು. ಹೀಗೆ ತುಂಬಾ ಕಷ್ಟಕರವಾಗಿ ಆ ದಿನ ನಾವು ಅಲ್ಲಿ ಇಳಿದು ನಮ್ಮ ಮನೆ ಸೇರಿದೆವು. ಈಗಲೂ ಆ ಒಂದು ಘಟನೆ ನೆನೆಸಿಕೊಂಡರೆ ಮೈ ಜುಮ್ ಎನಿಸುತ್ತದೆ ಅಂತ ವಿಶಾಲ್ ಅವರು ನಮಗೆ ಸಂದೇಶವನ್ನು ಕಳುಹಿಸಿದ್ದಾರೆ.

ಕೆಲವರ ಸಂದೇಶ ಸಂಗಮ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ತಾವು ಸಂದೇಶವನ್ನು ಕಳುಹಿಸುವ ಮೊಬೈಲ್ ಸಂಖ್ಯೆ 9480249740. ಶ್ವೇತಾ ಎಸ್ರಾವ್ ಸೋಳ್ಯದಿಂದ ನಮಗೆ ಸಂದೇಶವನ್ನು ಕಳುಹಿಸಿದ್ದಾರೆ. ಇವರು ಏನು ಹೇಳ್ತಾ ಇದ್ದಾರೆ ನೋಡುವ. ನಮಸ್ಕಾರ, ನಾನು ಮೇ 7ರಂದು 12 ದಿನದ ಚಾರ್ಧಾಮ್ ಯಾತ್ರೆ ನನ್ನ ತಂಗಿಯೊಂದಿಗೆ ಡ್ರೀಮ್ ಹೆವನ್ ಟ್ರಾವೆಲ್ಸ್ ಬೆಂಗಳೂರು ಅವರೊಂದಿಗೆ ಹೊರಟಿದ್ದೆ. ಹಿಮಾಲಯದ ಶಿಖರಗಳಲ್ಲಿರುವ ಈ ಯಾತ್ರೆ ಸುಲಭವೇನೂ ಅಲ್ಲ, ಅತ್ಯಂತ ಕಷ್ಟಕರವಾದ ಯಾತ್ರೆ. ಭಗವಂತನ ಅನುಗ್ರಹವಿದ್ದರೆ ಮಾತ್ರ ಯಶಸ್ವಿಯಾಗಿ ಪರಮಾತ್ಮನ ದರ್ಶನ ಭಾಗ್ಯ ಲಭಿಸುತ್ತದೆ. ಪ್ರತಿದಿನ ಪ್ರಯಾಣ, ಕಿರಿದಾದ ರಸ್ತೆಗಳು, ನಿಮಿಷಕ್ಕೆ ಬದಲಾಗುವ ಹವಾಮಾನ, ಕೊರೆಯುವ ಚಳಿ, ಆಗಾಗ ಸುರಿಯುವ ಮಳೆ, ಕಾಲಿಟ್ಟಲ್ಲಿ ಹಿಮ ಸ್ಪರ್ಶ, ಸಮಯಕ್ಕೆ ಸರಿಯಾಗಿ ನಿದ್ದೆ ಮತ್ತು ಆಹಾರದ ಕೊರತೆ, ಬಳಲಿಕೆ, ಎಲ್ಲವನ್ನು ಸಹಿಸಿಕೊಂಡು ಪ್ರವಾಸ ಪ್ರಯಾಸವಾದರೂ ಪ್ರಕೃತಿಯ ಮಡಿಲಲ್ಲಿ ಅದ್ಭುತ ಯಾತ್ರೆ ಪೂರೈಸಿದ ದೊಡ್ಡ ಸಾಹಸವೆಂಬಂತೆ ತೃಪ್ತಿಯ ನಿಟ್ಟುಸಿರು ಬಿಟ್ಟು ನಮಗೆ ಧನ್ಯತಾ ಭಾವ ಮೂಡಿತು ದೇವರ ಅನುಗ್ರಹದಿಂದಲೇ ಎಂದು ಶ್ವೇತಾ ಎಸ್ ರಾವ್ ಸೋಳೆದಿಂದ ನಮಗೆ ಸಂದೇಶವನ್ನು ಕಳುಹಿಸಿದ್ದಾರೆ. ನೋಡಿ, ಎಷ್ಟೊಂದು ಪ್ರಯಾಸವಾಯಿತಲ್ವ. ಇನ್ನೊಂದು ಸ್ಥಳಕ್ಕೆ, ಇನ್ನೊಂದು ಪ್ರದೇಶಕ್ಕೆ ಹೋದಾಗ ಅಲ್ಲಿಯ ವಾತಾವರಣ, ಆಮೇಲೆ ನಮಗೆ ಬೇಕಾಗುವ ರೀತಿಯಲ್ಲಿ ಏನು ನಮಗೆ ಸಿಗೋದಿಲ್ಲ, ಆದರೂ ಕೂಡ ನಾವು ಪ್ರವಾಸವನ್ನು ಕೈಗೊಳ್ತೇವೆ. ಮತ್ತೆ ಯಾರು ಸಂದೇಶವನ್ನು ಕಳುಹಿಸಿದ್ದಾರೆ ಅಂತ ನೋಡೋಣ. ಸದಾನಂದ ನಾಯಕ್ ಬಂಟಕಲ್ಲು ಉಡುಪಿ ಜಿಲ್ಲೆಯಿಂದ ನಮಗೆ ಸಂದೇಶವನ್ನು ಕಳುಹಿಸಿದ್ದಾರೆ. ನಮಸ್ಕಾರ, ಈ ಬಾರಿಯ ವಿಷಯ ಪ್ರಯಾಸವಾದ ಪ್ರವಾಸ. 40 ವರ್ಷಗಳ ಹಿಂದೆ ನಮ್ಮ ಎಲಿಮೆಂಟರಿ ಶಾಲೆಯಿಂದ ಬೇಲೂರು, ಹಳೆಬೀಡು ಮತ್ತು ಧರ್ಮಸ್ಥಳ ಪ್ರವಾಸಕ್ಕೆ ಕರೆದುಕೊಂಡು ಹೋಗಿದ್ದರು. ಇದು 2 ದಿನಗಳ ಪ್ರವಾಸ. ಮೊದಲನೇ ದಿನ ಹಳೆಬೀಡಿಗೆ ಮಧ್ಯಾಹ್ನ ಹೋಗಿ ಮುಟ್ಟಿದ್ದೆವು. ಅಲ್ಲಿ ಹೊಯ್ಸಳೀಶ್ವರ ದೇವಸ್ಥಾನವನ್ನು ನೋಡಿ ಅಲ್ಲೇ ಹತ್ತಿರದಲ್ಲಿದ್ದ ದ್ವಾರ ಸಮುದ್ರ ನೋಡಿದೆವು. ಉಳಿದುಕೊಳ್ಳಲು ಬೇಲೂರಿನಲ್ಲಿ ಒಂದು ಛತ್ರದಲ್ಲಿ 2 ರೂಮ್ ಬುಕ್ ಮಾಡಿದ್ದೇನೆ ಅಂತ ಹೇಳಿದರು. ನಮ್ಮ ಪ್ರವಾಸದ ಆಯೋಜಕರಾದ ರಾಧಾಕೃಷ್ಣ ಮೇಷ್ಟ್ರು ನಾವು ಬೇಲೂರಿನ ಛತ್ರಕ್ಕೆ ಬಂದಾಗ ರಾತ್ರಿಯಾಗಿತ್ತು. ಅಲ್ಲಿ ರೂಮ್ ಬುಕ್ ಆಗಿರಲಿಲ್ಲ. ಡಿಸೆಂಬರ್ ಚಳಿಯಲ್ಲಿ ಅಲ್ಲಿ ಮಲಗಲು ಸರಿಯಾದ ಜಾಗವೂ ಇರಲಿಲ್ಲ. ನಿದ್ದೆ ಮಾಡಲಾಗದೆ ರಾತ್ರಿ ಕಳೆದದ್ದು ಈಗಲೂ ನೆನಪಿದೆ. ಕೆಲವರು ಬೆಳಿಗ್ಗೆ 4 ಗಂಟೆಗೆ ತಣ್ಣೀರು ಸ್ನಾನ ಮಾಡಿದರು. ನಾವೆಲ್ಲ ಬೇಲೂರಿನಲ್ಲಿ ಚೆನ್ನಕೇಶವ ದೇವಸ್ಥಾನ ನೋಡಿದೆವು. ದೇವಸ್ಥಾನ ಆವರಣದಲ್ಲಿ ಇದ್ದ ಆಧಾರ ಇಲ್ಲದ ಕಂಬ ನೋಡಿ ಆಶ್ಚರ್ಯ ಆಯಿತು. ಆನಂತರ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಮಾಡಿ ಊರಿಗೆ ಹಿಂದಿರುಗಿದೆವು. ಈ ಪ್ರವಾಸದಲ್ಲಿ ಆ ರಾತ್ರಿ ಅನುಭವಿಸಿದ ಚಳಿ ಈಗಲೂ ಹಾಗೆ ನೆನಪಿದೆ ಅಂತ ಸದಾನಂದ ನಾಯಕ್ ಅವರು ನಮಗೆ ಸಂದೇಶವನ್ನು ಕಳುಹಿಸಿದ್ದಾರೆ. ಎಷ್ಟು ನೆನಪಿದೆ ಅಲ್ವಾ ಅವರಿಗೆ. ಅಂದರೆ ಅವರ ಒಂದು ಶಾಲಾ ದಿನಗಳಲ್ಲಿ ನಡೆದಂತಹ ಒಂದು ಪ್ರವಾಸ ಈ ಆಕಾಶವಾಣಿಗೆ ಅವರ ಒಂದು ನೆನಪಿನಿಂದ ಈ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಆ ಪ್ರವಾಸದಲ್ಲಿ ಅವರು ಎಷ್ಟು ಪ್ರಯಾಸವನ್ನು ಪಟ್ಟರು ಅಂತ ಕೂಡ ತಿಳಿಸಿದ್ದಾರೆ.

ಕಾವ್ಯ ಶೇಟ್ ಇವರು ತಮ್ಮ ಪ್ರಯಾಣದ ಅನುಭವವನ್ನು ಈ ರೀತಿ ಹಂಚಿಕೊಂಡಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನಾವು ಚಿತ್ರದುರ್ಗದ ಕೋಟೆ ನೋಡಲು ಹೋದಾಗ ಕೋಟೆ ನೋಡಿ ಕುದುರೆ ಹೆಜ್ಜೆಯಿಂದ ಹೋಗಿ ಆಣೆ ಹೆಜ್ಜೆ ಅಲ್ಲಿ ಇಳಿಯಲು ಬೇಕಿತ್ತು. ಆಗ ನಮಗೊಂದು ರೀತಿಯ ಹುಮ್ಮಸ್ಸು, ಕೋಟೆ ಹತ್ತಿದೆವು, ಆದರೆ ಸ್ವಲ್ಪ ದೂರದ ನಂತರ ಇಳಿಯಲು ಬರುತ್ತಿಲ್ಲ, ಭಯದ ವಾತಾವರಣ. ಕಿರಿದಾದ ಸಣ್ಣ ದಾರಿಯಲ್ಲಿ ನೇರವಾದ ಬಂದೆ ಹತ್ತುವ ಸಂದರ್ಭದಲ್ಲಿ ಯಾಕಾದರೂ ಹತ್ತಿದೆವೋ ಎಂದೆನಿಸಿತು, ಆದರೆ ಬಿಡುವಂತಿಲ್ಲ, ಕಣ್ಣು ಹೆದರಿಸಿತು, ಕಾಲು ಕೈ ಧರೆ ನೀಡಿ ಕೋಟೆ ಹತ್ತಿ ಇಳಿದೆವು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಏನಾದರೂ ನಮಗೆ ಒಂದು ಹುಮ್ಮಸ್ಸು ಇದ್ದರೆ, ಮನಸ್ಸು ಇದ್ದರೆ, ನಾವು ಆ ಕಾರ್ಯವನ್ನು ಖಂಡಿತವಾಗಲೂ ಯಶಸ್ವಿಯಾಗಿ ಪೂರೈಸ್ತೀವಿ ಅನ್ನೋದನ್ನು ಕಾವ್ಯ ಶೇಟ್ ಅವರು ತಮ್ಮ ಸಂದೇಶದ ಮೂಲಕ ನಮಗೆ ಹೇಳಿದ್ದಾರೆ. ರವೀಂದ್ರ ಆಚಾರ್ಯವರು, ಚನ್ನಗಿರಿ ಪ್ರಯಾಸದ ಪ್ರವಾಸ, ನಾನು ಭದ್ರಾವತಿಯಲ್ಲಿ ITI ಮಾಡುವಾಗ ಲಕ್ಕವಳ್ಳಿ ಡ್ಯಾಮ್ಗೆ ಹೋಗಿದ್ದೆವು, ಅಲ್ಲಿ ಈಜು ಹೊಡೆಯುವುದರಲ್ಲಿ ಅಂತ ಹೋದಾಗ ನೀರಿನ ಅಲೆಗಳನ್ನು ನೋಡಿ ಸುಸ್ತಾದೆವು, ಕುಡಿಯಲಿಕ್ಕೂ ಆಗ್ತಾ ಇಲ್ಲ. ನಂತರ ನಲ್ಲಿಯಲ್ಲಿ ಬರುವ ನೀರು ಕುಡಿದು ಬೇಸರದಲ್ಲಿ ವಾಪಸ್ ಬಂದೆವು. ತುಂಬ ಆಸೆ ಇಟ್ಟುಕೊಂಡು ಹೋಗಿದ್ದೆವು, ಅದು ಸೈಕಲ್ನಲ್ಲಿ. ನಂತರ BML KGF ಸ್ವಿಮ್ಮಿಂಗ್ ಪೂಲ್ನಲ್ಲಿ 25 ವರ್ಷ ಪೂರ್ತಿ ನಿರಂತರ ಈಜು ಹೊಡೆಯುತ್ತಿದ್ದೆವು ಅಂತ ರವೀಂದ್ರ ಆಚಾರ್ಯ ಇವರು ತಮ್ಮ ಪ್ರವಾಸದ ಒಂದು ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು ರವೀಂದ್ರ ಆಚಾರ್ಯವರೇ.

ಕೆಲವರೆ, ಪ್ರವಾಸಕ್ಕೆ ಹೋಗುವುದೆಂದರೆ ಎಲ್ಲರಿಗೂ ಖುಷಿ. ಪ್ರವಾಸ ನಮ್ಮ ಜ್ಞಾನವನ್ನು ವಿಸ್ತರಿಸುತ್ತದೆ, ಮನಸ್ಸಿಗೆ ಆನಂದವನ್ನು ನೀಡುತ್ತದೆ, ಹಾಗೆಯೇ ಹೊಸ ಸಂಸ್ಕೃತಿಯನ್ನೂ ಕೂಡ ಪರಿಚಯಿಸುತ್ತದೆ. ಪುಸ್ತಕದ ಅರಿವಿಗಿಂತ ನೇರ ನೋಟದ ಅನುಭವ ದೊಡ್ಡದು ಅಂತ ಹೇಳ್ತಾರೆ, ಹೌದಲ್ವಾ? ದೈನಂದಿನ ಒತ್ತಡದಿಂದ ಕೂಡ ಮುಕ್ತಿ ಸಿಗಲಿಕ್ಕೆ ಪ್ರವಾಸವು ಅತ್ಯುತ್ತಮ ಕೆಲಸ ನಿರ್ವಹಿಸುತ್ತದೆ. ಅದೇ ರೀತಿ ಬೇರೆ ಬೇರೆ ಊರುಗಳ ಜನರ ಆಚಾರ ವಿಚಾರ ತಿಳಿಸುತ್ತದೆ. ಪ್ರವಾಸದಲ್ಲಿ ಪ್ರಯಾಸವಾಗುವುದು ಸಹಜ ಅಂತ ಹೇಳಿ ಇಂದಿನ ಸಂದೇಶ ಸಂಗಮ ಕಾರ್ಯಕ್ರಮದಲ್ಲಿ ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟ ನಮ್ಮ ಸ್ನೇಹಿತರಿಗೂ ಹಾಗೂ ಈ ಕಾರ್ಯಕ್ರಮವನ್ನು ಆಲಿಸಿದಂತಹ ಕೇಳುಗರಿಗೂ ಇನ್ನೊಮ್ಮೆ ನಮಸ್ಕಾರವನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ವಿದಾಯವನ್ನು ಹೇಳ್ತಾ ಇದ್ದೀನಿ. ತಮ್ಮ ಬಾನುಲಿ ಗೆಳತಿ ಸಾಕ್ಷಿ ಜೋಶಿ. ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯವನ್ನು ನೀಡಿದವರು ಚಂದ್ರಕಾಂತ್ ಅರ್ಕಿಕರ್ ಮತ್ತು ಶಿರಿಲ್. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಇದೇ ರೀತಿ ಸಂದೇಶವನ್ನು ಕಳುಹಿಸಿಕೊಡಿ ಬೇರೆ ವಿಷಯದೊಂದಿಗೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ನಮಸ್ಕಾರ.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ ಕೆ ತಹತ್ ಲಗ್ಭಗ 60 ಕರೋಡ್ ಲೋಗ್ ಬನೆ 5 ಲಾಖ ರೂಪಾಯಿ ಮುಫ್ತ ಉಪಚಾರ ಕೆ ಹಕ್ದಾರ್. ಅಬ್ ತಕ್ 12 ಕರೋಡ್ ಸೇ ಭಿ ಜ್ಯಾದಾ ಮುಫ್ತ ಉಪಚಾರ ಕಿಯೇ ಜಾ ಚುಕೆ ಹೈ, ಜಿಸ್ಸೆ ಗರೀಬ್ ಪರಿವಾರೋ ಕೆ

ಇದುವರೆ ಇಂದು ಸಂಜೆ 6:50 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಿಸಾನವಾಣಿ ಕಾರ್ಯಕ್ರಮ ಮೂಡಿಬರಲಿದೆ. ರೈತ ಉತ್ಪಾದಕ ಸಂಘಗಳ ಪ್ರಯೋಜನ ಈ ವಿಷಯದ ಕುರಿತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ವಿಸ್ತರಣಾ ವಿಭಾಗದ ಮುಖ್ಯಸ್ಥರೂ ಆಗಿರುವ ಡಾ ಕೆಪಿ ರಘುಪ್ರಸಾದ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಗಂಟೆ 20 ನಿಮಿಷಕ್ಕೆ ಜನಪದ ಸಂಗೀತ, ಸೀತಾಜಿ ಭಟ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. 7:45 ಗಜಲ್ಸ್, 8:15 ಪಾರ್ಲಿಮೆಂಟ್ ರಿವ್ಯೂ, 8:30 ಭಾವಗೀತೆಗಳು, 9:15 ಹಿಂದಿ ಚಿತ್ರಗೀತೆಗಳ ಪ್ರಸಾರ, 9:30 ಮನಿ ಟಾಕ್, ನಂತರ ಮಂಥನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. 10:00 ಗೀತಚಂದ್ರಿಕೆ ಮೆಲೋಡಿ ಟೈಮ್ಸ್ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಲಿದ್ದೀರಿ. ಆಕಾಶವಾಣಿ ಕಾರವಾರ, ಸಮಯ 6:05. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಈ ಸಂಜೆ 6:30 ಅವಲೋಕನ. 6:50 ಕಿಸಾನವಾಣಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ರೈತ ಉತ್ಪಾದಕ ಸಂಘಗಳ ಪ್ರಯೋಜನ, ಈ ವಿಷಯದ ಕುರಿತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ವಿಸ್ತರಣಾ ವಿಭಾಗದ ಮುಖ್ಯಸ್ಥರೂ ಆಗಿರುವ ಡಾ ಕೆಪಿ ರಘುಪ್ರಸಾದ್ ಅವರೊಂದಿಗೆ ಸಂದರ್ಶನ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. 7:20 ಜನಪದ ಸಂಗೀತ, ಸೀತಾಜಿ ಭಟ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. 7:45 ಗಜಲ್ಸ್. 8:15 ಪಾರ್ಲಿಮೆಂಟರಿ ವ್ಯೂ. 8:30 ಭಾವಗೀತೆಗಳು. 9:15 ಹಿಂದಿ ಚಿತ್ರಗೀತೆಗಳು. 9:30 ಮನಿ ಟಾಕ್, ನಂತರ ಮಂಥನ ಕಾರ್ಯಕ್ರಮ. 10:00 ಗೀತಚಂದ್ರಿಕೆ ಮೆಲೋಡಿ ಟೈಮ್ಸ್ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ.

ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಕರುನಾಳು ಬಾಬೆಳಕ್ಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು. 6:30 ದಿವಾಕರ್ ಹೆಗಡೆ ಅವರಿಂದ ಚಿಂತನ, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ.

ನಿಮಿಷಕ್ಕೆ ಗಾನಸುಧೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ, ಪ್ರಾಯೋಜಕರು ಸುಧಾರಿತ ಕಂಪ್ಯೂಟಿಂಗ್ ಅಭಿವೃದ್ಧಿ ಕೇಂದ್ರ ಬೆಂಗಳೂರು. 7:45 ಚಿತ್ರಗೀತೆಗಳು.

8:30ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35ಕ್ಕೆ ಮಂಜುಳಗಾನ, 8:50ಕ್ಕೆ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05ಕ್ಕೆ ಭಾವಗೀತೆಗಳು, 9:15ಕ್ಕೆ ಹೊಸ ಕನ್ನಡ ಚಿತ್ರಗೀತೆಗಳು, 10:02ದಿಂದ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದ ಕಾರ್ಯಕ್ರಮಗಳು.

12:05ಕ್ಕೆ ವನಿತಾ ವಿಹಾರ, ಸ್ತನ್ಯಪಾನದ ಮಹತ್ವ, ಅನುಕೂಲತೆಗಳು ಹಾಗೂ ಸಮಾಜಕ್ಕೆ ಆಗುವ ಒಳಿತು, ಈ ಕುರಿತು ಕಿರುನಾಟಕ ನಡೆಸಿಕೊಡುವವರು ಮಂಗಳೂರಿನ ಫಾದರ್ ಮುಲ್ಲರ್ಸ್ ಮಕ್ಕಳ ವಿಭಾಗದ ಪ್ರಾಧ್ಯಾಪಕರಾದ ವಿಲ್ಮಾ ಶಾಲಿನಿ ನೋರೋನ, ಹೆಲೆನ್ ಕ್ಲಾರೆಟ್ ಡಿಸೋಜಾ ಮತ್ತು ವಿದ್ಯಾರ್ಥಿಗಳು. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಹನ್ನೆರಡು 12:35ಕ್ಕೆ ಆರೋಗ್ಯ ಸಂಚಿಕೆ, ಬಂಜೆತನಕ್ಕೆ ಚಿಕಿತ್ಸೆ, ತಜ್ಞ ವೈದ್ಯರಾದ ಹರಿಚರಣ್ ಟಿಕೆ ಅವರೊಂದಿಗೆ ಸಂದರ್ಶನ, ನಂತರ ಮಗುವಿಗೆ ಎದೆ ಹಾಲೇ ಶ್ರೇಷ್ಠ, ಈ ಕುರಿತು ಸಂವಾದ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ನಾಳೆ ಮಧ್ಯಾಹ್ನ 1 ಗಂಟೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆ ಕಾರ್ಯಕ್ರಮದಲ್ಲಿ ಪಿಎಂ ಫಸಲ್ ಬಿಮಾ ಯೋಜನೆ, ಕರ್ನಾಟಕ ರೈತ ಸುರಕ್ಷಾ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಮಾಹಿತಿ, ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ಮಂಗಳೂರಿನ ಹೊನ್ನಪ್ಪ ಗೌಡ, ಸಂಪನ್ಮೂಲ ವ್ಯಕ್ತಿಗಳು ಇವರೊಂದಿಗೆ ಸಂದರ್ಶನ, ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಎಎಸ್ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಹಿಂದಿ ಪಾಠ, 3 ಗಂಟೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಸಖಿ ಸಹೇಲಿ, 4 ಗಂಟೆಗೆ ಆಜ್ ಕೆ ಮೆಹಮಾನ್ ಕಾರ್ಯಕ್ರಮ ಕೇಳುತ್ತೀರಿ. ನಾಳೆ ಸಂಜೆ 5 ಗಂಟೆಗೆ ಮಹಿಳಾ ರಂಗ, ಕಾರವಾರದ ಶೃಂಗೇರಿ ಶಂಕರ ಮಠದ ಶ್ರೀ ಶಾರದಾ ಮಹಿಳಾ ಮಂಡಳದ ಸದಸ್ಯೆಯರಾದ ಶ್ರೀಮತಿ ವಿಜಯಶ್ರೀ ವಿಶ್ವಂಬರ ಶೆಟ್ಟಿ ಮತ್ತು ಸಂಘಟಕರಿಂದ ವೈವಿಧ್ಯಮಯ ಕಾರ್ಯಕ್ರಮ. ಐದು ಗಂಟೆ 30 ನಿಮಿಷಕ್ಕೆ ಚಿತ್ರಗೀತೆಗಳು, 6 ಗಂಟೆ 30 ನಿಮಿಷಕ್ಕೆ ರಸವಾರ್ತೆ, 6 ಗಂಟೆ 50 ನಿಮಿಷಕ್ಕೆ ಕೃಷಿ ರಂಗ, ಮಿಶ್ರ ಕೃಷಿ ಅನುಭವ ಕುರಿತು ಜೊಯ್ಡಾ ತಾಲೂಕಿನ ಗುಂದದ ರೇಖಾ ಎನ್ ಉಪಾಧ್ಯಾಯ ಅವರೊಂದಿಗೆ ಸಂದರ್ಶನ, ನಂತರ ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು, ಜನಪದ ಸಂಗೀತದಲ್ಲಿ ಸುಂದರವ ಮೈತ್ರಿ ಮತ್ತು ಸಂಗಡಿಗರಿಂದ ಚೌಡಿಕೆ ಪದಗಳು. ಎಂಟು ಗಂಟೆ 15 ನಿಮಿಷಕ್ಕೆ ಪಾರ್ಲಿಮೆಂಟ್ ರಿವ್ಯೂ, 8 ಗಂಟೆ 30 ನಿಮಿಷಕ್ಕೆ ಭಾವಗೀತೆಗಳು, 9 ಗಂಟೆ 15 ನಿಮಿಷಕ್ಕೆ ಪ್ರಚಲಿತ ವಿದ್ಯಮಾನ, 9 ಗಂಟೆ 30 ನಿಮಿಷಕ್ಕೆ ಕ್ರೀಡಾಲೋಕ. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಸಾಧನೆ ಕುರಿತು ವಿಶ್ಲೇಷಣೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಹತ್ತು ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ವಿಶ್ವನಾಥ್ ನಾಕೋಡ್ ಅವರ ತಬಲಾ ವಾದನ ವಯೋಲಿನ್ ಸಹಕಾರದಲ್ಲಿ ರಂಜನ್ ಬ್ಯೂರೋ ಏಕತಾಲದಲ್ಲಿ. ಕೇಳುಗರೆ, ಇದುವರೆಗೂ ನಿಲಯದಿಂದ ಇನ್ನು ಮುಂದಿನ ಹಾಗೂ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ ಮಾಡಿಕೊಂಡಿರಿ.

ಅಧ್ಯಾಯ ಬರೆದವರು ಭಾರತದಲ್ಲಿ ಎಡಪಂಥೀಯ ಉಗ್ರವಾದವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿರುವುದು ದೇಶದ ಆಂತರಿಕ ಭದ್ರತೆ ಮತ್ತು ಅಭಿವೃದ್ಧಿಯ ಪಥದಲ್ಲಿ ಒಂದು ಐತಿಹಾಸಿಕ ಮೈಲಿಗಲ್ಲಾಗಿದೆ. ಸುಮಾರು 6 ದಶಕಗಳ ಕಾಲ ನಕ್ಸಲ್ ಹಿಂಸಾಚಾರ ದೇಶದ ಲಕ್ಷಾಂತರ ಬುಡಕಟ್ಟು ಕುಟುಂಬಗಳ ನೆಮ್ಮದಿಯನ್ನು ಕಸಿದುಕೊಂಡಿತ್ತು. ದುರ್ಗಮ ಅರಣ್ಯ ಪ್ರದೇಶಗಳಲ್ಲಿದ್ದ 100 ಹಳ್ಳಿಗಳು ರಸ್ತೆ, ಶಾಲೆ, ಆಸ್ಪತ್ರೆ ಹಾಗೂ ಡಿಜಿಟಲ್ ಸಂಪರ್ಕದಿಂದ ವಂಚಿತರಾಗಿ ಭಯದ ವಾತಾವರಣದಲ್ಲಿ ಬದುಕುವಂತಾಗಿತ್ತು. 1967 ಪಶ್ಚಿಮ ಬಂಗಾಳದ ನಕ್ಸಲ್ ಬಾರಿಯಿಂದ ಆರಂಭವಾದ ಈ ಚಳುವಳಿಯು 2004 ವಿವಿಧ ಉಗ್ರಗಾಮಿ ಸಂಘಟನೆಗಳು ಸಿಪಿಐ ಮಾವೋವಾದಿ ಹೆಸರಿನಲ್ಲಿ ಒಂದಾದ ನಂತರ ಇನ್ನಷ್ಟು ಹಿಂಸಾತ್ಮಕ ರೂಪ ಪಡೆಯಿತು. 2004 ರಿಂದ 2014 ದಶಕದಲ್ಲಿ 17,000 ಹೆಚ್ಚು ಹಿಂಸಾತ್ಮಕ ಘಟನೆಗಳು ನಡೆದಿದ್ದು 1,913 ಭದ್ರತಾ ಸಿಬ್ಬಂದಿ ಹಾಗೂ 5,019 ಅಮಾಯಕ ನಾಗರಿಕರು ಪ್ರಾಣ ಕಳೆದುಕೊಂಡಿದ್ದರು. ಈ ಪರಿಸ್ಥಿತಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು 2015 ಕೇಂದ್ರ ಸರ್ಕಾರ ರಾಷ್ಟೀಯ ನೀತಿ ಮತ್ತು ಕ್ರಿಯಾ ಯೋಜನೆಯನ್ನು ಜಾರಿಗೆ ತಂದಿತು. ಇದರಡಿ ಗೃಹ ಸಚಿವಾಲಯದ ನೇತೃತ್ವದಲ್ಲಿ ಭದ್ರತೆ, ಅಭಿವೃದ್ಧಿ ಮತ್ತು ಸಂವಹನ ಎಂಬ ವಿಧಾನವನ್ನು ಅಳವಡಿಸಿಕೊಳ್ಳಲಾಯಿತು. ನಕ್ಸಲ್ ಪೀಡಿತ ಪ್ರದೇಶಗಳ ಮೂಲಸೌಕರ್ಯ ಹೆಚ್ಚಿಸಲು ವಿಶೇಷ ಮೂಲಸೌಕರ್ಯ ಯೋಜನೆ ಹಾಗೂ ವಿಶೇಷ ಕೇಂದ್ರ ನೆರವು ಯೋಜನೆಗಳ ಮೂಲಕ 1,000 ಕೋಟಿ ರೂಪಾಯಿ ಅನುದಾನ ನೀಡಲಾಯಿತು. ಭದ್ರತಾ ಪಡೆಗಳ ಸಾಮರ್ಥ್ಯ ಹೆಚ್ಚಳ, ಪೊಲೀಸ್ ಠಾಣೆಗಳ ಬಲವರ್ಧನೆ, ಶರಣಾದ ನಕ್ಸಲರ ಪುನರ್ವಸತಿ ಮತ್ತು ಹುತಾತ್ಮ ಯೋಧರ ಕುಟುಂಬಗಳಿಗೆ

ಸೂಕ್ತ ಪರಿಹಾರ ಒದಗಿಸಲು ಸುರಕ್ಷತಾ ಸಂಬಂಧಿತ ವೆಚ್ಚ ಯೋಜನೆಯಡಿ 3,800 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಬಿಡುಗಡೆ ಮಾಡಲಾಯಿತು. ಕಳೆದ 10 ವರ್ಷಗಳಲ್ಲಿ ನಕ್ಸಲ್ ಬಾಧಿತ ಪ್ರದೇಶಗಳಲ್ಲಿ ಭದ್ರತಾ ಜಾಲ ಬಲಪಡಿಸಲಾಯಿತು. 2014ಕ್ಕಿಂತ ಮೊದಲು ಕೇವಲ 66 ರಕ್ಷಿತ ಪೊಲೀಸ್ ಠಾಣೆಗಳಿದ್ದರೆ ಇಂದು ಅವುಗಳ ಸಂಖ್ಯೆ 663ಕ್ಕೆ ಏರಿದೆ. ಅರಣ್ಯ ಭಾಗಗಳಲ್ಲಿ ಕಾರ್ಯಾಚರಣೆ ನಡೆಸಲು 408 ಹೊಸ ಸಿಎಪಿಎಫ್ ಭದ್ರತಾ ನೆಲೆಗಳನ್ನು ಸ್ಥಾಪಿಸಲಾಯಿತು. ಇದರ ಜೊತೆಗೆ ಡ್ರೋನ್, ಉಪಗ್ರಹ ಚಿತ್ರಣ, ಕೃತಕ ಬುದ್ದಿಮತ್ತೆ ಮತ್ತು ಮೊಬೈಲ್ ದತ್ತಾಂಶ ವಿಶ್ಲೇಷಣೆಯಂತಹ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ನಕ್ಸಲರ ಚಲನವಲನಗಳ ಮೇಲೆ ನಿರಂತರ ನಿಗಾ ಇಡಲಾಯಿತು. ಕೋಬ್ರಾ, ಸಿಆರ್ಪಿಎಫ್, ಜಿಲ್ಲಾ ಮೀಸಲು ಭದ್ರತಾ ಪಡೆ ಹಾಗೂ ಆಂಧ್ರಪ್ರದೇಶದ ಗ್ರೇಹೌಂಡ್ಸ್ನಂತಹ ಪಡೆಗಳು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿದವು. ಆಪರೇಷನ್ ಬ್ಲಾಕ್ ಫಾರೆಸ್ಟ್, ಆಪರೇಷನ್ ಆಕ್ಟೋಪಸ್, ಆಪರೇಷನ್ ಡಬಲ್ ಬುಲ್ ಮತ್ತು ಆಪರೇಷನ್ ಭೀಂಬಾರ್ಗ್ನಂತಹ ಪ್ರಮುಖ ಕಾರ್ಯಾಚರಣೆಗಳ ಮೂಲಕ ದಶಕಗಳಿಂದ ನಕ್ಸಲರ ವಶದಲ್ಲಿದ್ದ ಪ್ರದೇಶಗಳನ್ನು ಮುಕ್ತಗೊಳಿಸಲಾಯಿತು. ಮತ್ತೊಂದೆಡೆ ನಕ್ಸಲರಿಗೆ ತಲುಪುತ್ತಿದ್ದ ಕಾನೂನುಬಾಹಿರ ಹಣಕಾಸು ಜಾಲವನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಯಿತು. ರಾಷ್ಟೀಯ ತನಿಖಾ ಸಂಸ್ಥೆ ಮತ್ತು ಜಾರಿ ನಿರ್ದೇಶನಾಲಯ ಕಾರ್ಯಾಚರಣೆ ನಡೆಸಿ 92 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಂಡವು. 100ಕ್ಕೂ ಹೆಚ್ಚು ಪ್ರಮುಖ ಪ್ರಕರಣಗಳಲ್ಲಿ ಆರೋಪ ಪಟ್ಟಿ ಸಲ್ಲಿಸಿ ನಕ್ಸಲ್ ಆರ್ಥಿಕ ಮೂಲಗಳನ್ನು ಧ್ವಂಸಗೊಳಿಸಲಾಯಿತು. ಹಿಂಸೆಯ ಹಾದಿ ಬಿಟ್ಟು ಸಮಾಜದ ಮುಖ್ಯವಾಹಿನಿಗೆ ಬರಲು ಬಯಸುವವರಿಗಾಗಿ ಸರ್ಕಾರವು ಶರಣಾಗತಿ ಮತ್ತು ಪುನರ್ವಸತಿ ನೀತಿಯನ್ನು ಜಾರಿಗೆ ತಂದಿತು. ಶರಣಾಗುವ ನಕ್ಸಲರಿಗೆ 2.5 ಲಕ್ಷದಿಂದ 5 ಲಕ್ಷ ರೂಪಾಯಿಯವರೆಗೆ ತಕ್ಷಣದ ಅನುದಾನ, 36 ತಿಂಗಳವರೆಗೆ ತಿಂಗಳಿಗೆ 10,000 ಸ್ಟೈಪಂಡ್, ಶಸ್ತಾಸ್ತ ಒಪ್ಪಿಸಿದ್ದಕ್ಕಾಗಿ ಹೆಚ್ಚುವರಿ ನಗದು ಬಹುಮಾನ ಹಾಗೂ ಉದ್ಯೋಗ ತರಬೇತಿಯನ್ನು ನೀಡಲಾಯಿತು. ಗ್ರಾಮೀಣ ಜನರ ಆರ್ಥಿಕ ಸಬಲೀಕರಣಕ್ಕಾಗಿ 1,800ಕ್ಕೂ ಹೆಚ್ಚು ಬ್ಯಾಂಕ್ ಶಾಖೆಗಳು, 1,300 ಎಟಿಎಂಗಳ ಜೊತೆಗೆ 6,000ಕ್ಕೂ ಹೆಚ್ಚು ಅಂಚೆ ಕಚೇರಿಗಳನ್ನು ತೆರೆಯಲಾಯಿತು. ಶಿಕ್ಷಣ ಕ್ಷೇತ್ರಕ್ಕೆ ಒತ್ತು ನೀಡಿ 259 ಏಕಲವ್ಯ ಮಾದರಿ ವಸತಿ ಶಾಲೆಗಳನ್ನು ಮಂಜೂರು ಮಾಡಲಾಯಿತು. ಜೊತೆಗೆ ಐಟಿಐ ಮತ್ತು ಕೌಶಲ್ಯ ಅಭಿವೃದ್ದಿ ಕೇಂದ್ರಗಳ ಮೂಲಕ 90,000ಕ್ಕೂ ಹೆಚ್ಚು ಬುಡಕಟ್ಟು ಯುವಕ ಯುವತಿಯರಿಗೆ ಉದ್ಯೋಗ ತರಬೇತಿ ನೀಡಲಾಯಿತು. ಈ 10 ವರ್ಷಗಳ ನಿರಂತರ ಪ್ರಯತ್ನದ ಫಲವಾಗಿ ದೇಶದಲ್ಲಿ ನಕ್ಸಲ್ ಪೀಡಿತ ಜಿಲ್ಲೆಗಳ ಸಂಖ್ಯೆ 2014ರಲ್ಲಿದ್ದ 126ರಿಂದ 2026ರ ವೇಳೆಗೆ ಶೂನ್ಯಕ್ಕೆ ಕುಸಿಯಿತು. ಹಿಂಸಾಚಾರವನ್ನು ಹತೋಟಿಗೆ ತಂದು ಅಭಿವೃದ್ದಿಯನ್ನು ತಲುಪಿಸುವ ಮೂಲಕ ಭಾರತ ನಕ್ಸಲ್ ಮುಕ್ತ ರಾಷ್ಟವಾಗಿ ಹೊರಹೊಮ್ಮಿದೆ. ಇದು ದೇಶದ ಭದ್ರತಾ ಇತಿಹಾಸದ ಹೊಸ ಅಧ್ಯಾಯವಾಗಿದ್ದು ಹಿಂದುಳಿದ ಬುಡಕಟ್ಟು ಜನರಿಗೆ ಶಾಂತಿ, ಗೌರವ ಮತ್ತು ಉಜ್ವಲ ಭವಿಷ್ಯದ ಬಾಗಿಲನ್ನು ತೆರೆದಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಆಕಾಶವಾಣಿ ಬೆಂಗಳೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಸಂಗೀತ ನಿರ್ದೇಶಕರು,
5: ಹಿನ್ನೆಲೆ ಗಾಯಕರು,
4: ಚಿತ್ರ ಸಾಹಿತಿಗಳು,
5: ವಾದ್ಯ ಸಂಗೀತಗಾರರು,
4: ಹೀಗೆ 10 ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
5: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
4: ನಮ್ಮ ವಾಣಿ ಆಕಾಶವಾಣಿ.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले।
1: मुंगारु हंगामी बड़े वीमे नोंदी माड़ी
2: बैंक सामान्य सेवा केंद्र ग्राम वन केंद्र हेच्चिन माहितिगागी www.samrakshane.karnataka.gov.in वेबसाइट के भेटी नीडी।
3: ರೀ ಮನೆ ಖರ್ಚಿಗೆ ಹಣ ಕೊಡಿ.
4: ಇದು ರೇಷನ್ಗೆ 15,000, ತರಕಾರಿಗೆ 2,000,
3: ಮತ್ತೆ ವಿದ್ಯುತ್ ಬಿಲ್ಲಿಗೆ
4: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
3: ಓಹೋ, ಮರೆತು ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
4: ಖಂಡಿತ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
5: ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ಕೃಷಿ ಅಧಿಕಾರಿಗಳ ನೇಮಕಾತಿ ಗೊಂದಲ, ಸಮಸ್ಯೆ ಬಗೆಹರಿಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಸಂಪುಟ ವಿಸ್ತರಣೆಯಲ್ಲಿ ಎಲ್ಲಾ ಸಮುದಾಯಕ್ಕೆ ಪ್ರಾತಿನಿಧ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಹರಿಪ್ರಸಾದ್ ಸಮರ್ಥನೆ. ವಿಧಾನಸಭಾಧ್ಯಕ್ಷ, ಸಭಾಪತಿ ಹೆಸರು ಘೋಷಿಸುವ ಮೂಲಕ ರಾಜ್ಯ ಸರ್ಕಾರದಿಂದ ಸಂವಿಧಾನ ಉಲ್ಲಂಘನೆ, ಬಿಜೆಪಿ ಆರೋಪ. ಎಥನಾಲ್ ಉತ್ಪಾದನೆ ಬಳಕೆಗೆ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಸರ್ಕಾರಕ್ಕೆ ಕುರುಬೂರು ಶಾಂತಕುಮಾರ್ ಪತ್ರ. ಹಾಗೂ ಕರಾವಳಿ, ಕೊಡಗು, ಶಿವಮೊಗ್ಗ ಸೇರಿದಂತೆ 7 ಜಿಲ್ಲೆಗಳಲ್ಲಿ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ಕೃಷಿ ಅಧಿಕಾರಿಗಳ ನೇಮಕಾತಿಯಲ್ಲಿ ಉಂಟಾಗಿರುವ ಸಮಸ್ಯೆಯನ್ನು ಕಾನೂನಾತ್ಮಕವಾಗಿ ಬಗೆಹರಿಸಲು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಜಿಕೆವಿಕೆ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಮನವಿ ಆಲಿಸಿದ ಅವರು ಪ್ರತಿಭಟನೆ ಕೈಬಿಡುವಂತೆ ಮನವಿ ಮಾಡಿದ್ದಾರೆ. ಸರ್ಕಾರ ನಿರುದ್ಯೋಗ ನಿರ್ಮೂಲನೆಗೆ ಕ್ರಮ ತೆಗೆದುಕೊಂಡಿದೆ, ಯಾವುದೇ ವಿದ್ಯಾರ್ಥಿಗೆ ಅನ್ಯಾಯವಾಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ವಿದ್ಯಾರ್ಥಿಗಳಿಗೆ ಭರವಸೆ ನೀಡಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ನೀಡಿಲ್ಲ ಎಂದು ಈ ಭಾಗದ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಂಗಾರಪೇಟೆಯ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ, ಎಸ್ಎನ್ ಸುಬ್ಬಾರೆಡ್ಡಿ, ಮಾಲೂರು ಶಾಸಕ ಕೆವೈ ನಂಜೇಗೌಡ, ಕೊತ್ತೂರು ಶಾಸಕ ಜಿ ಮಂಜುನಾಥ ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. 2 ಜಿಲ್ಲೆಗಳ 7 ಕಾಂಗ್ರೆಸ್ ಶಾಸಕರಲ್ಲಿ ಸಚಿವರಾಗಲು ಒಬ್ಬರೂ ಸಮರ್ಥರಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. ಎಲ್ಲಾ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡಿ ಸಚಿವ ಸಂಪುಟ

ವಿಸ್ತರಣೆ ಮಾಡಲಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸ್ಥಾನ ಸಿಗದೆ ನಿರಾಸೆಗೊಂಡಿರುವ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ ಹಾಗೂ ಹಿರಿಯ ನಾಯಕ ಮಂಕಾಳು ವೈದ್ಯ ಅವರೊಂದಿಗೆ ಮಾತುಕತೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪಕ್ಷದಲ್ಲಿ ಯಾರಿಗೂ ಅಸಮಾಧಾನವಿಲ್ಲ ಎಂದ ಅವರು, ಯಾರೂ ರಾಜೀನಾಮೆ ನೀಡಿಲ್ಲ ಎಂದು ಹೇಳಿದ್ದಾರೆ. ಹೊಸಬರಿಗೆ ಅವಕಾಶ ಮಾಡಿಕೊಡುವ ನಿಟ್ಟಿನಲ್ಲಿ ಈ ಬಾರಿ ಕೆಲವು ಹಿರಿಯರಿಗೆ ಅವಕಾಶ ಕೈತಪ್ಪಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ವಿಧಾನಸಭಾಧ್ಯಕ್ಷ, ಉಪಸಭಾಪತಿ, ಸಭಾಪತಿ ಮತ್ತು ವಿಧಾನ ಪರಿಷತ್ ಉಪಾಧ್ಯಕ್ಷ ಹುದ್ದೆಗಳಿಗೆ ಹೆಸರುಗಳನ್ನು ಘೋಷಿಸುವ ಮೂಲಕ ಸಂವಿಧಾನವನ್ನು ಉಲ್ಲಂಘಿಸಿದೆ ಎಂದು ಬಿಜೆಪಿ ಆರೋಪಿಸಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಅಸ್ತಿತ್ವದಲ್ಲಿರುವ ಪದಾಧಿಕಾರಿಗಳ ರಾಜೀನಾಮೆ ನೀಡುವ ಮೊದಲು ಹುದ್ದೆಗಳು ಔಪಚಾರಿಕವಾಗಿ ಖಾಲಿಯಾಗುವ ಮೊದಲು ಸಾಂವಿಧಾನಿಕ ಹುದ್ದೆಗಳನ್ನು ಹೆಸರುಗಳನ್ನು ಘೋಷಿಸುವ ಮೂಲಕ ಕಾಂಗ್ರೆಸ್ ಸಂವಿಧಾನವನ್ನು ಉಲ್ಲಂಘಿಸಿದೆ ಎಂದು ಆರೋಪಿಸಿದ್ದಾರೆ. ಸಾಂವಿಧಾನಿಕ ಹುದ್ದೆಗಳಿಗೆ ಹೆಸರುಗಳನ್ನು ಸದನದೊಳಗೆ ಮಾತ್ರ ನಿರ್ಧರಿಸಬೇಕು ಎಂದು ಸಲಹೆ ನೀಡಿದ್ದಾರೆ.

0: ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅಸ್ತಿತ್ವದಲ್ಲಿರುವ ಪದಾಧಿಕಾರಿಗಳ ರಾಜೀನಾಮೆ ನೀಡುವ ಮೊದಲು ಹುದ್ದೆಗಳು ಔಪಚಾರಿಕವಾಗಿ ಖಾಲಿಯಾಗುವ ಮೊದಲು ಸಾಂವಿಧಾನಿಕ ಹುದ್ದೆಗಳನ್ನು ಹೆಸರುಗಳನ್ನು ಘೋಷಿಸುವ ಮೂಲಕ ಕಾಂಗ್ರೆಸ್ ಸಂವಿಧಾನವನ್ನು ಉಲ್ಲಂಘಿಸಿದೆ ಎಂದು ಆರೋಪಿಸಿದ್ದಾರೆ. ಸಾಂವಿಧಾನಿಕ ಹುದ್ದೆಗಳಿಗೆ ಹೆಸರುಗಳನ್ನು ಸದನದೊಳಗೆ ಮಾತ್ರ ನಿರ್ಧರಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ಕಬ್ಬು, ಭತ್ತ, ಮೆಕ್ಕೆಜೋಳ ಇನ್ನಿತರ ಕೃಷಿ ಉತ್ಪನ್ನಗಳಿಂದ ಉತ್ಪಾದಿಸುವ ಎಥೆನಾಲ್ ಬಳಕೆಗೆ ಕೇಂದ್ರ ಸರ್ಕಾರ ಒತ್ತು ನೀಡಿರುವುದು ಸ್ವಾಗತಾರ್ಹ ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಕುರುಬೂರು ಶಾಂತಕುಮಾರ್ ತಿಳಿಸಿದ್ದಾರೆ. ಈ ಕುರಿತಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಪತ್ರ ಬರೆದಿರುವ ಅವರು, ವಿರೋಧ ಪಕ್ಷಗಳ ಎಥೆನಾಲ್ ಬಳಕೆಗೆ ಹಾನಿಕಾರಕ ಮತ್ತು ವಾಹನಗಳ ಮೈಲೇಜ್ ಕಡಿಮೆಯಾಗಲಿದೆ ಎಂದು ತಪ್ಪಾಗಿ ಬಿಂಬಿಸುತ್ತಿವೆ. ವಿದೇಶದಲ್ಲಿ ಪೆಟ್ರೋಲಿಯಂ ಉತ್ಪಾದಿಸುವ ಕಂಪನಿಗಳ ಲಾಬಿ ಒತ್ತಡಕ್ಕೆ ಮಣಿದು ಈ ರೀತಿ ಪ್ರಚಾರ ಮಾಡಲಾಗುತ್ತಿದೆ ಎಂದು ದೂರಿದ್ದಾರೆ. ಎಥೆನಾಲ್ ಬಳಸುವುದರಿಂದ ರೈತರಿಗೆ ಹೆಚ್ಚು ಆದಾಯ ಬರಲಿದೆ, ದೇಶದ ತಲಾವರಮಾನ ಹೆಚ್ಚಳವಾಗಿ ದೇಶ ಆರ್ಥಿಕವಾಗಿ ಸ್ವಾವಲಂಬಿಯಾಗಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಪ್ರತಿಪಕ್ಷಗಳ ಒತ್ತಡಕ್ಕೆ ಮಣಿಯಬಾರದು ಎಂದು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆಯಾಗಿ ಬರ ಪರಿಸ್ಥಿತಿ ಎದುರಾಗಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇಂದು ತುಮಕೂರು ಜಿಲ್ಲೆಯಲ್ಲಿ ಬರ ಅಧ್ಯಯನ ನಡೆಸಿದರು. ತಾಲೂಕಿನ ಉರುಡಿಗೆರೆ ಹೋಬಳಿ ವ್ಯಾಪ್ತಿಯ ದುರ್ಗದಹಳ್ಳಿಗೆ ಭೇಟಿ ನೀಡಿ ಮಳೆ ಇಲ್ಲದ ಅಂತರ್ಜಲ ಕುಸಿತದಿಂದ ಕೊಳವೆ ಬಾವಿಯಲ್ಲಿ ನೀರಿಲ್ಲದಾಗಿ ಅಡಿಕೆ ಸಸಿಗಳು ಒಣಗುತ್ತಿರುವುದನ್ನು ಪರಿಶೀಲಿಸಿದರು. ದುರ್ಗದಹಳ್ಳಿಯ ವಿವಿಧ ರೈತರ ತಾಕುಗಳಿಗೆ ಭೇಟಿ ನೀಡಿದ ವಿಜಯೇಂದ್ರ ನೇತೃತ್ವದ ನಿಯೋಗ ಮಳೆ ಇಲ್ಲದೆ ರಾಗಿ ಸೇರಿದಂತೆ ವಿವಿಧ ಬೆಳೆಗಳು ಬಿತ್ತನೆಯಾಗದೇ ಇರುವುದನ್ನು ವೀಕ್ಷಿಸಿ ರೈತರ ಸಮಸ್ಯೆಗಳನ್ನು ಆಲಿಸಿದರು. ಹಾಸನ ಜಿಲ್ಲೆಯಲ್ಲಿ ಸುಮಾರು 80,000 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ನಾಶವಾಗಿದ್ದು ಅಧ್ಯಯನಕ್ಕಾಗಿ ಸರ್ಕಾರ ಅಧಿಕಾರಿಗಳನ್ನು ಜಮೀನಿಗೆ ಕಳುಹಿಸಬೇಕು ಎಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ಆಗ್ರಹಿಸಿದ್ದಾರೆ. ಹೊಳೆನರಸೀಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ ಜಿಲ್ಲೆಯನ್ನು ಸರ್ಕಾರ ಕೂಡಲೇ ಬರಗಾಲ ಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು ಸೇರಿದಂತೆ 7 ಜಿಲ್ಲೆಗಳಲ್ಲಿ ಇಂದು ಭಾರೀ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಮಳೆಯ ಪ್ರಮಾಣ 64.5 ಮಿಲಿಮೀಟರ್ನಿಂದ 204.4 ಮಿಲಿಮೀಟರ್ ವರೆಗೆ ಇರಲಿದೆ ಎಂದು ಎಚ್ಚರಿಕೆ ನೀಡಿದೆ. ಹಾಸನ ಜಿಲ್ಲೆಯ 1 ಅಥವಾ 2 ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿದ್ದು ಕೆಲವು ಪ್ರದೇಶಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ದೇವಿಯ ವರ್ಧಂತ್ಯೋತ್ಸವ ಇಂದು ಸಂಭ್ರಮದಿಂದ ಆಚರಿಸಲಾಯಿತು. ದೇವಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದ್ದು ಚಾಮುಂಡೇಶ್ವರಿ ದೇವಾಲಯವನ್ನು ಭತ್ತದ ತೆನೆ, ತೆಂಗಿನಗರಿ ಹಾಗೂ ವಿವಿಧ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು. ರಾಜವಂಶಸ್ಥರಾದ ಪ್ರಮೋದಾದೇವಿ ಒಡೆಯರ್ ಹಾಗೂ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ದಂಪತಿ ಸಮೇತ ವಿಶೇಷ ಪೂಜೆ ಸಲ್ಲಿಸಿದರು. ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿ ಲಿಮಿಟೆಡ್ ವತಿಯಿಂದ ಸರ್ಕಾರಕ್ಕೆ 1 ಕೋಟಿ ರೂಪಾಯಿ ಚೆಕ್ ಹಸ್ತಾಂತರಿಸಲಾಗಿದೆ. 2025-26 ಸಾಲಿನ ಮಧ್ಯಂತರ ಡಿವಿಡೆಂಡ್ ಅನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಇಂಧನ ಸಚಿವ ಕೆಜಿ ಜಾರ್ಜ್ ವಿಧಾನಸೌಧದಲ್ಲಿಂದು ಹಸ್ತಾಂತರಿಸಿದರು. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ, ಮೈಸೂರು ಎಲೆಕ್ಟ್ರಿಕ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಧ್ಯಕ್ಷ ಮನೋಹರ್, ವ್ಯವಸ್ಥಾಪಕ ನಿರ್ದೇಶಕಿ ಅನಿತಾ ಸಿ ಉಪಸ್ಥಿತರಿದ್ದರು. ಭಾರತೀಯ ತರಬೇತಿ ವಾಯುಪಡೆ ಮುಖ್ಯಸ್ಥ ಏರ್ ಮಾರ್ಷಲ್ ಎಸ್ ಶ್ರೀನಿವಾಸ್ ನಿಯೋಗ ಇಂದು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಚರ್ಚಿಸಿತು. ಬೆಂಗಳೂರು ನಗರದ ಎಲ್ಇಡಿ ಬೀದಿ ದೀಪಗಳನ್ನು ಅಳವಡಿಸುವ ಯೋಜನೆ ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಂಡರೆ ಶೇಕಡ 61.01% ವಿದ್ಯುತ್ ಉಳಿತಾಯ ಮಾಡಬಹುದು ಎಂದು ಜಿಬಿಎ ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಕೆಆರ್ ಮಾರುಕಟ್ಟೆಯಲ್ಲಿ ಮೂಲಸೌಕರ್ಯ ಅಭಿವೃದ್ದಿ ಹಾಗೂ ಸಾರ್ವಜನಿಕ ಸೌಲಭ್ಯಗಳ ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಉಪ ಲೋಕಾಯುಕ್ತ

0: ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಇದೇ 6 ಮತ್ತು 7ರಂದು ಗದಗ ಜಿಲ್ಲೆಗೆ ದೂರು ವಿಚಾರಣೆ ಮತ್ತು ಪ್ರಕರಣಗಳ ವಿಲೇವಾರಿಗೆ ಸಂಬಂಧಿಸಿದಂತೆ ಪ್ರವಾಸ ಕೈಗೊಳ್ಳಲಿದ್ದಾರೆಂದು ಜಿಲ್ಲಾ ಲೋಕಾಯುಕ್ತ ಪೊಲೀಸ್ ಉಪ ಅಧೀಕ್ಷಕರ ಕಾರ್ಯಾಲಯದ ಪ್ರಕಟಣೆ ತಿಳಿಸಿದೆ. ಭಾರತವನ್ನು ಆರ್ಥಿಕ ಸ್ವಾವಲಂಬಿ, ಆಹಾರ ಭದ್ರತೆ ಹಾಗೂ ಹಸಿವು ಮುಕ್ತ ರಾಷ್ಟವನ್ನಾಗಿಸಲು ಸುಸ್ಥಿರ ಅಭಿವೃದ್ದಿ ಗುರಿಗಳ ಸಹಾಯವಾಗಿದೆ ಎಂದು ರಾಮನಗರ ಜಿಲ್ಲಾ ಜಂಟಿ ನಿರ್ದೇಶಕರಾದ ಅಂಬಿಕಾ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಈವರೆಗೆ ಒಟ್ಟು 11,42,732 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಹೇಳಿದ್ದಾರೆ. ಜನವರಿ ತಿಂಗಳಿನಿಂದ ಜುಲೈ ಅಂತ್ಯದವರೆಗೆ ವಿಜಯಪುರ ಜಿಲ್ಲೆಯಲ್ಲಿ ಅಗತ್ಯ ವಸ್ತುಗಳ ಕಾಯ್ದೆಯಡಿ 31 ಪ್ರಕರಣಗಳನ್ನು ದಾಖಲಿಸಿ 31 ವಾಹನಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ಜಿಲ್ಲಾ ಆಹಾರ ಇಲಾಖೆಯ ಉಪನಿರ್ದೇಶಕ ವಿನಯ್ ಕುಮಾರ್ ಪಾಟೀಲ್ ತಿಳಿಸಿದ್ದಾರೆ. ಹಿರಿಯ ಕಾಂಗ್ರೆಸ್ ಮುಖಂಡ, ಪದ್ಮ ಪ್ರಶಸ್ತಿ ಪುರಸ್ಕೃತ ಮಾಜಿ ರಾಜ್ಯಪಾಲ ಡಿವೈ ಪಾಟೀಲ್ ಇಂದು ನಿಧನ ಹೊಂದಿದ್ದಾರೆ. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಮಹಾರಾಷ್ಟದ ಕೊಲ್ಲಾಪುರದಲ್ಲಿರುವ ತಮ್ಮ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಡಿವೈ ಪಾಟೀಲ್ ಅವರು 1967ರಿಂದ 1978ರವರೆಗೆ ಶಾಸಕರಾಗಿ ಸೇವೆ ಸಲ್ಲಿಸಿದ್ದರು. ಬಿಹಾರ, ತ್ರಿಪುರ, ಪಶ್ಚಿಮ ಬಂಗಾಳ ರಾಜ್ಯಪಾಲರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿ ಅಧಿಕಾರಿಗಳ ನೇಮಕಾತಿ ಗೊಂದಲ, ಸಮಸ್ಯೆ ಬಗೆಹರಿಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಸಂಪುಟ ವಿಸ್ತರಣೆಯಲ್ಲಿ ಎಲ್ಲಾ ಸಮುದಾಯಕ್ಕೆ ಪ್ರಾತಿನಿಧ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಹರಿಪ್ರಸಾದ್ ಸಮರ್ಥನೆ. ವಿಧಾನಸಭಾಧ್ಯಕ್ಷ, ಸಭಾಪತಿ ಹೆಸರು ಘೋಷಿಸುವ ಮೂಲಕ ರಾಜ್ಯ ಸರ್ಕಾರದಿಂದ ಸಂವಿಧಾನ ಉಲ್ಲಂಘನೆ, ಬಿಜೆಪಿ ಆರೋಪ. ಎಥೆನಾಲ್ ಉತ್ಪಾದನೆ ಬಳಕೆಗೆ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಸರ್ಕಾರಕ್ಕೆ ಕುರುಬೂರು ಶಾಂತಕುಮಾರ್ ಪತ್ರ. ಹಾಗೂ ಕರಾವಳಿ, ಕೊಡಗು, ಶಿವಮೊಗ್ಗ ಸೇರಿದಂತೆ 7 ಜಿಲ್ಲೆಗಳಲ್ಲಿ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.
1: ಆಕಾಶವಾಣಿ ಬೆಂಗಳೂರು. ಇದೀಗ ಕೇಳಿ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಉತ್ಪಾದಕ ಸಂಘಗಳ ಪ್ರಯೋಜನ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ವಿಸ್ತರಣಾ ವಿಭಾಗದ ಡಾ ಕೆಪಿ ರಘುಪ್ರಸಾದ್ ಇವರೊಂದಿಗೆ ಸಂದರ್ಶನ ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಗೌಡ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಇಲಾಖೆ.

0: ನಮಸ್ಕಾರ. ತಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಈ ರೈತ ಉತ್ಪಾದಕರ ಸಂಘಗಳು ಈ ದಿನ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ. ಇದರ ಪರಿಕಲ್ಪನೆ ಬಹಳ ಸ್ಪಷ್ಟ. ನೋಡಿ, ನಮ್ಮ ದೇಶದಲ್ಲಿ ಸುಮಾರು 85% ಸಣ್ಣ ಮತ್ತು ಅತಿ ಸಣ್ಣ ಕೃಷಿಕರೇ ಇದ್ದಾರೆ. ಹಾಗಾಗಿ ಇವರ ಏನು ನಾವು ಹೊಲಗಳು ಅಥವಾ ಲ್ಯಾಂಡ್ ಹೋಲ್ಡಿಂಗ್ಸ್ ಅಂತ ಹೇಳ್ತೀವಿ, ಅವು ಆರ್ಥಿಕವಾಗಿ ಅಷ್ಟೊಂದು ನಮಗೆ ಲಾಭ ತಂದು ಕೊಡುವ ಒಂದು ಸಾಮರ್ಥ್ಯವನ್ನು ಹೊಂದಿಲ್ಲ. ಹಾಗಾಗಿ ರೈತರು ತಮ್ಮ ರೈತ ಉತ್ಪಾದಕ ಸಂಘಗಳನ್ನು ಕಟ್ಟಿಕೊಳ್ಳುವ ಮೂಲಕ ಅಂತ ಹೇಳಿದ್ರೆ, ಸುಮಾರು ಇಲ್ಲಿ 400 ಜನ ರೈತರಿಂದ ಹಿಡಿದು 1,000 ಜನ ರೈತರ ತನಕ ತಮ್ಮ ಸಂಘಗಳನ್ನು ಕಟ್ಟಿಕೊಳ್ತಾರೆ. ಕೆಲವು ಸಂಘಗಳು ಬೆಳೆ ಆಧಾರಿತ ಸಂಘಗಳು ಸಹ ಇದೆ. ಈಗ ಉದಾಹರಣೆಗೆ ನಾವು ದ್ರಾಕ್ಷಿ ಬೆಳೆಗಾರರ ರೈತ ಉತ್ಪಾದಕ ಸಂಘ, ಮಾವು ಬೆಳೆಗಾರರ ಉತ್ಪಾದಕ ಸಂಘ, ಅದೇ ರೀತಿ ಇತ್ತೀಚೆಗೆ ಸಿರಿಧಾನ್ಯಗಳ ಬೆಳೆಗಳ ಉತ್ಪಾದಕ ಸಂಘ, ಹಣ್ಣು ತರಕಾರಿಗಳ ಬೆಳೆಗಳ ಉತ್ಪಾದಕ ಸಂಘ, ಹೀಗೆ ಹೋಗ್ತಾ ನಾವು ಪಟ್ಟಿ ಮಾಡ್ತಾ ಹೋದ್ರೆ ದೊಡ್ಡ ಪಟ್ಟಿ ಇದೆ. ಈ ಎಲ್ಲ ರೈತ ಉತ್ಪಾದಕ ಸಂಘಗಳ ಮೂಲಕ ಕೃಷಿಕರು ಒಗ್ಗೂಡಿ ತಮ್ಮ ಬಾರ್ಗೇನಿಂಗ್ ಪವರ್ ಅಂತ ಹೇಳಿದ್ರೆ ತಾವೇ ಬೆಲೆ ನಿಗದಿಪಡಿಸುವ ಒಂದು ಶಕ್ತಿಯನ್ನು ಪಡೆದುಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಆಗುತ್ತೆ. ಈಗ ನೋಡಿ, ಒಂದು ರೈತ ಉತ್ಪಾದಕ ಸಂಘವನ್ನು ಅವ್ರು ಕಟ್ಟಿಕೊಂಡಿದ್ದೆ, ಅದರಲ್ಲಿ ಅವರು ಸಂಘಟಿತರಾಗಿ ತಮ್ಮ ಪರಿಕರಗಳನ್ನು ಪಡೆದುಕೊಳ್ಬಹುದು, ಮಾರುಕಟ್ಟೆಯಿಂದ ಪಡೆದುಕೊಳ್ಬಹುದು. ಹಾಗೆ ಏನಾಗುತ್ತೆ, ಅವರಿಗೆ ಕಡಿಮೆ ದರದಲ್ಲಿ ಪರಿಕರಗಳು ಸಿಗುತ್ತೆ. ಒಂದು ಆನಂತರ ಅವರೆಲ್ಲರೂ ಒಟ್ಟಾಗಿ ಯೋಚನೆ ಮಾಡಿ ಒಂದು ಬೆಳೆ ಅಥವಾ 2-3 ಬೆಳೆಗಳನ್ನೇ ಅವರು ಬೆಳೆದಿದ್ದೆ, ಆದಲ್ಲಿ ಹೆಚ್ಚು ಉತ್ಪನ್ನ ಬರುತ್ತೆ. ಆ ಉತ್ಪನ್ನವನ್ನು ಎಲ್ಲರೂ ಸಂಘಟಿತರಾಗಿ ಮಾರುಕಟ್ಟೆ ಮಾಡಿದ್ದೆ, ಆದಲ್ಲಿ ದೂರದ ಮಾರುಕಟ್ಟೆಗಳನ್ನು ಮುಟ್ಲಿಕ್ಕೆ ಸಾಧ್ಯ, ಹೆಚ್ಚು ಬೆಲೆಗೆ ಅವರ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ರೈತ ಉತ್ಪಾದಕರ ಸಂಘಗಳನ್ನು ಮಾಡಿದಾಗ ಒಬ್ಬ ರೈತ ತಾನೇ ತನ್ನ ಉತ್ಪನ್ನಗಳನ್ನು ಮಾರಾಟ ಮಾಡುವ ಆಗುವ ಎಲ್ಲ ಕಷ್ಟಗಳನ್ನು ಹೊರಬಂದು ಅವುಗಳನ್ನು ಗುಂಪಾಗಿ ಮಾರುಕಟ್ಟೆ ಮಾಡಿದಾಗ ಅವನಿಗೆ ಒಂದು ಬೆಲೆಯನ್ನು ನಿಗದಿ ಮಾಡಲಿಕ್ಕೆ ಅವನಿಗೆ ಶಕ್ತಿ ಬರುತ್ತೆ. ಒತ್ತಡ ಕಡಿಮೆ ಆಗುತ್ತೆ, ಅವನ ಉತ್ಪನ್ನಗಳಿಗೆ ಒಳ್ಳೆ ಮಾರುಕಟ್ಟೆ ಬರುತ್ತೆ. ಹಾಗಾಗಿ ರೈತ ಉತ್ಪಾದಕರ ಸಂಘಗಳು ಭವಿಷ್ಯದ ದೃಷ್ಟಿನಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಒಂದು ಆಶಾಭಾವನೆಯನ್ನು ಮೂಡಿಸಿದೆ. ಮುಂಬರುವ ದಿನಗಳಲ್ಲಿ ನಮ್ಮ ರಾಷ್ಟ್ರದಲ್ಲಿ, ಅದರಲ್ಲೂ ಕಡಿಮೆ ಲ್ಯಾಂಡ್ ಹೋಲ್ಡಿಂಗ್ ಅಂದ್ರೆ ಭೂಮಿ ಹಿಡುವಳಿ ಹೊಂದಿರತಕ್ಕಂತ ನಮ್ಮ ದೇಶದಲ್ಲಿ ಈ ರೈತ ಉತ್ಪಾದಕರ ಸಂಘಗಳು ಮಾತ್ರ ನಮ್ಮ ಕೃಷಿಕರಿಗೆ ಒಂದು ಆಶಾದೀಪ ಆಗಿದೆ ಅಂತ ಹೇಳಿದ್ರೆ ಪ್ರಾಯಶಃ ತಪ್ಪಾಗ್ಲಿಕ್ಕಿಲ್ಲ.
1: ಅಂದ್ರೆ ಡಾಕ್ಟರ್ KP ರಘುಪ್ರಸಾದ್ ಅವರೇ, ಈಗ ಒಬ್ಬ ರೈತರು ಈಗ ಮಾವು ಬೆಳೆಯವರು ಇರ್ತಾರೆ, ಒಂದು 100 ಜನ ಇರ್ತಾರೆ ಅಂತ ಇಟ್ಕೊಳ್ರಿ. ಮಾವು ಬೆಳೆ ಸಂಘವನ್ನು ಮಾಡಿಕೊಂಡು ಅವ್ರು ಈ ಮಾರುಕಟ್ಟೆ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ರಿ. ಸ್ವಲ್ಪ ಒಂದು ಸ್ವಲ್ಪ ಮಟ್ಟಿಗೆ ಅವ್ರು ಸದೃಢರಾದ್ರಪ್ಪ, ಮಾವು ಬೆಳೆಯಲ್ಲಿ ಅವ್ರು ಸದೃಢರಾದ್ರು, ಅವರೇ ಕೂಡ ಇನ್ನೊಂದು ಸಂಘನು ತಮ್ದು ಇನ್ನೊಂದು ಬೆಳೆ ತಗೊಂಡು ಮಾಡ್ಕೋಬಹುದು. ಯಾಕಂದ್ರೆ ಈಗಾಗ್ಲೇ ಅವರು ಮಾರುಕಟ್ಟೆ ಎಲ್ಲೆಲ್ಲಿ ಮಾರ್ಕೋಬೇಕು ಅನ್ನೋದು ಹಿಡ್ಕೊಂಡಿರ್ತಾರೆ. ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಅವರು ಇದನ್ನು ಕೂಡ ಅಲ್ಲೇ ತರೋದು, ಈ ವಸ್ತುನ ತಪ್ಪು. ಈ ಉದಾಹರಣೆಗೆ ದ್ರಾಕ್ಷಿನೋ ಅಥವಾ ಪೇರ್ಲೆ ಹಣ್ಣು ಅಥವಾ ಇನ್ನೇನೋ ಹಣ್ಣನ್ನ ತಂದು ನೀವು ಅದನ್ನು ಸೇರಿಸ್ಕೋಬಹುದು. ಅದಕ್ಕಾಗಿ ನೀವು ಬೇರೆ ಸಂಘನೆ ಮಾಡ್ಕೋಬಹುದು.
0: ಹೌದು, ಖಂಡಿತ. ಇನ್ನೊಂದು ಒಂದು ರೈತ ಉತ್ಪಾದಕರ ಸಂಘವನ್ನು ನೀವು ಕಟ್ಟಿ ಬೆಳೆಸಿದ್ದೆ, ಆದಲ್ಲಿ ತಾವು ಹೇಳಿದ ರೀತಿಯಲ್ಲಿ ಬೇರೆ ಬೇರೆ ರೈತ ಉತ್ಪಾದಕ ಸಂಘಗಳು ತಾನೇ ತಾನಾಗಿ ಹುಟ್ಟಕ್ಕಂತ ಅವಕಾಶಗಳಿದೆ. ನೋಡಿ, ಇಲ್ಲಿ ಇನ್ನೊಂದು ವಿಷಯ, ಇಲ್ಲಿ ಪ್ರಾಥಮಿಕ ಉತ್ಪಾದಕರು ಒಂದು ಕಡೆ, ಆ ಪ್ರಾಥಮಿಕ ಉತ್ಪಾದನೆಯನ್ನು ಅವರು ತಮ್ಮ ಸಂಸ್ಥೆಯ ಮೂಲಕ ತಾವೇ ಸಂಸ್ಕರಿಸಿ, ತಾವೇ ಮೌಲ್ಯವರ್ಧಿಸಿ, ತಾವೇ ಬ್ರ್ಯಾಂಡಿಂಗ್ ಮಾಡಿ ತಮ್ಮದೇ ಒಂದು ಹೆಸರಿನಲ್ಲಿ ಮಾರಾಟ ಮಾಡಿದಾಗ ಅದಕ್ಕೆ ಮೌಲ್ಯ ಹೆಚ್ಚಾಗಿದೆ. ನೋಡಿ, ಉದಾಹರಣೆಗೆ ಒಂದು ರಾಗಿ, ಇದೆಲ್ಲರೂ ಸಾಮಾನ್ಯವಾಗಿ ಗೊತ್ತಿರ್ತಕ್ಕಂತಹ ವಿಷಯ. ನೀವು ರಾಗಿಯನ್ನು 1 ಕೆಜಿ ನೇರವಾಗಿ ಮಾರಾಟ ಮಾಡಿದಾಗ ನಿಮಗೆ ಬರುವ ಲಾಭ ಎಷ್ಟು, ಅದನ್ನು ನೀವು ಪೌಡರ್ ಮಾಡಿ ಮಾರಾಟ ಮಾಡಿದ್ರೆ ನಿಮಗೆ ಬರುವ ಲಾಭ ಎಷ್ಟು, ಇನ್ನು ಅದಕ್ಕೆ ಕೆಲವು ಬೇರೆ ಬೇರೆ ದ್ವಿದಳ ಧಾನ್ಯಗಳನ್ನು ಎಲ್ಲ ಮಿಶ್ರಣ ಮಾಡಿ, ಈಗ ನಾವೇನು ನ್ಯೂಟ್ರಿ ಮಿಕ್ಸ್ಚರ್ ಅಂತ ಹೇಳ್ತೀವಿ, ಈಗ ಮಾಲ್ಟ್ ಅಂತ ಹೇಳ್ತೀವಿ, ಕೆಲವೆಲ್ಲ ಮಕ್ಕಳಿಗೆ ಪೌಷ್ಟಿಕದಾಯಕವಾದಂತಹ ಆಹಾರಗಳನ್ನು ಉತ್ಪಾದನೆ ಮಾಡಿದ್ದೆ, ಆದಲ್ಲಿ ಅವರ ರೈತ ಉತ್ಪಾದಕ ಸಂಘದ ಬ್ರ್ಯಾಂಡ್ ನಲ್ಲಿ ಮಾರಾಟ ಮಾಡಿದ್ದೆ, ಆದಲ್ಲಿ ಅವರಿಗೆ ಆ ಮಾರ್ಜಿನ್ ಆಫ್ ಪ್ರಾಫಿಟ್ ಏನು, ಅಲ್ಲಿ ಬರ್ತಕ್ಕಂಥ ಲಾಭ ಹೆಚ್ಚಾಗುತ್ತೆ ಖಂಡಿತ. ಇದರಿಂದ ಅವರಿಗೆ ಸಂಸ್ಥೆಗೂ ಅನುಕೂಲ ಆಗುತ್ತೆ, ಆ ಬೆಳೆದಂತ ರೈತವನಿಗೂ ಅನುಕೂಲ ಆಗುತ್ತೆ. ಅದೇ ಒಬ್ಬ ರೈತ ಮಾಡೋದು ಕಷ್ಟ, ಯಾಕಂದ್ರೆ ಅವನು ದೊಡ್ಡ ದೊಡ್ಡ ಮಿಷಿನ್ ತರಬೇಕಾಗುತ್ತೆ, ಲೇಬಲಿಂಗ್ ಮಾಡಬೇಕಾಗುತ್ತೆ, ಬ್ರ್ಯಾಂಡಿಂಗ್ ಮಾಡಬೇಕಾಗುತ್ತೆ, ಮಾರುಕಟ್ಟೆ ಹುಡುಕೋದು ಕಷ್ಟ ಆಗುತ್ತೆ. ಆದ್ರೆ ಇಲ್ಲಿ ಒಂದು ಸಂಘ ಇರೋದ್ರಿಂದ, ನೀವು ಒಗ್ಗಟ್ಟಾಗಿ ಒಂದು ಸಂಘಟನೆ ಇರೋದ್ರಿಂದ ನಿಮ್ಗೆ ದೂರದ ಮಾರುಕಟ್ಟೆ ಹುಡುಕ್ಲಿಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಎಲ್ಲರ ಹತ್ತಿರ ಮೊಬೈಲ್ಸ್ ಇದೆ. ಇವತ್ತು ನೀವು ಬೇರೆ ದೇಶದ ಮಾರುಕಟ್ಟೆ ಹುಡುಕೋದು, ಬೇರೆ ರಾಜ್ಯದ ಮಾರುಕಟ್ಟೆ ಹುಡುಕೋದು ಇವತ್ತಿನ ದಿನದಲ್ಲಿ ಕಷ್ಟದ ವಿಷಯನಲ್ಲ. ನೀವು ಸ್ಮಾಲ್ ಸ್ಮಾಲ್

0: ವಿಡಿಯೋಸ್ ಅಂದ್ರೆ ಸಣ್ಣ ಸಣ್ಣ ವಿಡಿಯೋ ಚಿತ್ರದ ತುಣುಕುಗಳನ್ನು ಮಾಡಿ ನಿಮ್ಮ ಬೆಳೆ ಎಲ್ಲಿ ಬೆಳೆದ್ರಿ, ಆ ಬೆಳೆ ಬೆಳೆದಂತ ಪರಿಸರ ಹೆಂಗ್ ಯಾವ ರೀತಿ ಇತ್ತು, ನೀವು ಯಾವ ರೀತಿ ಗೊಬ್ಬರ ಬಳಕೆ ಮಾಡಿದ್ದೀರಿ, ಅಂದ್ರೆ ಈ ಒಂದು ಬೆಳೆ ಎಷ್ಟು ನೈಜತೆಯಿಂದ ಕೂಡಿದೆ, ಸದೃಢವಾಗಿ ಬೆಳೆದಿದೆ ಅನ್ನೋದು ಸಹ ಗ್ರಾಹಕರಿಗೆ ಮನವರಿಕೆ ಆಗ್ಬೇಕು. ಇವತ್ತಿನ ದಿನ ಹೇಗಿದೆ, ಗ್ರಾಹಕರು ಬೇರೆ ದೇಶದ ಗ್ರಾಹಕರಾಗಿರ್ಬೋದು, ಬೇರೆ ಬೇರೆ ದೂರದ ಗ್ರಾಹಕರಾಗಿರ್ಬೋದು, ಆ ಉತ್ಪನ್ನ ಎಲ್ಲಿ ಬೆಳೆದ್ರು, ಅದರ ಬೆಳೆಯುವಲ್ಲಿ ಬಳಸದಂತಹ ರಾಸಾಯನಿಕಗಳೇನು, ಅಲ್ಲಿ ಬೆಳೆಯುವ ಪರಿಸರ ಯಾವ ರೀತಿ ಇತ್ತು ಅನ್ನೋದನ್ನು ಸಹ ಅವ್ರು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಹಾಗಾಗಿ ರೈತ ಉತ್ಪಾದಕರ ಸಂಘಗಳನ್ನು ಮಾಡಿಕೊಂಡಿರುವಂತಹ ನಮ್ಮ ರೈತ ಬಾಂಧವರು ಎಲ್ಲ ಒಂದ್ ಕಡೆ ಉತ್ಪಾದನೆ ಮಾಡೋದಷ್ಟೇ ಅಲ್ಲ, ಅದನ್ನು ಪರಿಣಾಮಕಾರಿಯಾಗಿ ನಾವು ಮಾರುಕಟ್ಟೆ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ನಮ್ಮ ಬೆಳೆ ಸ್ಥಿತಿಗತಿಗಳನ್ನು ನಮ್ಮ ಏನು ಕೊಂಡುಕೊಳ್ಳುವ ಕನ್ಸ್ಯೂಮರ್ಸ್ ಗೆ ಮನವರಿಕೆ ಮಾಡಿಕೊಡ್ಬೇಕು. ಆ ನಂತರ ಗುಣಮಟ್ಟದ ಉತ್ಪಾದನೆಗೆ ನೀವು ಹೆಚ್ಚಿನ ಒತ್ತು ಕೊಡಬೇಕು. ಈಗ ನಾವು ರಫ್ತು ಮಾಡಬೇಕು ಅನ್ನೋದಾದ್ರೆ ಅಲ್ಲಿ ಕೆಲವು ಮಾನದಂಡಗಳಿದೆ, ರಾಸಾಯನಿಕಗಳ ಬಳಕೆ ಅಲ್ಲಿ ಬಹಳಷ್ಟು ಕಡಿಮೆ ಇರಬೇಕು, ಅದು ಒಂದೊಂದು ದೇಶಕ್ಕೂ ಕೆಲವು ಮಾನದಂಡಗಳಿದೆ, ಅದನ್ನು ನೀವು ತಿಳ್ಕೊಳ್ಬೇಕು. ಅದನ್ನು ತಿಳ್ಕೊಳ್ಬೇಕು ಅಂತೇಳಿ ಉತ್ಪಾದಕ ಸಂಘದ ವತಿಯಿಂದ ತಿಳ್ಕೊಳ್ಳೋದು ಬಹಳ ಈಜಿ. ಆ ನಂತರ ಅವುಗಳನ್ನು ನಾವು ಮುಟ್ಟುವಂತಹ ಒಂದು ಕೆಲಸವನ್ನು ಸಹ ನಮ್ಮ ಉತ್ಪಾದಕ ಸಂಘಗಳಿಂದ ಮಾಡಬೇಕಾಗುತ್ತೆ.
1: ಇನ್ನೊಂದು ಡಾಕ್ಟರ್ ರಘುಪ್ರಸಾದ್ ಅವರೇ, ಈಗ ಯಾವುದೇ ಒಂದು ವಸ್ತು ಇದೆಯಪ್ಪ, ಹೌದು, ಒಂದು ವಿದೇಶಕ್ಕೆ ನಾವು ಅದನ್ನ ಕಳ್ಸಿಕೊಡ್ಬೇಕು, ಅಲ್ಲಿ ಮಾರಬೇಕು. ಈಗ ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಸಿಗುತ್ತೆ, ಆದ್ರೆ ಅಲ್ಲಿ ಅಪೂರ್ಣ ಆಗಿರುತ್ತೆ ಅಂತ ಅನ್ಕೊಂಡಿರ್ತಾರೆ ಕೆಲವರು. ಆದ್ರೂ ತಾವು ಒಂದು ಸಂಸ್ಥೆ, ರೈತ ಉತ್ಪಾದಕ ಸಂಸ್ಥೆ ಅಂತ ಇದ್ದಾಗ, ಈಗ ಅವರು ಹೊಸದಾಗಿ ಯಾವುದೋ ಒಂದು ವಸ್ತುನ ರಫ್ತು ಮಾಡಬೇಕು, ಮಾರುಕಟ್ಟೆಗೆ ಒಯ್ದು ಕೊಡ್ಬೇಕಪ್ಪ ಬಾಳೆಹಣ್ಣು ಅಂತ ಇಟ್ಕೊಳ್ಳಿ, ಅವರಿಗೆ ಏನ್ ಮಾನದಂಡ ಇರುತ್ತೆ, ಇದ್ರ ಬಗ್ಗೆ ಇದು ಏನು ಕ್ವಾಲಿಟಿ, ಗುಣಮಟ್ಟ ಮತ್ತೆ ಗಾತ್ರ, ಅದ್ರ ಬಗ್ಗೆ ಇವೆಲ್ಲ ಮಾಡ್ಕೋತಾರೆ. ಮತ್ತೀಗ ಅದನ್ನ ಎಲ್ಲಿ ಯಾರ ಮೂಲಕ ಅದು ಒಡಂಬಡಿಕೆ ಆಗ್ಬೇಕು ಆ ಬಗ್ಗೆ ಸ್ವಲ್ಪ.
0: ಈಗ ನಿಮ್ಗೆ ಗೊತ್ತಿದೆ, ಕಪ್ಪೆಕ್ ಅಂತ ನಮ್ದಲ್ಲಿ ಸಂಸ್ಥೆ ಇದೆ, ನಮ್ಮ
1: ಕರ್ನಾಟಕ ಸರ್ಕಾರದ,
0: ಹೌದು, ಇದು ರಫ್ತನ್ನು ಉತ್ತೇಜನ ಮಾಡ್ಲಿಕ್ಕೆ ಅಂತ ಹೇಳಿ ಒಂದು ಸಂಸ್ಥೆ ಇದೆ.
1: ಹೌದು,
0: ಈಗ ರೈತ ಉತ್ಪಾದಕರ ಸಂಘಗಳು ಈ ಸಂಸ್ಥೆಯನ್ನು ಮೊದಲು ಸಂಪರ್ಕ ಮಾಡಬೇಕು. ಯಾಕಂತ ಹೇಳಿದ್ರೆ ಆ ಸಂಸ್ಥೆ ಮೂಲಕ ನೀವು ರಫ್ತು ಮಾಡಿದ್ದೇ ಆದಲ್ಲಿ ನಿಮಗೆ ಸರ್ಕಾರದಿಂದ ಕೆಲವು ನೆರವು ಸಿಗುತ್ತೆ, ಜೊತೆಗೆ ಮುಂದಿನ ರಫ್ತು ಮಾರುಕಟ್ಟೆ ಹುಡುಕಿಕೊಳ್ಳೋದು ಬಹಳ ಸುಲಭ ಆಗುತ್ತೆ. ಅದರಲ್ಲಿ ಎಲ್ಲಾ ಮಾನದಂಡ, ಯಾಕಂತೇಳಿ ನಾನು ಹೇಳಿದೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಮಾನದಂಡ.
1: ತುಂಬಾ ಸಂತೋಷ ಕೆಪಿ ರಘುಪ್ರಸಾದ್ ಅವರೇ, ಯಾಕಂದ್ರೆ ಉತ್ಸಾಹಿ ರೈತರು ತಾವೇ ಮುಂದೆ ಹೋಗಿ ಎಲ್ಲೋ ತಗೊಂಡೋಗಿ ಮಾರುಕಟ್ಟೆ ಮಾಧ್ಯಮದ ಏನು ಸಾಮಾಜಿಕ ಮಾಧ್ಯಮದ ಮೂಲಕ ತಿಳ್ಕೊಂಡು ಅಲ್ಲಿ ಎಲ್ಲ ಮಾರಕ್ ಹೋಗ್ಬಿಡ್ತಾರೆ, ಹೆಚ್ಚು ಕಡಿಮೆ ಆದ್ರೆ ಇವ್ರ ರಕ್ಷಣೆಗೆ ಯಾರು ಇರಲ್ಲ. ಹಾಗಾಗಿ ಸರ್ಕಾರನೇ ಇಂತ ಒಂದು ಸಂಸ್ಥೆ ಕ್ಯಾಪೆಕ್ ಅನ್ನೋದನ್ನ ಸ್ಥಾಪನೆ ಮಾಡಿದೆ, ಅದು ನಿಮ್ಗಾಗೆ ಇರೋದು. ನೀವು ಅಲ್ಲಿ ಹೋದ್ರೆ ಅವರು ಹೀಗೆ ಮಾಡ್ರಿ, ಈ ತರದ ಏನು ಶುಲ್ಕವನ್ನು ಕೊಟ್ಟು ನೀವು ನೋಂದಣಿ ಮಾಡ್ಕೊಳ್ಳಿ, ಮತ್ತೆ ಒಂದೊಂದು ಹಂತ ಹಂತವಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತಾರೆ.
0: ಈಗ ಇನ್ನೊಂದು ಪ್ರಮುಖವಾದ ವಿಷಯ ಏನಂತ ಹೇಳಿದ್ರೆ, ಈ ರೈತ ಉತ್ಪಾದಕರ ಸಂಘಗಳು ಈ ದಿನ ಆ ಸಂಘಗಳನ್ನು ಮಾಡಿರೋ ಉದ್ದೇಶವೇ ತಾವು ಆದಷ್ಟು ಈ ಮಧ್ಯವರ್ತಿಗಳನ್ನು ಬಿಟ್ಟು ನೀವು ನೇರವಾಗಿ ಮಾರಾಟ ಮಾಡಬೇಕು ಅಂತ. ಯಾಕಂತ ಹೇಳಿದ್ರೆ ಈ ಮಧ್ಯವರ್ತಿಗಳು ಈಗ ಎಲ್ಲ
1: ಕ್ಷೇತ್ರ
0: ತಾವೇ ಮಾಡ್ಕೊಳ್ತಾ ಇದಾರೆ. ಈಗ ನೀವು ಬೆಳೆದ ಉತ್ಪನ್ನಗಳನ್ನು ಆದಷ್ಟು ಮಧ್ಯವರ್ತಿಗಳನ್ನು ತಾವು ಸಂಪರ್ಕ ಮಾಡದೆ ನೇರವಾಗಿ ನೀವು ಗ್ರಾಹಕರನ್ನು ಮುಟ್ಟಬೇಕು. ಆ ಒಂದು ಕೆಲಸವನ್ನು ರೈತ ಉತ್ಪಾದಕರ ಸಂಘದಿಂದ ಮಾಡ್ಲಿಕ್ಕೆ ಅವಕಾಶ ಇದೆ. ಯಾಕಂತ ಹೇಳಿದ್ರೆ ಒಬ್ಬ ರೈತನಿಗೆ ಮಾಡಿಕ್ ಕಷ್ಟ ಆಗುತ್ತೆ. ನೀವು ಸಂಘಟಿತರಾಗಿದ್ರು, 200 ರೈತರಿದ್ದೀರಿ, 1,000 ಜನ ರೈತರಿದ್ದೀರಿ, ನೀವೆಲ್ಲರೂ ಸೇರಿ ಆದಷ್ಟು ಒಂದು ಅಥವಾ ಎರಡು ಉತ್ಪನ್ನಗಳನ್ನು ಬೆಳೆದ್ರೆ ಹೆಚ್ಚು ಸೂಕ್ತ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಆ ಪ್ರದೇಶದಲ್ಲಿ ಹೆಚ್ಚು ಬರುವಂತಹ ಒಂದು ಅಥವಾ ಎರಡು ಉತ್ಪನ್ನಗಳು ಬೆಳೀಬೇಕು. ಆ ನಂತರ ನಿಮ್ಮದೇ ಸ್ಥಳೀಯ ಹೆಸರಿನ ಒಂದು ಲೇಬಲಿಂಗ್ ಅಥವಾ ಬ್ರ್ಯಾಂಡಿಂಗ್ ಮಾಡೋದ್ರಿಂದ ನೀವು ಗ್ರಾಹಕರನ್ನು ಸೆಳೆಯಲಿಕ್ಕೆ ಅನುಕೂಲ ಆಗುತ್ತೆ. ಈಗ ನೀವು ಮಾವು ಬೆಳೆಗಾರ ಉತ್ಪಾದಕ ಸಂಘದವರು ಸಣ್ಣ ಸಣ್ಣ ಡಬ್ಬಿಗಳನ್ನು ಮಾಡಿ ಅವರದೇ ಆದಂತಹ ಒಂದು ಹೆಸರನ್ನು ಇಟ್ಕೊಂಡು ಈಗ ಹೊತ್ತು ಮಾರಾಟ ಮಾಡ್ತಾ ಇದ್ದಾರೆ. ಏನಾಗುತ್ತೆ, ನೀವು ಮಂಡಿಗೆ ಹೋಗಿ ನೀವು ಟನ್ ಗಟ್ಟಲೆ ಮಾರಾಟ ಮಾಡೋದಕ್ಕಿಂತ ನೀವು ಬರೀ ಈ ರೀತಿಯ ಬಾಕ್ಸ್ಗಳನ್ನು ಮಾರಾಟ ಮಾಡೋದ್ರಿಂದ ಕೆಲವು ಸ್ಟ್ರಾಟಜಿಕ್ ಪ್ಲೇಸಸ್ ಅಂತ ಹೇಳ್ತೀವಿ, ಕೆಲವು ನಿರ್ದಿಷ್ಟ ಪ್ರದೇಶಗಳಲ್ಲಿ ಹೋಗಿ ನಿಮ್ಮ ಉತ್ಪಾದಕ ಸಂಘಗಳ ಹೆಸರಿನಲ್ಲಿ ಒಂದು ಆಕರ್ಷಕವಾದಂತಹ ಡಬ್ಬಿ. ಈಗ ನೋಡಿ, ಈ ಮಾರಾಟ ಮಾಡಲಿಕ್ಕೆ ಹೋದಾಗ ಗ್ರಾಹಕರ ದೃಷ್ಟಿ ಯಾವತ್ತು ಈ ಪ್ಯಾಕಿಂಗ್ ಬಹಳ ಚೆನ್ನಾಗಿರ್ಬೇಕು, ಆಕರ್ಷಕವಾಗಿರ್ಬೇಕು.
1: ಅದರಲ್ಲಿ ಕೆಲವೇ ಹಣ್ಣು ಕೂಡ ಅದಕ್ಕೆ ಪೆಟ್ಟಾಗಿರ್ಬಾರ್ದು,
0: ತಲೆ ಬಂದಿರಬಾರ್ದು. ಆ ಹಣ್ಣಿನ ಒಳ್ಳೆ ಫೋಟೋ ಇರಬೇಕಾಗತ್ತೆ, ಅಲ್ಲಿ ನೋಡೋರಿಗೆ ಆಕರ್ಷಣೆ ಆಗ್ಬೇಕು. ಆಮೇಲೆ ಎಲ್ಲಿ ಬೆಳೆದ್ರು, ಈಗ ನಾವು ಶ್ರೀನಿವಾಸಪುರದ ಮಾವಿನ ಹಣ್ಣು ಅಂದ್ರೆ ಶ್ರೀನಿವಾಸಪುರ ಮೊದಲಿಂದ ಮಾವಿನ ಹಣ್ಣು ಬೆಳೆಯುವ
1: ಜಾಗ
0: ಅಂದ್ರೆ ಅಲ್ಲಿಂದ ಬಂತು ಮಾವಿನ ಹಣ್ಣು ಅಂದ್ರೆ ಆ ಮಾವಿನ ಹಣ್ಣಿಗೆ ತನ್ನದೇ ಆದ ವಿಶಿಷ್ಟ ಗುಣ ಇದೆ,
1: ಅದು
0: ಚೆನ್ನಾಗಿರುತ್ತೆ ಅಂತ. ಅದು ಅಲ್ಲಿ ದಾಖಲೆ ಆಗ್ಬೇಕು, ಮೆನ್ಷನ್ ಆಗ್ಬೇಕು.
1: ಅದೇ ನಂಜನಗೂಡಿನ ರಸಬಾಳೆ
0: ಮೆನ್ಷನ್
1: ಎಲ್ಲರಿಗೂ ಗೊತ್ತಿದೆ
0: ಆಯ್ತಾ. ಈ ರೀತಿ

0: ಫಂಕ್ಷನ್ ಆದಾಗ ಏನಾಗುತ್ತೆ, ಅವ್ರಿಗೆ ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ಬರುತ್ತೆ, ಅವರು ಉತ್ಸಾಹದಿಂದ ಬಂದು ಆ ಒಂದು ವಸ್ತುವನ್ನು ಖರೀದಿ ಮಾಡ್ತಾರೆ, ಅದರಿಂದ ನಮ್ಮ ಕೃಷಿಕರಿಗೆ ಹೆಚ್ಚಿನ ಲಾಭ ಸಿಗುತ್ತೆ. ಇವತ್ತಿನ ದಿನಗಳಲ್ಲಿ ಈ ಡಿಜಿಟಲ್ ಮೀಡಿಯಾಗಳು ಸಾಕಷ್ಟಿದೆ, ಅದರಲ್ಲೂ ಈ ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇವುಗಳನ್ನು ಬಳಕೆ ಮಾಡಿಕೊಂಡು ನಿಮ್ಮದು ಉತ್ಪನ್ನಗಳ ಬಗ್ಗೆ ಹೆಚ್ಚಿನ ಪಬ್ಲಿಸಿಟಿ, ಮೊದಲೇ ನಮ್ಮ ಉತ್ಪನ್ನ ಈ ರೀತಿ ಬೆಳೀತಾ ಇದ್ದೀವಿ, ಅದರ ಗುಣಮಟ್ಟ ಈ ರೀತಿ ಇದೆ, ಅದರ ರುಚಿ ಈ ರೀತಿ ಇದೆ ಅಂತ ಸ್ಮಾಲ್ ಸ್ಮಾಲ್ ವಿಡಿಯೋಗಳನ್ನ ನೀವು ಮಾಡಿ ಅಪ್ಲೋಡ್ ಮಾಡ್ತಾ ಹೋದಾಗ, ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಿದಾಗ ನಿಮ್ಮ ಉತ್ಪನ್ನಗಳ ಬಗ್ಗೆ ಜನರಿಗೆ ಹೆಚ್ಚಿನ ಒಂದು ಅವೇರ್ನೆಸ್ ಬರುತ್ತೆ, ಮಾಹಿತಿ ದೊರಕುತ್ತೆ. ಆ ನಂತರ ನೀವು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತೀರಿ, ನಿಮ್ಮನ್ನು ಹುಡುಕೊಂಡು ಬರುತ್ತಾರೆ, ಅದರಿಂದ ನಿಮ್ಮ ಮಾರುಕಟ್ಟೆ ಜಾಲ ವಿಸ್ತಾರ ಆಗ್ತಾ ಇದೆ.
1: ಈಗ ಕೆಪಿ ರಘುಪ್ರಸಾದ್ ಅವರೇ, ಈಗ ಸಾಮಾಜಿಕ ಮಾಧ್ಯಮ ಅಂತೇವೆ, ಸಾಮಾಜಿಕ ಮಾಧ್ಯಮದಲ್ಲಿ ಯಾವ ಮಾಧ್ಯಮಕ್ಕೆ ಹೋಗ್ಬೇಕು ಅಲ್ಲಿ ಅವರಿಗೆ ಅಷ್ಟು ಕೂಡ ಮಾಹಿತಿ ಇರಲ್ಲ, ಎಲ್ಲೋ ಒಂದೇನು ಯೂಟ್ಯೂಬ್ ಫೇಸ್ಬುಕ್ ಈ ತರ ಅಂದಿರ್ತಾರೆ, ಆದ್ರೆ ಅವರಿಗೆ ಬೇಕಾಗಿದ್ದ ಮಾಹಿತಿ ಎಲ್ಲಿ ಯಾರನ್ನ ಸಂಪರ್ಕ ಮಾಡೋದು ಅದು ಕೆಲವೊಂದ್ ಸಾರಿ ಗೊತ್ತಾಗಲ್ಲ.
0: ಈಗ ಏನಾಗುತ್ತೆ, ಕೆಲವು ಸಾರಿ ಈ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಿದೆ, ಆ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ಈ ರೀತಿಯ ಸಣ್ಣ ಸಣ್ಣ ಏನು ಅವರ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೀವು ನಮ್ಮ ಸಾಮಾಜಿಕ ಜಾಲತಾಣಗಳು ಅಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಒಂದು ಇನ್ಸ್ಟಾಗ್ರಾಮ್ ಇವತ್ತಿನ ದಿನಗಳಲ್ಲಿ ಬಹಳ ಪಾಪ್ಯುಲರ್ ಇದೆ, ಈಗ ಫೇಸ್ಬುಕ್ ಇದೆ, ಅದೇ ರೀತಿ ವಾಟ್ಸಪ್ ಗ್ರೂಪ್ಗಳ ಮೂಲಕವೂ ಸಹ ತಮ್ಮ ಉತ್ಪನ್ನಗಳನ್ನು ನೀವು ಅಡ್ವರ್ಟೈಸ್ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇದೆ. ಅಂದ್ರೆ ಇಲ್ಲಿ ಅಥೆಂಟಿಸಿಟಿ ಬಹಳ ಮುಖ್ಯ, ಇದು ಯಾವ ಮೂಲದಿಂದ ಬಂತು ಅನ್ನೋದು ಬಹಳ ಮುಖ್ಯ. ಅಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳನ್ನು, ಸರ್ಕಾರಿ ಸಂಸ್ಥೆಗಳನ್ನು ಸಹ ತಾವು ತಮ್ಮ, ಯಾಕಂತ ಹೇಳಿದ್ರೆ ಅವರ ಮಾರ್ಗದರ್ಶನದಲ್ಲೇ ಇವರು ಬೆಳೀತಾ ಇರೋದ್ರಿಂದ, ಈಗ ಕೃಷಿ ವಿಜ್ಞಾನ ಕೇಂದ್ರದವರು ನಿಮ್ಗೆ ಯಾವ ರೀತಿ ಬೆಳೀರಿ ಅಂತ ಹೇಳ್ತಾ ಇರ್ತಾರೆ, ಸಮಸ್ಯೆ ಬಂದಾಗ ನಿಮ್ಗೆ ಮಾಹಿತಿ ಕೊಡ್ತಾ ಇರ್ತಾರೆ, ಅವ್ರ ಮೂಲಕ ತಮ್ಮ ಉತ್ಪನ್ನಗಳನ್ನು ಇನ್ನು ಹೆಚ್ಚು ಪ್ರಚಲಿತಗೊಳಿಸಲಿಕ್ಕೆ ಅವಕಾಶ ಇದೆ, ಅದನ್ನು ಸದ್ಬಳಕೆ ಮಾಡಿಕೊಂಡು ಅವರು ಹೆಚ್ಚು ಜನರಿಗೆ ತಮ್ಮ ಉತ್ಪನ್ನಗಳನ್ನು ರೀಚ್ ಮಾಡಲಿಕ್ಕೆ ಸಾಧ್ಯ. ನೋಡಿ, ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವತಿಯಿಂದ ಪ್ರತಿ ತಿಂಗಳು ಕೊನೆಯ ಶನಿವಾರ ರೈತ ಸಂತೆ ಅಂತ ನಾವು ಹೇಳಿ ವ್ಯವಸ್ಥೆ ಮಾಡ್ತಾ ಇದ್ವಿ. ಈ ಒಂದು ನಮ್ಮ
1: ಯಶಸ್ವಿಯಾಗಿ
0: ಮಾಡ್ತಾ ಇದ್ವಿ, ಈಗಾಗಲೇ 14-15 ರೈತ ಸಂತೆ ಆಯ್ತು ನಮ್ಮ ಕುಲಪತಿಗಳ ಪರಿಕಲ್ಪನೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ರೈತರು ತಾವು ಬೆಳೆದ ಉತ್ಪನ್ನಗಳನ್ನು ನೇರವಾಗಿ ಬೆಂಗಳೂರಿಗೆ ತಂದು ಬೆಂಗಳೂರು ಗ್ರಾಹಕರಿಗೆ ಮಾರಾಟ ಮಾಡ್ತಾರೆ ಅಂತ ಹೇಳಿದ್ರೆ, ಬೆಂಗಳೂರು ಗ್ರಾಹಕರಿಗೆ ರೈತರು ಬೆಳೆದಂತಹ ತಾಜಾ ಉತ್ಪನ್ನಗಳು ಸಿಗುತ್ತೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಇವತ್ತು ಒಂದು ತಾಜಾ ಉತ್ಪನ್ನಗಳು ಬೆಂಗಳೂರು ನಗರದಲ್ಲೇ ಸಿಗುತ್ತೆ ಅನ್ನೋದಾದ್ರೆ, ಅದು ಒಂದು ವಿಶ್ವವಿದ್ಯಾನಿಲಯದ ಆವರಣದಲ್ಲೇ ಸಿಗುತ್ತೆ ಅನ್ನೋದಾದ್ರೆ ಅದು ನಿಜಕ್ಕೂ ಬಹಳ ಒಂದು ಉತ್ತಮವಾದಂತಹ ವಿಷಯ. ಹಾಗಾಗಿ ಹಲವು ರೈತ ಉತ್ಪಾದಕ ಸಂಘಗಳು ಭಾಗವಹಿಸ್ತಾರೆ.
1: ಅದೇ ನಿಜವಾಗೂ ಅದೊಂದು ಒಳ್ಳೆಯ ಕಾನ್ಸೆಪ್ಟ್.
0: ಹೌದು,
1: ವಿಶ್ವವಿದ್ಯಾಲಯಕ್ಕೆ ಮತ್ತೆ ನಿಮ್ಮ ಕುಲಪತಿ ಮತ್ತೆ ನಿಮಗೆಲ್ಲ ನಾವು ಅಭಿನಂದನೆ ಕೂಡ ಸಲ್ಲಿಸ್ತೇವೆ. ಯಾಕಂದ್ರೆ ಒಂದು ಜಾಗದಲ್ಲಿ ತಾವು ಒಂದು ಶುರು ಮಾಡಿರಿ, ಒಂದು ಗಿಡ ನೆಟ್ಟಿರಿ ಅಂದ್ರೆ
0: ಹೌದು,
1: ಈಗ ಅದು ಒಂದು ಹಂತಕ್ಕೆ ಬಂದ್ಬಿಟ್ಟಿದೆ
0: ನೋಡಿ.
1: ಹಾಗಾಗಿ ಬರೋದಂತ ಗ್ರಾಹಕರು ಹೆಚ್ಚೇ ಆಗ್ತಾರ ಹೊರತು ಕಡಿಮೆ ಇಲ್ಲ, ಅದೇ ತರ ಮಾರುವಂತವರು ಕೂಡ ಈಗ ಜಾಸ್ತಿನೇ ಆಗ್ತಾ ಇದ್ದಾರೆ.
0: ಈಗ ನೋಡಿ, ಈ ಕಳೆದ ಬಾರಿ ರೈತ ಸಂತಿನಲ್ಲಿ ಸುಮಾರು 250 ನಮ್ಮ ಕೃಷಿಕರು ಉತ್ಪಾದಕರು ಬಂದಿದ್ರು. ಮೊದಲು ನಾವು 100 ರೈತ ಉತ್ಪಾದಕರಿಂದ ನಾವು ಆರಂಭ ಮಾಡಿದಂತಹ ಸಂತೆ, ಇವತ್ತು 250 ಜನ ಬಂದು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದ್ರೆ, ಮೊದಲು 10,000-15,000 ಜನ ಭೇಟಿ ನೀಡ್ತಾ ಇದ್ರು, ಈಗ 25,000 ಜನ ಬಂದು ಭೇಟಿ ನೀಡ್ತಾರೆ.
1: ನೋಡಿ, ಒಂದು ತಮ್ಮ ವಿಶ್ವವಿದ್ಯಾಲಯದ ಒಂದು ಪರಿಕಲ್ಪನೆ ಇವತ್ತು ನಿಮ್ಮನ್ನ ಏನು ನಕಾಶೆಯಲ್ಲಿ ಮೇಲಿಟ್ಟಿದೆ. ಅಂದ್ರೆ ನಿಮ್ ವಿಶ್ವವಿದ್ಯಾಲಯಕ್ಕೆ ಹೆಂಗ್ ಪ್ರಾಮುಖ್ಯತೆ ಇದೆಯೋ, ನಿಮ್ ಈ ಒಂದು ಮಾರುಕಟ್ಟೆ ವೇದಿಕೆಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ನೀವು ತಂದ್ಕೊಟ್ಟಿರಿ.
0: ಹೌದು, ಖಂಡಿತ. ಇಲ್ಲಿ ಬಹುತೇಕ ಉತ್ಪಾದಕರು ರೈತ ಉತ್ಪಾದಕ ಸಂಘಗಳು ಭಾಗವಹಿಸ್ತಾ ಇವೆ, ಅದು ವಿಶೇಷ. ಈಗ ಮಾವು ಬೆಳೆಗಾರರ ಸಂಘ ಇರ್ಬೋದು ಅಥವಾ ಬೆಲ್ಲ ಮಾಡುವ ಒಂದು ಉತ್ಪಾದಕರ ಸಂಘ ಇರ್ಬೋದು,
1: ಅವರೆಲ್ಲ ಉತ್ಪಾದನೆ ಮಾಡುವ ಸಂಘಗಳಿರ್ಬೋದು,
0: ಅವರೆಲ್ಲ ಬಂದು ಭಾಗವಹಿಸ್ತಾ ಇದ್ದಾರೆ. ಅವರೆಲ್ಲ
1: ಕೂಡ ಅಲ್ಲಿ ಭೇಟಿ ಕೊಟ್ಟಿದ್ರು, ತುಂಬಾ ತಾಜಾ ಮತ್ತೆ ಎಲ್ಲದರಿಂದ ಹೊಸ ವಸ್ತುಗಳೇ ನಮ್ಗೆ ಸಿಗ್ತವೆ, ಅಥವಾ ಸಿಗಲಾರದ ವಸ್ತುಗಳು ನಾವು ಹುಡುಕ್ತಾ ಇರ್ತೇವಲ್ಲ, ಅಂತ ಸಸಿಗಳು ತಮ್ಮ ಹತ್ರ ಲಭ್ಯ ಇರ್ತವೆ.
0: ಹೌದು, ಈಗ ಅವರೆಲ್ಲರೂ ನಮ್ಮ ವಿಶ್ವವಿದ್ಯಾನಿಲಯದಿಂದ ತರಬೇತಿ ಪಡೆದಂತಹ ರೈತರು ಒಂದು, ಆ ನಂತರ ಅವರು ಉತ್ಪನ್ನಗಳ ಬೆಳೆಯುವ ವಿಧಾನ ಸಹ ನಮ್ಮ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳಿಗೆ ಗೊತ್ತಿದೆ. ಆ ಪದಾರ್ಥ ಯಾವ ಊರಿಂದ ಬಂದಿದೆ, ಯಾವ ರೈತ ಬೆಳೆದಿರುವಂತಹ ಉತ್ಪನ್ನ ಅನ್ನೋದು ಸಹ ನಮಗೆ ಗೊತ್ತಿದೆ. ಅದೇ ನೀವು ಮಾರುಕಟ್ಟೆಗೆ ಹೋದರೆ ಎಲ್ಲಿಂದ ಉತ್ಪನ್ನ ಬಂತು ಅಂತ ಬಹಳಷ್ಟು ಜನರಿಗೆ ಮಾಹಿತಿ ಇರಲ್ಲ. ಹಾಗಾಗಿ ಈ ರೀತಿ ನೇರವಾಗಿ ರೈತರನ್ನು ಮತ್ತು ಬೆಂಗಳೂರಿನ ಗ್ರಾಹಕರನ್ನು ಒಂದು ಮುಖಾಮುಖಿ ಮಾಡುವಂತಹ ಒಂದು ಪ್ರಯತ್ನ ಇದು. ಹಾಗಾಗಿ ಈ ರೀತಿಯ ಸಂತೆಗಳು ಹೆಚ್ಚು ಆದಾಗ ಏನಾಗುತ್ತೆ,
1: ಸರಿ, ನಮ್ಮ ಕೇಳುಗರಿಗೆ ಯಾವ ಜಾಗದಲ್ಲಿ ತಮ್ಮ ವಿಶ್ವವಿದ್ಯಾಲಯದ ಜಾಗದಲ್ಲಿ ಈ ಒಂದು ಶನಿವಾರ ಸಂತೆಯನ್ನ ತಾವು ವಿಶ್ವವಿದ್ಯಾಲಯದ ವತಿಯಿಂದ

0: ತಾವು ಏರ್ಪಾಡು ಮಾಡ್ತೀರಿ ಅದನ್ನು ಹೇಳಿ.
1: ತಮ್ಮೆಲ್ಲರೂ ಗೊತ್ತಿದೆ, ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಪ್ರಮುಖ ಆವರಣ ಜಿಕೆವಿಕೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ನಮ್ಮ ಏರ್ಪೋರ್ಟ್ ರೋಡ್ನಲ್ಲಿದೆ. ಜಕ್ಕೂರು ಏರೋಡ್ರಮ್ ಆಪೋಸಿಟ್ ಇದೆ. ನಮ್ಮ ಮುಖ್ಯ ದ್ವಾರದಿಂದ ಸುಮಾರು 1.5 kilometers ನೀವು ಬಂದಿದ್ದೆ ಅದರಲ್ಲಿ ಅಲ್ಲಿ ಗಣಪತಿ ದೇವಸ್ಥಾನ ಇದೆ. ದೇವಸ್ಥಾನದ ಪಕ್ಕ ಒಂದು ಗುಂಡು ತೋಪಿದೆ, ಮರಗಳಿದೆ. ಆ ಗುಂಡು ತೋಪಿನಲ್ಲಿ ಈ ರೈತ ಸಂತೆಯನ್ನು ಪ್ರತಿ ತಿಂಗಳು ಕೊನೆಯ ಶನಿವಾರ ನಾವು ಆಯೋಜನೆ ಮಾಡ್ತಾ ಬಂದಿದ್ದೇವೆ. ಅಲ್ಲಿ ಬರುವಂತಹವರು ನೇರವಾಗಿ ಕೃಷಿಕರು ಮತ್ತು ರೈತ ಉತ್ಪಾದಕ ಸಂಘಗಳಿಂದ ಬಂದಂತಹ ಉತ್ಪನ್ನಗಳು. ಹಾಗಾಗಿ ಇದು ರೈತರಿಗೆ ಮತ್ತು ಗ್ರಾಹಕರಿಗೆ ಇಬ್ಬರಿಗೂ ಅನುಕೂಲವಾಗುವಂತಹ ಒಂದು ಕಾರ್ಯಕ್ರಮ.
0: ಡಾಕ್ಟರ್ ಕೆ ಪಿ ರಘುಪ್ರಸಾದ್ ಅವರೇ, ನಾವು ಕೆಲವೊಂದು ಮುಂಚೂಣಿ ರೈತರ ಬಗ್ಗೆನೂ ಮಾಹಿತಿ ಕಲೆ ಹಾಕಿದ್ದೇವೆ. ಏನಂದ್ರೆ ಕೆಲವು ರೈತರು ಈಗಾಗಲೇ ಕೆಲವು ವರ್ಷಗಳಿಂದ ಹೀಗೆ ಮಾವಿನ ಹೂ ಬಿಡುತ್ತೆ, ಹೂ ಬಿಡುವ ಸಮಯದಲ್ಲಿ ಅವರು ಕೆಲವೊಬ್ಬ ಮುಂಚೂಣಿ ಗ್ರಾಹಕರನ್ನ ವಿದೇಶದಿಂದ ಕಂಡುಕೊಂಡಿರ್ತಾರೆ.
1: ಹೌದು,
0: ಅಂದ್ರೆ ಇಲ್ಲಿ ಹೂ ಬಿಡುವುದನ್ನೇ ಅವರಿಗೆ ತೋರಿಸ್ತಾರೆ. ಅವರು ಕೂಡ ಈಗ ಉದಾಹರಣೆಗೆ ಅಮೆರಿಕದಿಂದ ಕೆಲವೊಂದು ಗ್ರಾಹಕ ಬಂದು ಇಲ್ಲಿ ಬಂದು ಈ ರೈತನ ಈ ಬೆಳೆ ಬಂದಂತ ಏನು ಮಾವಿನ ಮರ ಅಲ್ಲಿ ಎಷ್ಟು ಹೂ ಬಂದಿದೆ, ಯಾವ ತರ ಬಂದಿದೆ, ಅದನ್ನು ಮೊದ್ಲೇ ನೋಡ್ಕೊಂಡು ಹೋಗ್ತಾನವ. ಏ ನನಗೆ ಬೇಕಪ್ಪ ನನಗೆ ಅಂತೇಳಿ ಆಗ್ಲೇ ಅವ ವ್ಯವಹಾರ ಮಾಡ್ಕೊಂಡು ಹೋಗಿರ್ತಾನೆ.
1: ಈಗ ಮ್ಯಾಂಗೋ ಟೂರಿಸಂ ಅಂತೇಳಿ ಅದು ಒಂದು ಹೊಸ ಪರಿಕಲ್ಪನೆ. ಅದನ್ನ ಮ್ಯಾಂಗೋ ಬೆಳೆಗಳ ಉತ್ಪಾದಕರ ಏನು ಒಂದು ಸಂಘ ಸಂಸ್ಥೆಯಿಂದ ಮಾಡ್ತಾ ಇರ್ತಕ್ಕಂತಹದ್ದು. ಅಂದ್ರೆ ನೀವ್ ಹೇಳದ ರೀತಿನಲ್ಲಿ ಈ ತೋಟಗಳಿಗೆ ಮೊದಲೇ ನಮ್ಮ ಗ್ರಾಹಕರನ್ನು ಹೋಗಿ ಆ ತೋಟವನ್ನು ಪರಿಚಯಿಸುವುದು.
0: ಗ್ರಾಹಕರೇ ಬಂದು ನನಗೆ ಬೇಕಪ್ಪ ಇದು ಅಂತ ಒಡಂಬಡಿಕೆ ಮಾಡ್ಕೊಂಡು ಹೋಗ್ತಾನೆ.
1: ಹೌದು,
0: ಆಮೇಲೆ ಹಂತ ಹಂತ ಈ ಒಂದು ಕಾಯಿ ಬಿಟ್ಟ ತಕ್ಷಣ ಈ ಒಂದು ಆಪೂಸ್ ಕಾಯಿ ಬಂದಿದೆಯಪ್ಪ ಇದು ಒಂದು ಮಿಳ್ಳೆ ಹಂತ ಮತ್ತೆ ಒಂದ್ ಸ್ವಲ್ಪ ದೊಡ್ಡ ಗಾತ್ರದ್ದು ಮತ್ತೆ ಸಂಪೂರ್ಣ ಗಾತ್ರದ್ದು ಇದೆಲ್ಲ ನೋಡ್ಕೊಳ್ತಾನೆ ಇರ್ತಾನವ.
1: ಹೌದೌದು,
0: ಏನು ಒಂದು ನಿರ್ದೇಶನ ಪ್ರಕಾರ ಇವನು ಹೋಗ್ತಾ ಇರ್ತಾನೆ.
1: ಹೌದೌದು, ಅವನ
0: ಕಟಾವು ಮಾಡ್ಕೊಳ್ಳೋಕೆ ಅವನೇ ಬರ್ತಾನೆ.
1: ಅವನು ಗ್ರಾಹಕರು
0: ಅವನು ನಿರ್ದೇಶನ ಮಾಡಿದ ಪ್ರಕಾರ ಇದು ಕಟಾವು ಮಾಡಿ ಮ್ಯಾಂಗೋನ ತಾ ತಗೊಂಡು ಹೋಗ್ತಾನೆ.
1: ಅಂದ್ರೆ ಗ್ರಾಹಕರ ಆದ್ಯತೆಗಳು ಗಳನ್ನು ಪರಿಗಣಿಸಿ ಉತ್ಪನ್ನಗಳನ್ನು ಕೆಲವು ಸಾರಿ
0: ಬೆಳಿಬೇಕಾಗುತ್ತೆ.
1: ಅವರ ನಿರೀಕ್ಷೆಗಳು ಬೇರೆ ಇರುತ್ತೆ, ಅವರ ಆದ್ಯತೆಗಳು ಬೇರೆ ಇರುತ್ತೆ. ಯಾಕಂತ ಹೇಳಿದ್ರೆ ನಮಗೆ ಕೊನೆಯದಾಗಿ ನಾವು ಮುಟ್ಟಬೇಕಾಗಿರೋದು ಗ್ರಾಹಕರು. ಹಾಗಾಗಿ ಗ್ರಾಹಕರನ್ನು ಸಹ ನಾವು ಅವರ ಏನು ಆದ್ಯತೆಗಳಾಗಿರ್ಬೋದು ಅಥವಾ ನಿರೀಕ್ಷೆಗಳನ್ನು ಪರಿಗಣಿಸಿ ಅದಕ್ಕೆ ಸೂಕ್ತವಾದ ರೀತಿಯಲ್ಲಿ ನಾವು ಕೃಷಿ ಚಟುವಟಿಕೆಗಳನ್ನು ಕೈಗೊಂಡಿದ್ದೆ ಆದರೆ ನಮ್ಮ ಮಾರುಕಟ್ಟೆ ಜಾಲವನ್ನು ಹೆಚ್ಚು ವಿಸ್ತಾರ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ.
0: ಇದು ಒಂದು ನಿರ್ದೇಶನ ಏನಂದ್ರೆ ಅವನು ಆರ್ಗ್ಯಾನಿಕ್ ಆಗಿ ಬೆಳೀರಿ,
1: ಹೌದು,
0: ಯಾವ್ದೇ ಒಂದು ಪೆಸ್ಟಿಸೈಡ್ ಬಳಸಬೇಡ್ರಿ, ಮತ್ತೆ ಇಂಥ ಗಾತ್ರದಲ್ಲೇ ಇರಬೇಕು,
1: ಹೌದು,
0: ಇಷ್ಟು ದಿನದಷ್ಟೇ ಇರಬೇಕು, ಎಲ್ಲಾ ಹಣ್ಣುಗಳು ಒಂದೇ ಗಾತ್ರದಲ್ಲಿ ಇರಬೇಕು ಕಾಯಿಗಳು, ಈ ತರ ಅವನು ಬಂದು ಹೇಳ್ಕೊಟ್ಟಾಗ ಅವನು ಅದೇ ತರ ಮಾಡಿ ಕಳಿಸ್ತಾನ. ಹಾಗಾಗಿ ಅವನಿಗೆ ಲಾಭನೂ ಕೂಡ ಸಿಗುತ್ತೆ, ಮತ್ತೆ ಅಲ್ಲಿನವರಿಗೂ ಕೂಡ ನೋಡ್ಪಾ ಇದು ಚೆನ್ನಾಗಿದೆ, ಇದು ಸಿಹಿ ಆಗಿದೆ, ಖರೀದಿ ಮಾಡೋರಿಗೂ ಕೂಡ ಏ ನಮ್ ಈ ವರ್ಷ ತಿಂದೇವಲ್ಲ ಮುಂದಿನ ವರ್ಷನೂ ನಮ್ ಬೆಳೆದುಕೊಳ್ಳಪ್ಪ ನಮ್ಗೆ ಇಷ್ಟೇ ಅಥವಾ ಇನ್ನೂ ಜಾಸ್ತಿನೇ ಆಗುತ್ತೆ. ಇನ್ ಕೆಲವು ರೈತರಿಗೆ ಮುಂಚೂಣಿಯಲ್ಲಿರುವಂತ ರೈತರು ಆಗ್ಲೇ ಸಾಕಷ್ಟು ಉತ್ಪಾದನೆ ಮಾಡಿಕೊಂಡು ಲಾಭ ಮಾಡ್ಕೋತಾ
1: ಇದ್ದಾರೆ.
0: ಅನೇಕ ಬೆಳೆಗಳಿಗೆ ವಿಸ್ತರಣೆ,
1: ಅನೇಕ ಬೆಳೆಗಳು ಅಂದ ತಕ್ಷಣ ಈಗ ನೋಡಿ, ಈಗ ಸಿರಿಧಾನ್ಯಗಳಿದೆ. ಈಗ ಸಿರಿಧಾನ್ಯಗಳು ನಿಮಗೆ ಗೊತ್ತಿರಬಹುದು, ಮೊದಲು ಕೇವಲ ನಮ್ಮ ದೇಶದಲ್ಲಿ, ಆಫ್ರಿಕಾ ದೇಶದಲ್ಲಿ, ನೈಜೀರಿಯಾ, ನೈಜರ್ ಈ ದೇಶಗಳಲ್ಲಿ ಬಹಳ ಬಳಕೆ ಆಗ್ತಾ ಇದ್ದು ಬೆಳೀತಾ ಇದ್ರು. ಚೈನಾದಲ್ಲೂ ಸುಮಾರು 5% ಸಿರಿಧಾನ್ಯಗಳು ಬೆಳೀತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನೀವು ಕೆನಡಾ ಮತ್ತು ಅಮೆರಿಕ, ಯುರೋಪ್ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿರಿಧಾನ್ಯಗಳ ಉತ್ಪನ್ನಗಳು ಸಿಗ್ತಾ ಇದೆ.
0: ನಮ್ಮ ಉತ್ಪನ್ನಗಳು ಅಲ್ಲಿ
1: ಸಿಗ್ತಾ ಇದೆ. ಅಂದ್ರೆ ಅವುಗಳನ್ನು ನಮ್ಮ ರೈತರು ಬೆಳೆದು ಈ ರೀತಿ ಉತ್ಪಾದಕ ಸಂಘಗಳ ಮೂಲಕ ಆ ದೇಶಗಳಿಗೆ ಕಳಿಸಿ ಅಲ್ಲಿ ಬಳಕೆ ವಿಧಾನ ಬೇರೆ ಆಗುತ್ತೆ. ಈಗ ನಾವು ಮುದ್ದೆ ಊಟ ಮಾಡಬಹುದು, ಅವರು ಅದನ್ನ ಬೇರೆ ರೀತಿಯ ಒಂದು
0: ಬೇರೆ ಪ್ರಮಾಣದಲ್ಲಿ
1: ಬೇರೆ ಒಂದು ರೂಪದಲ್ಲಿ
0: ಉಪಯೋಗ ಮಾಡಬಹುದು.
1: ಪಾಸ್ತಾ ಮಾಡಿ ಅವರು ತಿನ್ಬಹುದು, ಫ್ಲೇಕ್ಸ್ ಮಾಡಿ ತಿನ್ಬಹುದು. ಈ ರೀತಿಯ ಬೆಳಕೆ ಬೇರೆ ಆಗ್ಬಹುದು, ಆದ್ರೆ ಉತ್ಪನ್ನ ನಮ್ಮದೇ. ಹಾಗಾಗಿ ಆ ಗ್ರಾಹಕರ ಏನು ಅವರ ಟೇಸ್ಟ್ ಯಾವ ರೀತಿ ಅನ್ನೋದು ಸಹ ನಾವು ಪರಿಗಣಿಸಿ ನಾವು ಉತ್ಪನ್ನಗಳು ಬೆಳೆದಿದ್ದೆ ಆದಲ್ಲಿ ನಮಗೆ ಹೆಚ್ಚಿನ ಮಾರುಕಟ್ಟೆ ಇಲ್ಲಿ ಸಿಗ್ಲಿಕ್ಕೆ ಅವಕಾಶ ಇದೆ ಅಂತ.
0: ಹಾಗಾಗಿ ಇವತ್ತು ರೈತ ಉತ್ಪಾದಕ ಸಂಸ್ಥೆಗಳು ಬೆಳಿಬೇಕು.
1: ಹೌದು,
0: ರೈತ ಉತ್ಪಾದಕ ಸಂಸ್ಥೆಗಳು ಬೆಳೆದಂಗೆ ರೈತರು ಸಂಘಟಿತರಾಗ್ತಾರೆ, ಇನ್ನು ಬೆಳೆ ಜಾಸ್ತಿ ಮಾಡ್ಕೊಂತಾನೆ ಹೋಗ್ಲಿಕ್ಕೆ ಕೂಡ ಅವಕಾಶ
1: ಇದೆ ಅಂತೇಳಿ ಈ ರೈತ ಉತ್ಪಾದಕರ ಸಂಘಗಳ ಮೂಲಕ ಕೃಷಿಕರು ಇನ್ನೂ ಹೆಚ್ಚು ಸಂಘಟಿತರಾಗಬೇಕು. ಹೆಚ್ಚು ಹೆಚ್ಚು ಬೇಡಿಕೆ ಇರುವ ಬೆಳೆಗಳನ್ನು ಆದಷ್ಟು 1-2 ಬೆಳೆಗಳನ್ನು ಹೆಚ್ಚು ಪ್ರದೇಶದಲ್ಲಿ ಬೆಳೆದಾಗ ಅವರಿಗೆ ವಾಲ್ಯೂಮ್ ಏನು ನಾವು ಹೆಚ್ಚು ಗಾತ್ರದಲ್ಲಿ ನಮಗೆ ಉತ್ಪನ್ನ ಸಿಗುತ್ತೆ. ಹೆಚ್ಚು ವಾಲ್ಯೂಮ್ ಇದ್ದಾಗ ನಿಮಗೆ ಅದನ್ನು ಬೇರೆ ದೇಶಕ್ಕೆ ಕಳಿಸ್ಲಿಕ್ಕೆ ಅಥವಾ ಒಂದು ನೆಗೋಷಿಯೇಟ್ ಮಾಡಲಿಕ್ಕೆ ಮಾರುಕಟ್ಟೆ ದರ ನಿಗದಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆವಾಗ ನಿಮ್ಮ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಸಿಗುತ್ತೆ.

0: ಹಾಗಾಗಿ ನಿಮ್ಮ ಸಹಜವಾಗಿ ಕೃಷಿ ಲಾಭದಾಯಕ ಆಗುತ್ತೆ. ಇದು ಒಟ್ಟಾರೆ ಪರಿಕಲ್ಪನೆ.
1: ಆಮೇಲೆ ಡಾಕ್ಟರ್ ರಘುಪ್ರಸಾದ್ ಅವರೇ, ಈಗ ರೈತ ಉತ್ಪಾದಕ ಸಂಸ್ಥೆಗಳ ತಕ್ಷಣ ನಿಮ್ದು ಈ ಬೆಳೆ ಎಷ್ಟಿರ್ತದೆ, ಯಾವ್ಯಾವ ಬೆಳೆ ಇರುತ್ತೆ, ನೆಲದ ಮೇಲೆ ಬೆಳೆಗಳಿರ್ತವೆ, ನೆಲದ ಕೆಳಗೆ ಬೆಳೆ ಇರ್ತವೆ, ಮರದಲ್ಲಿ ಬೆಳೆಯುವಿರ್ತವೆ, ಎಷ್ಟು ಬೆಳೆ ಲೆಕ್ಕ ಹೇಳಕ್ಕಾಗ. ನಾ ಹೇಳಿದ ಅರ್ಥ ಆಯ್ತಲ್ಲ, ಗೆಡ್ಡೆ ರೂಪದಲ್ಲಿ ಇರ್ತವೆ, ಕಾಳಿನ ರೂಪದಲ್ಲಿ ಇರ್ತವೆ, ಹಣ್ಣಿನ ರೂಪದಲ್ಲಿ ಇರ್ತವೆ, ಇನ್ನು ದವಸ ಧಾನ್ಯಗಳು, ಮತ್ತೆ ಅದಲ್ಲದೆ ನೀವು ಔಷಧೀಯ ಸಸ್ಯಗಳು ಇರ್ತವೆ. ಎಲ್ಲದು ನೀವು ರೈತ ಉತ್ಪಾದಕ ಸಂಸ್ಥೆಗಳ ಒಂದು ಮೂಲಕ ಕೆಪೆಕ್ ಮೂಲಕ ಹೋದ್ರೆ ನಿಮ್ಗೆ ಸಾವಿರಾರು ಲಕ್ಷಾಂತರ ದಾರಿಗಳಿವೆ.
0: ಹೌದು,
1: ಅದನ್ನ ನೀವು ಕಾಣ್ಕೋಬೇಕು.
0: ಹೌದು, ಖಂಡಿತ
1: ಮಾಡ್ಕೊಂಡು ಹೋದ್ರೆ ನಿಮ್ಗೆ ನಿಜವಾಗೂ ಒಂದು ಕೈ ಹಿಡಿಯ ಸಾಧ್ಯತೆ ನೂರಕ್ಕೆ ನೂರರಷ್ಟಿದೆ.
0: ಹೌದು, ಖಂಡಿತ ಸಾಧ್ಯ. ಈಗ ನೋಡಿ, ಮೊದಲೆಲ್ಲ ರೈತರು, ನಾನು ಒಬ್ಬನೇ ರೈತ, ನಾನೇನ್ ಮಾಡ್ಲಿ, ನನ್ನ ಹತ್ರ ಸ್ವಲ್ಪ ಜಮೀನಿದೆ, ನನ್ನ ಆರ್ಥಿಕ ತೊಂದರೆ ಇದೆ ಅಂತೇಳಿ ರೈತರು ಸಾಮಾನ್ಯವಾಗಿ ಇದು ದೂರು. ಈಗ ನೀವೆಲ್ಲ ಸಂಘಟಿತರಾಗಿದ್ದೀರಿ, 400 ಜನ 500 ಜನ 1000 ಜನ ಸೇರಿದಿರಿ, ನಿಮ್ಮ ಉತ್ಪನ್ನಗಳು ಜಾಸ್ತಿ ಇದೆ, ನಿಮಗೆ ಇನ್ನೊಬ್ಬರ ಜೊತೆ ಹೋಗಿ ನಾವು ಸ್ಪರ್ಧೆ ಮಾಡುವಂಥ ಒಂದು ಶಕ್ತಿ ಈ ಸಂಸ್ಥೆಗಳು ನೀಡಿದೆ. ಅದನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಬಳಕೆ ಮಾಡಿಕೊಂಡು ಆದಷ್ಟು ನಾವು ಮಧ್ಯವರ್ತಿಗಳನ್ನು ತಪ್ಪಿಸಿ ನಾವೇ ನೇರವಾಗಿ ಮಾರುಕಟ್ಟೆಗಳನ್ನು ಹುಡುಕಿಕೊಂಡಿದ್ದೆ ಆದರೆ ನಿಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆ ಬರುತ್ತೆ.
1: ತುಂಬಾ ಸಂತೋಷ ಡಾಕ್ಟರ್ ಕೆಪಿ ರಘುಪ್ರಸಾದ್ ಅವರೇ. ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾಗಿ ನಮ್ಮ ರೈತರಿಗೆ ಪ್ರಸ್ತುತ ರೈತ ಉತ್ಪಾದಕ ಸಂಸ್ಥೆಗಳಲ್ಲಿ ರೈತರ ಒಂದು ಮಾರುಕಟ್ಟೆ, ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಯಾವ ತರ ಇರಬೇಕು, ಯಾವ ತರ ಒಂದು ವಸ್ತುಗಳನ್ನ ತಾವು ವ್ಯವಸ್ಥಿತವಾಗಿ ಇಟ್ಟರೆ ಮಾರುಕಟ್ಟೆ ಆಗುತ್ತೆ, ಈ ಎಲ್ಲ ಕುರಿತು ಸಂಪೂರ್ಣವಾಗಿ ಮಾಹಿತಿ ಒದಗಿಸಿದ್ದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವರು ಇರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿ ಡಾಕ್ಟರ್ ರಘುಪ್ರಸಾದ್ ಅವರಿಂದ ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸ್ಕೊಡಿ.
0: 9444820172.
1: ಇನ್ನೊಮ್ಮೆ
0: 9444820172.
1: ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ರೈತ ಉತ್ಪಾದಕರ ಸಂಘಗಳ ಮೂಲಕ ನಮ್ಮ ಕೃಷಿಕರು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡುವ ಹಂತದಲ್ಲಿ ಕೆಲವು ನಿರ್ದಿಷ್ಟವಾದ ಮಾನದಂಡಗಳನ್ನು ಅವರು ಪಾಲಿಸಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಈ FSSAI ಅಂತ ಹೇಳಿದ್ರೆ ಕೃಷಿ ಉತ್ಪನ್ನಗಳು ಅಥವಾ ಸಂಸ್ಕರಿಸಿದ ಆಹಾರ ಪದಾರ್ಥಗಳಾಗಿರ್ಬೋದು, ಅವುಗಳನ್ನು ಇ ಕಾಮರ್ಸ್ ವೇದಿಕೆಯಲ್ಲಿ ಅವರು ಮಾರಾಟ ಮಾಡಲೇಬೇಕು ಅನ್ನೋದಾದ್ರೆ ಈ FSSAI ಅಂದ್ರೆ ಹೇಳಿದ್ರೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ, ಈ ಒಂದು ಪರವಾನಿಗೆ ಕಡ್ಡಾಯವಾಗಿರುತ್ತೆ. ಹಾಗಾಗಿ ತಾವು ಮೊದಲು ತಮ್ಮ ಸಂಘದ ವತಿಯಿಂದ ಈ ಒಂದು ಲೈಸೆನ್ಸ್ ನ ತಾವು ಪಡ್ಕೊಂಡು ಆ ನಂತರ ಮಾರುಕಟ್ಟೆಗೆ ಪ್ರವೇಶ ಮಾಡಬೇಕಾಗುತ್ತೆ. ನಾನು ಮೊದಲು ಹೇಳ್ತಾ ಇದ್ದೆ, ಕೆಲವು ಬಾರಿ ನಮ್ಮ ರೈತ ಉತ್ಪಾದಕ ಸಂಘಗಳು ಬಹುತೇಕ ಇನ್ಪುಟ್ ಮಾರ್ಕೆಟ್ ಅಂತ ಹೇಳಿದ್ರೆ ಪರಿಕರಗಳನ್ನು ತಂದು ಅವರ ಮಳಿಗೆಗಳಲ್ಲಿ ಮಾರಾಟ ಮಾಡಲಿಕ್ಕೆ ಮಾತ್ರ ತಮ್ಮ ಚಟುವಟಿಕೆಗಳನ್ನು ಕೇಂದ್ರೀಕರಿಸಿ ಈಗಾಗಲೇ ಕೆಲಸ ಮಾಡ್ತಾ ಇದೆ. ಆದರೆ ಒಂದು ರೈತ ಉತ್ಪಾದಕರ ಸಂಘ ಯಶಸ್ವಿ ಆಗಬೇಕು ಅನ್ನೋದಾದರೆ ಈ ಒಂದು ಔಟ್ಪುಟ್ ಮಾರ್ಕೆಟ್ ಬಹಳ ಮುಖ್ಯ. ಔಟ್ಪುಟ್ ಮಾರುಕಟ್ಟೆಯಲ್ಲಿ ತಾವು ಬೆಳೆದ ಉತ್ಪನ್ನಗಳನ್ನು ತಾವು ಸಂಸ್ಕರಿಸಿ ಮೌಲ್ಯವರ್ಧಿಸಿ ಸಾಧ್ಯವಾದರೆ ವಿಂಗಡಿಸಿ ಅದನ್ನು ಬ್ರ್ಯಾಂಡಿಂಗ್ ಮಾಡಿ ಆ ನಂತರ ನಾನು ಹೇಳಿದ ರೀತಿಯಲ್ಲಿ ಈ FSSAI ಸರ್ಟಿಫಿಕೇಟ್ ಅನ್ನು ಲೈಸೆನ್ಸ್ ಅನ್ನು ಪಡ್ಕೊಂಡು ತಾವು ಮಾರುಕಟ್ಟೆಗೆ ಪ್ರವೇಶ ಮಾಡಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಸಹ ಮಾರಾಟ ಮಾಡಲಿಕ್ಕೆ ಅವಕಾಶಗಳಿದೆ. ಇದನ್ನು ತಾವು ದಯವಿಟ್ಟು ಎಲ್ಲರೂ ಅನುಸರಿಸಬೇಕಾಗುತ್ತೆ. ಈ ಒಂದು ಲೈಸೆನ್ಸ್ ಪಡೆಯುವಾಗ ಸಹ ಕೆಲವು ನೋಂದಣಿ ಶುಲ್ಕ ಇರುತ್ತೆ, ಬಹಳ ಕಡಿಮೆ ಇರುತ್ತೆ, ಆ ನೋಂದಣಿ ಮಾಡಬೇಕಾಗುತ್ತೆ. ಆ ನಂತರ ಈ ಲೈಸೆನ್ಸ್ ಅನ್ನ ತಮ್ಮ ಸಂಸ್ಥೆಯಲ್ಲಿ ತಾವು ಎಲ್ಲರಿಗೂ ಕಾಣುವಂತೆ ಅದನ್ನು ಫಲಕದ ಮೂಲಕ ತಾವಲ್ಲಿ ಎಲ್ಲಾದರೂ ಒಂದು ಕಡೆ ಅದನ್ನು ನಾವು ಏನೋ ಪ್ರದರ್ಶನ ಮಾಡಬೇಕಾಗುತ್ತೆ. ಆನಂತರ ಅದರ ಅಡಿನಲ್ಲಿ ತಾವು ತಮ್ಮ ವ್ಯಾಪಾರ ವ್ಯವಹಾರಗಳನ್ನು ಆರಂಭಿಸಬಹುದು. ಇದು ಬಹಳಷ್ಟು ಜನ ನಮ್ಮ ರೈತ ಉತ್ಪಾದಕ ಸಂಘದ ಸದಸ್ಯರಿಗೆ ಈ ಮಾಹಿತಿ ಗೊತ್ತಿರೋದಿಲ್ಲ. ಹಾಗಾಗಿ
1: ಮುಂದಿನ ಕೂಡ ಅಧಿಕಾರಿಗಳು ಕೂಡ ಇದಕ್ಕೆ ಪೂರಕವಾದ ಸಹಾಯ ಮಾಡ್ತಾರೆ.
0: ಕೃಷಿ ಇಲಾಖೆ ಅಧಿಕಾರಿಗಳು ಸಹಾಯ ಮಾಡ್ತಾರೆ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳ ವಿಜ್ಞಾನಿಗಳು ನೆರವು ನೀಡ್ತಾ ಇವೆ. ಜೊತೆಗೆ ಕಪೆಕ್ ಸಂಸ್ಥೆ, ಈಗಾಗಲೇ ಅದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ, ಆ ಸಂಸ್ಥೆ ಸಹ ಇಲ್ಲಿ ನಮ್ಮ ರೈತರಿಗೆ ಈ ರೀತಿಯ ಸರ್ಟಿಫಿಕೇಟ್ ಲೈಸೆನ್ಸ್ ಪಡೆಯಲಿಕ್ಕೆ ನೆರವು ನೀಡ್ತಾ ಬಂದಿದೆ.
2: ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್.

0: ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇದುವರೆಗೂ ರೈತ ಉತ್ಪಾದಕ ಸಂಘಗಳ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ವಿಸ್ತರಣಾ ವಿಭಾಗದ ಮುಖ್ಯಸ್ಥರಾಗಿರುವ ಡಾ ಕೆಪಿ ರಘುಪ್ರಸಾದ್ ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಚಗೌಡ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ. ತುರುವೇಕೆರೆ ತಾಲೂಕು ಕೊಳಲದ ತೋಪಿಕೋಡ ಮತ್ತು ಸಂಗಡಿಗರಿಂದ
1: ಜೈ ಗುರು ಮಂಗಳ ನಮಸ್ಕಾರ.
2: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಜನಪದ ಸಂಗೀತ ಕಾರ್ಯಕ್ರಮ
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
5: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸೀತಾಜಿ ಭಟ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು.

ಇದುವರೆಗೆ ಸೀತಾಜಿ ಭಟ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ ಸಮಯ

24 ನಿಮಿಷವಾಗಲಿದೆ. ವಾಣಿಜ್ಯ ಪ್ರಕಟಣೆಯ ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು. ಸಂಸತ್ನಿಂದ ಜನನ ಮತ್ತು ಮರಣ ನೋಂದಣಿ ತಿದ್ದುಪಡಿ ಮಸೂದೆ 2026 ಅಂಗೀಕಾರ. 2026 ವಿನಿಯೋಗ ಮಸೂದೆ ಅಂಗೀಕರಿಸಿದ ಲೋಕಸಭೆ. 2019 ಮತ್ತು 2026 ನಡುವೆ ಪರಾರಿಯಾದ 274 ಅಪರಾಧಿಗಳನ್ನು 36 ದೇಶಗಳಿಂದ ಭಾರತಕ್ಕೆ ವಾಪಸ್ ಕರೆತರಲಾಗಿದೆ, ಕೇಂದ್ರ ಗೃಹ ಸಚಿವಾಲಯ. ಹಾಗೂ ಕೊರಿಯಾ ಮಾಸ್ಟರ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ ವಿಭಾಗದ 2ನೇ ಸುತ್ತಿಗೆ ಭಾರತದ ಕೃಷ್ಣ ಪ್ರಸಾದ್ ಪೃಥ್ವಿ ಕೃಷ್ಣಮೂರ್ತಿ ಮುನ್ನಡೆ. ವಾರ್ತೆಗಳ ವಿವರ. ಜನನ ಮತ್ತು ಮರಣ ನೋಂದಣಿ ತಿದ್ದುಪಡಿ ಮಸೂದೆ 2026 ಸಂಸತ್ ಅಂಗೀಕರಿಸಿದೆ. ರಾಜ್ಯಸಭೆ ಇಂದು ಈ ಮಸೂದೆಗೆ ಅನುಮೋದನೆ ನೀಡಿದೆ. ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿದೆ. ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಅವರು ಮಸೂದೆಯನ್ನು ಮಂಡಿಸಿದರು. ಇದು ಜನನ ಮತ್ತು ಮರಣ ನೋಂದಣಿ ಕಾಯ್ದೆ 1969 ತಿದ್ದುಪಡಿ ಮಾಡುವ ಗುರಿ ಹೊಂದಿದೆ. ವಿಳಂಬವಾದ ನೋಂದಣಿಗೆ ನಿಬಂಧನೆಗಳನ್ನು ಹೆಚ್ಚು ಕಠಿಣಗೊಳಿಸಲು ಹಾಗೂ ಜನನ ಮತ್ತು ಮರಣದ ಘಟನೆಗಳ ಸಕಾಲಿಕ ವರದಿಯನ್ನು ಉತ್ತೇಜಿಸಲು ಹೊಸ ಮಸೂದೆಯನ್ನು ತರಲಾಗಿದೆ. ಜನನ ಮತ್ತು ಮರಣದ ಮಾಹಿತಿಯನ್ನು 1 ವರ್ಷಕ್ಕಿಂತ ಹೆಚ್ಚು ಮತ್ತು 2 ವರ್ಷದೊಳಗೆ ರಿಜಿಸ್ಟ್ರಾರ್ಗೆ ವರದಿ ಮಾಡಿದರೆ ಜನನ ಅಥವಾ ಮರಣದ ದೃಢೀಕರಣದ ಪರಿಶೀಲನೆಯ ನಂತರ ಜಿಲ್ಲಾ ಮ್ಯಾಜಿಸ್ಟ್ರೇಟ್, ಉಪವಿಭಾಗೀಯ ಮ್ಯಾಜಿಸ್ಟ್ರೇಟ್ ಅಥವಾ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಅನುಮೋದನೆಯೊಂದಿಗೆ ಮಾತ್ರ ನೋಂದಾಯಿಸಬಹುದು. ಲೋಕಸಭೆಯು 2026 ವಿನಿಯೋಗ ಮಸೂದೆಯನ್ನು ಅಂಗೀಕರಿಸಿದೆ. ಈ ಮಸೂದೆಯನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದರು. 2023 March 31 ಕೊನೆಗೊಂಡ ಹಣಕಾಸು ವರ್ಷದಲ್ಲಿ ಕೆಲವು ಸೇವೆಗಳಿಗೆ ಖರ್ಚು ಮಾಡಿದ ಮೊತ್ತವನ್ನು ಪೂರೈಸಲು ಭಾರತದ ಏಕೀಕೃತ ನಿಧಿಯಿಂದ ಹಣವನ್ನು ವಿನಿಯೋಗಿಸಲು ಇದು ಅಧಿಕಾರ ನೀಡುತ್ತದೆ. ಇದಕ್ಕೂ ಮುನ್ನ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ತೆರಿಗೆ ಮತ್ತು ಇತರ ಕಾನೂನುಗಳ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ಈ ಮಸೂದೆಯು ಪಾವತಿ ಮತ್ತು ಇತ್ಯರ್ಥ ವ್ಯವಸ್ಥೆಗಳ ಕಾಯ್ದೆ 2007, ಆದಾಯ ತೆರಿಗೆ ಕಾಯ್ದೆ 2025 ಮತ್ತು ಹಣಕಾಸು ಕಾಯ್ದೆ 2026 ತಿದ್ದುಪಡಿ ತರಲಿದೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಮತ್ತು ಸರ್ಕಾರಿ ಭರವಸೆ ಸಮಿತಿಯ ವರದಿಗಳನ್ನು ಸಹ ಸದನದಲ್ಲಿ ಮಂಡಿಸಲಾಯಿತು. 2019 ಮತ್ತು 2026 ನಡುವೆ ಪರಾರಿಯಾದ 274 ಅಪರಾಧಿಗಳನ್ನು 36 ದೇಶಗಳಿಂದ ಭಾರತ ವಾಪಸ್ ಕರೆತಂದಿದೆ. ಪರಾರಿಯಾದವರ ವಿರುದ್ದ ಕ್ರಮ ಬಲಪಡಿಸಲು 2018 ಸರ್ಕಾರ

0: ಪರಾರಿಯಾದ ಆರ್ಥಿಕ ಅಪರಾಧಿಗಳ ಕಾಯ್ದೆಯನ್ನು ಜಾರಿಗೆ ತಂದಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. 2014ರ ಮೊದಲು ಭಾರತ ಕೇವಲ 37 ದೇಶಗಳೊಂದಿಗೆ ಹಸ್ತಾಂತರ ಒಪ್ಪಂದ ಮಾಡಿಕೊಂಡಿತು. ಆರ್ಥಿಕ ಅಪರಾಧ ಎಸಗಿ ಪರಾರಿಯಾದವರ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವ ಮೀಸಲಾದ ಯಾವುದೇ ಕಾನೂನು ಇರಲಿಲ್ಲ. ಇದೇ ವೇಳೆ ಕಳೆದ 3 ವರ್ಷಗಳಲ್ಲಿ ಇಂಟರ್ಪೋಲ್ ರೆಡ್ ಕಾರ್ನರ್ ನೋಟಿಸ್ಗಳ ಜಾರಿಯಲ್ಲಿ ಗಮನಾರ್ಹ ಹೆಚ್ಚಳ ಕಂಡುಬಂದಿದೆ. 401 ದೇಶಭ್ರಷ್ಟ ಅಪರಾಧಿಗಳ ವಿರುದ್ದ ನೋಟಿಸ್ ಜಾರಿ ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಸರ್ಕಾರ ಭಾರತ್ ಪೋಲ್ ಅನ್ನು ಪ್ರಾರಂಭಿಸಿತು. ಇದು 1400 ಏಜೆನ್ಸಿಗಳನ್ನು ಇಂಟರ್ಪೋಲ್ನೊಂದಿಗೆ ಸಂಪರ್ಕಿಸುತ್ತದೆ. ಮಾಹಿತಿ ಹಂಚಿಕೆಗೆ ಬೇಕಾದ ಸಮಯವನ್ನು ಕಡಿಮೆ ಮಾಡುತ್ತದೆ. ತಮ್ಮ ಹೆಸರು ಮತ್ತು ಗುರುತು ಬದಲಾಯಿಸಿ ವಿದೇಶಗಳಲ್ಲಿ ಅಡಗಿರುವ ಪರಾರಿಯಾದ ಅಪರಾಧಿಗಳನ್ನು ಪತ್ತೆ ಹಚ್ಚಲು ಆಪರೇಷನ್ ತ್ರಿಶೂಲ್ ಮೂಲಕ ಸರ್ಕಾರ ಉಪಗ್ರಹ ತಂತ್ರಜ್ಞಾನ ಮತ್ತು ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ಮಾಹಿತಿ ನೀಡಿದೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯೊಂದಿಗೆ 19 ಲಕ್ಷಕ್ಕೂ ಹೆಚ್ಚು ಮನೆಗಳ ವಿದ್ಯುತ್ ಬಿಲ್ ಶೂನ್ಯಕ್ಕೆ ಇಳಿದಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಈ ಯೋಜನೆ ಆರಂಭವಾದ 2ನೇ ವರ್ಷದಲ್ಲಿ 50.06 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಸೌರ ಬೆಳಕು ಕಂಡಿವೆ. ಈ ಯೋಜನೆಯು ನಾಗರಿಕರನ್ನು ಸಬಲೀಕರಣಗೊಳಿಸುತ್ತಿದೆ. ಸ್ವಚ್ಛ ಮತ್ತು ಇಂಧನ ಸುರಕ್ಷಿತ ಭವಿಷ್ಯದತ್ತ ಭಾರತದ ಪರಿವರ್ತನೆಯನ್ನು ವೇಗಗೊಳಿಸುತ್ತಿದೆ. 25,000ಕ್ಕೂ ಹೆಚ್ಚು ಕೇಂದ್ರ ಸರ್ಕಾರಿ ಕಟ್ಟಡಗಳು ಮತ್ತು 81,000ಕ್ಕೂ ಹೆಚ್ಚು ರಾಜ್ಯ ಸರ್ಕಾರಿ ಕಟ್ಟಡಗಳು ಈಗ ಮೇಲ್ಛಾವಣಿಯ ಸೌರಶಕ್ತಿಯಿಂದ ವಿದ್ಯುತ್ ಪಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಇಂದು ಸಂಸತ್ ಭವನದಲ್ಲಿ ಉಜ್ಬೇಕಿಸ್ತಾನ್ ವಿದೇಶಾಂಗ ಸಚಿವ ಬಕ್ತಿಯೋರ್ ಸೈದೋವ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭೇಟಿಯ ಸಮಯದಲ್ಲಿ ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವಿನ ದೀರ್ಘಕಾಲದ ಸ್ನೇಹವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಉಭಯ ನಾಯಕರು ಉತ್ಪಾದಕ ಚರ್ಚೆ ನಡೆಸಿದರು. ಸಂಸದೀಯ ಸಹಕಾರ, ವ್ಯಾಪಾರ, ಹೂಡಿಕೆ, ಸಂಪರ್ಕ, ಶಿಕ್ಷಣ, ಸಂಸ್ಕೃತಿ ಸೇರಿದಂತೆ ವಿವಿಧ ಕ್ಷೇತ್ರಗಳ ಉಭಯ ದೇಶಗಳ ನಡುವೆ ಸಹಕಾರ ಮತ್ತಷ್ಟು ಬಲಪಡಿಸುವ ಕುರಿತು ಗಮನ ಹರಿಸಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾಗತಿಕ ಇಂಧನ ಬಿಕ್ಕಟ್ಟಿನ ನಡುವೆಯೂ ಭಾರತದಲ್ಲಿ ಯಾವುದೇ ಇಂಧನ ಕೊರತೆ ಅಥವಾ ಪೂರೈಕೆಯಲ್ಲಿ ಅಡಚಣೆಗಳು ಕಂಡುಬಂದಿಲ್ಲ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಸಚಿವಾಲಯದ ಸಮಾಲೋಚನಾ ಸಮಿತಿಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈ ಅವಧಿಯಲ್ಲಿ ಭಾರತ ಸಾಕಷ್ಟು ಇಂಧನ ದಾಸ್ತಾನುಗಳನ್ನು ಹೊಂದಿದೆ ಹಾಗೂ ಗೃಹ ಬಳಕೆಯ ಎಲ್ಪಿಜಿ ಮತ್ತು ಎಲ್ಎನ್ಜಿ ಶೇಕಡಾ 100ರಷ್ಟು ಲಭ್ಯತೆಯನ್ನು ಖಚಿತಪಡಿಸಿದೆ ಎಂದು ತಿಳಿಸಿದರು. ಪರೀಕ್ಷಾ ಮೂಲಸೌಕರ್ಯವನ್ನು ಹೆಚ್ಚಿಸಲು ಸರ್ಕಾರ ಕೃತಕ ಬುದ್ದಿಮತ್ತೆ ಮತ್ತು ರೋಬೋಟಿಕ್ಸ್ ತಂತ್ರಜ್ಞಾನವನ್ನು ಬಳಸಲು ಪ್ರಾರಂಭಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ FICCI ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, ಇದು ನಿಖರತೆ ಮತ್ತು ಪತ್ತೆ ಹಚ್ಚುವಿಕೆಯನ್ನು ಹೆಚ್ಚಿಸುತ್ತದೆ, ಅಲ್ಲದೆ ಪರೀಕ್ಷಾ ವೆಚ್ಚವನ್ನು ತಗ್ಗಿಸುತ್ತದೆ ಎಂದು ಹೇಳಿದ್ದಾರೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯ ಇ ಜಾಗೃತಿ ಪೋರ್ಟಲ್ ಕಳೆದ ವರ್ಷದವರೆಗೆ 4 ಲಕ್ಷಕ್ಕೂ ಹೆಚ್ಚು ನೋಂದಣಿಗಳನ್ನು ಕಂಡಿದೆ. ಇದರಲ್ಲಿ 60ಕ್ಕೂ ಹೆಚ್ಚು ದೇಶಗಳಿಂದ 4,000ಕ್ಕೂ ಹೆಚ್ಚು ಎನ್ಆರ್ಐಗಳು ಸೇರಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕ ಮತ್ತು ಹಲವು ಶಿಕ್ಷಣ ಸಂಸ್ಥೆಗಳ ಸ್ಥಾಪಕರಾದ ಡಾ ಡಿವೈ ಪಾಟೀಲ್ ಇಂದು ಮಹಾರಾಷ್ಟದ ಕೊಲ್ಲಾಪುರದಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 90 ವರ್ಷ ವಯಸ್ಸಾಗಿತ್ತು. ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಮಹಾರಾಷ್ಟದಲ್ಲಿ ಶಿಕ್ಷಣ ಮಹರ್ಷಿ ಎಂದೇ ಖ್ಯಾತರಾಗಿದ್ದ ಡಾ ಜ್ಞಾನದೇವ್ ಯಶವಂತರಾವ್ ಪಾಟೀಲ್ ಅವರು ಕೊಲ್ಲಾಪುರ ಜಿಲ್ಲೆಯ ಅಂಬಾಪ್ ಗ್ರಾಮದಲ್ಲಿ ಜನಿಸಿದರು. ಎಂಎ ಮತ್ತು ಎಲ್ಎಲ್ಬಿ ಪೂರ್ಣಗೊಳಿಸಿದ ನಂತರ ಅವರು 1983ರಲ್ಲಿ ರಾಮ್ ರಾವ್ ಅಧಿಕ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸ್ಥಾಪಿಸಿದರು. ನಂತರ ಅವರು 2 ಡೀಮ್ಡ್ ವಿಶ್ವವಿದ್ಯಾಲಯಗಳು ಸೇರಿದಂತೆ ಹಲವಾರು ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಕಾಲೇಜುಗಳು, ಶಾಲೆಗಳು ಮತ್ತು ಇತರ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದರು. ಅವರ ಕೊಡುಗೆಗಳನ್ನು ಗುರುತಿಸಿ 1991ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು.

2009ರಲ್ಲಿ ತ್ರಿಪುರಾದ ರಾಜ್ಯಪಾಲರಾಗಿ, 2013ರಲ್ಲಿ ಬಿಹಾರದ ರಾಜ್ಯಪಾಲರಾಗಿ ನೇಮಕಗೊಂಡರು. 2014ರಲ್ಲಿ ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿ ಹೆಚ್ಚುವರಿ ಜವಾಬ್ದಾರಿ ಹೊಂದಿದರು. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಕೃಷ್ಣ ಪ್ರಸಾದ್ ಗರಗ ಮತ್ತು ಪೃಥ್ವಿ ಕೃಷ್ಣಮೂರ್ತಿ ರಾಯ್ ಜೋಡಿ ಕೊರಿಯಾ ಮಾಸ್ಟರ್ ಸೂಪರ್ 300 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗದ ಎರಡನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಈ ಜೋಡಿ ದಕ್ಷಿಣ ಕೊರಿಯಾದ ಆಸನ್ನಲ್ಲಿ ಇಂದು ನಡೆದ ಪಂದ್ಯದಲ್ಲಿ ಥೈಲ್ಯಾಂಡ್ನ ಚೊಲೋಯೊಂಪೋನ್ ಮತ್ತು ವೋರ್ಪೋಲ್ ಜೋಡಿಯನ್ನು 21-16, 21

0: ಭಾರತೀಯ ಕ್ರೀಡಾಪಟುಗಳನ್ನು ಕೇಂದ್ರ ಯುವ ವ್ಯವಹಾರಗಳ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಇಂದು ಸನ್ಮಾನಿಸಿದರು. ನವದೆಹಲಿಯಲ್ಲಿಂದು ಚಿನ್ನದ ಪದಕ ವಿಜೇತರಿಗೆ 30 ಲಕ್ಷ ರೂಪಾಯಿ, ಬೆಳ್ಳಿ ಪದಕ ವಿಜೇತರಿಗೆ 20 ಲಕ್ಷ ರೂಪಾಯಿ ಮತ್ತು ಕಂಚಿನ ಪದಕ ವಿಜೇತರಿಗೆ 10 ಲಕ್ಷ ರೂಪಾಯಿ ನಗದು ಬಹುಮಾನಗಳನ್ನು ನೀಡಲಾಯಿತು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 210 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 78,429 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 159 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,615 ಅಂಕಗಳು ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ನಿಂದ ಜನನ ಮತ್ತು ಮರಣ ನೋಂದಣಿ ತಿದ್ದುಪಡಿ ಮಸೂದೆ 2026 ಅಂಗೀಕಾರ. 2026 ವಿನಿಯೋಗ ಮಸೂದೆ ಅಂಗೀಕರಿಸಿದ ಲೋಕಸಭೆ. 2019 ಮತ್ತು 2026 ನಡುವೆ ಪರಾರಿಯಾದ 274 ಅಪರಾಧಿಗಳನ್ನು 36 ದೇಶಗಳಿಂದ ಭಾರತಕ್ಕೆ ವಾಪಸ್ ಕರೆತರಲಾಗಿದೆ, ಕೇಂದ್ರ ಗೃಹ ಸಚಿವಾಲಯ. ಹಾಗೂ ಕೊರಿಯಾ ಮಾಸ್ಟರ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ ವಿಭಾಗದ 2ನೇ ಸುತ್ತಿಗೆ ಭಾರತದ ಕೃಷ್ಣ ಪ್ರಸಾದ್ ಪೃಥ್ವಿ ಕೃಷ್ಣಮೂರ್ತಿ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.
1: ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಚಿತ್ರ ಸಿಂಗ್ ಹಾಡಿರುವ ಗಜಲ್ಸ್ ಮೊದಲಿಗೆ ಕೇಳಿ. ಜಿಸ್ ಮೋಡ್ ಪರ್ ಕಿಯೇ ಲೋಕಸಭೆ

ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್ ನೀಂದಿಸಿ ಅಂಕ ಕುಲಿ

ಇದುವರೆಗೆ ಚಿತ್ರ ಸಿಂಗ್ ಹಾಡಿರುವ ಗಜಲ್ಸ್ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8:32. ಕನ್ನಡ ಚಿತ್ರಗೀತೆಗಳು. ಇಂದ್ರಜಿತ್ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ, BR ಛಾಯಾ ಹಾಡಿರುವ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖಾ.

0: ಮುಂಚಿನ ಹೊಸ ಗಾನ ನೀ ನನಗೆ.
1: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಯುಗಳ ಧ್ವನಿಗಳಲ್ಲಿ ನವಲೂರ ನೈದಿಲಿ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಯಾರಿಗೂ ಹೇಳಬೇಡಿ ಚಿತ್ರದಾಗೆ ತೀ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಆಶಾಜಿ. ಆರ್ ಎನ್ ಜಯಗೋಪಾಲ್ ಅವರ ಗೀತರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8:15 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಪಾರ್ಲಿಮೆಂಟ್ ರಿವ್ಯೂ.

ಮೇಲಿನ ಲೀಲೆ ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳಿ ರಾತ್ರಿಯ ತಣ್ಣನೆ ತೋಳಿನಲ್ಲಿ.

ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.

0: Krishna Prasad Garaga and Prithvi Krishnamurti Roy advances to men's double second round at Korea Masters Tournament in Assam. And that is all in the news at 9. Good night.
1: ಆಕಾಶವಾಣಿ ಕಾರವಾರ ಸಮಯ 9:15:32 ಹಿಂದಿ ಚಿತ್ರಗೀತೆಗಳು. ದೇವದಾಸ್ ಚಿತ್ರದ ಗೀತೆ ಹಾಡಿದ್ದಾರೆ ಉದಿತ್ ನಾರಾಯಣ್.

ಉದಿತ್ ನಾರಾಯಣ ಅವರ ಧ್ವನಿಯಲ್ಲಿ ಡಾರು ಚಿತ್ರದ ಗೀತೆಯನ್ನು ಇದುವರೆಗೂ ಕೇಳಿದಿರಿ. ಗೀತೆಗೆ ಸಾಹಿತ್ಯ ಆನಂದ್ ಬಕ್ಷಿ ಅವರದಾಗಿತ್ತು. ಇನ್ನು ಮುಂದೆ ಕೇಳಿ ಉದಿತ್ ನಾರಾಯಣ ಹಾಗೂ ಪೂರ್ಣಿಮಾ ಅವರ ಯುಗಳ ಧ್ವನಿಗಳಲ್ಲಿ ಹೀರೋ ನಂಬರ್ 1 ಚಿತ್ರದ ಗೀತೆ. ಸಮೀರ್ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ಆನಂದ್ ಮಿಲಿಂದ್.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 9:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮನಿ ಟಾಕ್, ನಂತರ ಮಂಥನ ಕಾರ್ಯಕ್ರಮ.

ಇದುವರೆಗೂ ಮನ್ ಕಿ ಟಾಕ್ ಹಾಗೂ ಮಂತನ್ ದೆಹಲಿ ಕೇಂದ್ರದಿಂದ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು ಸಮಯ ಸರಿಯಾಗಿ 10 ಗಂಟೆ. ಇನ್ನು ಮುಂದೆ ಕೇಳಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸುಹಾಸ್ ಎಂ ಅವರ ಕೊಳಲು ವಾದನ, ವಯೋಲಿನ್ ವೆಂಕಟೇಶ್ ಜೋಸ್ಯಾರ್, ಮೃದಂಗ ಕೌಶಿಕ್ ಶ್ರೀಧರ್, ಘಟ ಶ್ರೀನಿಧಿ ಆರ್ ಕೌಂಡಿಲ್ಯ. ಮೊದಲಿಗೆ ಮಾಮವಸದ ಜನನಿ ಕನ್ನಡ ರಾಗ ರೂಪಕತಾಳದಲ್ಲಿ ಸ್ವಾತಿ ತಿರುನಾಳರ ರಚನೆ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಸುಹಾಸ್ ಎಂ ಅವರ ಕೊಳಲು ವಾದನ ಕೇಳಿದಿರಿ. ವಯೋಲಿನ್ ವೆಂಕಟೇಶ್ ಜೋಸ್ಯಾರ್ ಮೃದಂಗ, ಕೌಶಿಕ್ ಶ್ರೀಧರ್ ಘಟ, ಶ್ರೀನಿಧಿ ಆರ್ ಕೌಂಡಿಲ್ಯ. ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 10:35. ಇನ್ನು ಮುಂದೆ ಕೇಳಿ ಗೀತ ಚಂದ್ರ. ಗೀತಚಂದ್ರಿಕೆ ಕಾರ್ಯಕ್ರಮದಲ್ಲಿ ಮೊದಲ ಗೀತೆಯಾಗಿ ಕೇಳಿ ಕವಿತಾ ಕೃಷ್ಣಮೂರ್ತಿಯವರ ಸ್ವರದಲ್ಲಿ ಜೀನ್ಸ್ ಚಿತ್ರದ ಹಾಡು, ಗೀತರಚನೆ ಜಾವೇದ್ ಅಖ್ತರ್, ಸಂಗೀತ ಸಂಯೋಜನೆ ಎ ಆರ್ ರೆಹಮಾನ್.